0: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಅತಿಥಿ ವಿಜ್ಯೋತಿಯಲ್ಲಿ. ಇವತ್ತು ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರೆ, ನೀವು ಖಂಡಿತ ಕೆಲವು ಪೋಸ್ಟರ್ಗಳಲ್ಲಿ ಇವ್ರ ಹೆಸರು ಕಂಡಿರ್ತ್ರೆ, ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನೀವೆಲ್ಲಾದ್ರೂ ರಂಗ ಪ್ರೇಮಿ ಆಗಿದ್ರೆ, ನಾಟಕ ಗೀಟಕ ಕಲ ಹೋಯ್ ಕಾಂಬ ಅಭ್ಯಾಸ ಎಲ್ಲ ಇದ್ರೆ ಇವ್ರ ಹೆಸರಂತೂ ನಿಮ್ಗೆ ಗೊತ್ತೇ ಇರತ್ತ. ಅದ್ರ ಒಟ್ಟಿಗೆ ಇವ್ರದ್ದು ಇನ್ನೊಂದೆಂತ ಖುಷಿ ಕೇಂದ್ರೆ, ಯಕ್ಷಗಾನದಿಂದ ಅವರು ಶುರು ಮಾಡದ್ದಂತ ನಾನು ತಿಳ್ಕೊಂಡೆ. ಅದರೊಟ್ಟಿಗೆ ಇನ್ನೂ ಸುಮಾರು ಮಾತಾಡೋಕಿತ್ತು ನಮ್ಮೊಟ್ಟಿಗೆ. ಇಪ್ಪದು ಯಾರು ಕೇಂದ್ರೆ, ರಂಗಭೂಮಿಯಲ್ಲಿ ಈಗ ನಮ್ಮೂರಿನ ಹೆಸರಲ್ಲಿ ದೊಡ್ಡ ಹೆಸರು ಇವರು, ಗಣೇಶ್ ಮಂದಾರ್ತಿಯವರು. ಅತಿಥಿ ವಿಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಇವತ್ತು ಅತಿಥಿಯಾಗಿದ್ರು. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ. ನಮಸ್ತೆ
2: ಸರ್, ಹೆಂಗಿದ್ರಿ, ಹುಷಾರಿದ್ರ್ಯಾ?
3: ಹುಷಾರಿದ್ದೆ, ಹೆಂಗಿದ್ರಿ?
2: ನಾವು ಹುಷಾರಿತ್ತು ಸರ್. ಅಲ್ಲ, ನಮ್ಗೆ ಆಶ್ಚರ್ಯ ಅನ್ಸೋದು, ಈಗ ಈ ರಂಗಭೂಮಿಗೆ ನಮ್ಮ ಊರಿನವರೆಲ್ಲ ಈಗ ಸುಮಾರು ಜನ ಇದ್ರು, ಆದ್ರೆ ಒಂದು ಕಾಲದಲ್ಲಿ ರಂಗಭೂಮಿಯಲ್ಲಿ ನಮ್ಮವರು ಕೆಲವೇ ಕೆಲವು ಮಂದಿದ್ರೆ, ಯಾಕಂದ್ರೆ ನಾವು ತುಂಬಾ ಯಾವ್ದ್ರಲ್ಲಿ ಯಕ್ಷಗಾನದಲ್ಲೇ ಇಪ್ಪರ. ಯಕ್ಷಗಾನ ಎಲ್ಲಿ ಶುರುವಾತ? ಒಂದು ಮಗುವಿನ ಬಾಲ್ಯ ಅಂದ್ರೆ ಕಾಂಬದೇ ಯಕ್ಷಗಾನ, ಆಟ ಕಣ್ಕಂಡೇ ಇಪ್ಪದ. ಆ ಮಗು ಒಳ್ಳೆ ಕನಸನ್ನ ಬೆಳೆಸ್ಕೊಂಡ್ ಅಂತ ಕೇಂದ್ರೆ, ನಾನು ಒಂದಿನ ಈ ರಂಗದಲ್ಲಿ ಹೋಯ್ಕಂದ್ರೆ ಆಟದಲ್ಲಿ ಅಥವಾ ಯಕ್ಷಗಾನದಲ್ಲಿ ಸೇರ್ಕ ಅಂತ ಹೇಳ್ಕೊಂಡ. ನಿಮ್ದು ಕೂಡ ಹಾಂಗೆ ಸರ್, ಕತಿ ಹ್ಯಾಂಗೆ? ಯಾಕಂದ್ರೆ ನಿಮ್ಮ ಬದುಕು ಕೂಡ ಆರಂಭ ಆದದ್ದು ಯಕ್ಷಗಾನದಿಂದಲೇ ಅಂತ.
3: ಯಕ್ಷಗಾನದಿಂದಲೇ ನಮ್ಮ ಬಂಧು, ನಮ್ಮ ಮಾವ ಒಬ್ರು ಶಿವರಾಮ್ ಕಾರಂತರ ಜೊತೆಗೆ ಯಕ್ಷಗಾನದ ಥ್ರೂ ವರ್ಲ್ಡ್ ಟೂರ್ ಮಾಡಿದವರು. ಒಳ್ಳೆ ನಟ.
2: ಎಂತ ಹೆಸರು?
3: ಅವ್ರ ಹೆಸರು ಬಸವ ಅಂತ. ಅವರು ಚಿಕ್ಕ ವಯಸ್ಸಿನಲ್ಲೇ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಂಜೀವ ಸುವರ್ಣರ ಸಹಪಾಠಿ ಅವರಲ್ಲ, ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಮಾಡ್ತಾ ಆಮೇಲೆ ಶಿವರಾಮ್ ಕಾರಂತರ ಬಂದಾಗ ತುಂಬಾ ಒಳ್ಳೊಳ್ಳೆ ರೋಲ್ ಗಳನ್ನ ಅವರಿಗೆ ಅವ್ರು ಪಡ್ಕೊಂಡಿದ್ರು. ಸೊ ಅವರ ಕುಟುಂಬಸ್ಥನಾಗಿ ನಮ್ದು ಅವಿಭಕ್ತ ಕುಟುಂಬ, 46 ಜನ ಇದ್ವಿ ನಾವು ಮನೆಯಲ್ಲಿ, 16 ಜನ ಮಕ್ಕಳೇ ಇದ್ವಿ. ದೊಡ್ಡ ಅರಮನೆ ಅಂತ ಮಣ್ಣಿನ ಮನೆ ಇತ್ತವ
2: ಇಲ್ಲಿ
3: ಕೊಕ್ಕರಣೆ ಮುಂಡಾಡಿ ಮುಂಡಾಡಿ ಇನ್ನಷ್ಟಲ್ಲಿಗೆ ಹೋಗಿದ್ದೆ. ಆ ಮನೆ ಪೂರ್ತಿ ಹೋಗ್ಬಿಟ್ಟಿದೆ. ಅಲ್ಲಿ ಅಲ್ಲಿ ಮನೆ ಇದ್ದ ಯಾವ ಪಳವಳಿಕೆನೂ ಇಲ್ಲ, ತುಂಬೆ ಸಸಿಗಳೆಲ್ಲ ಬೆಳೆದಿದ್ದು, ಕಾಲ ಇರುವುದೇ ಹಾಗೆ ಹೋಗ್ತದೆ. ಎಲ್ಲರೂ ಸಪ್ರೇಟ್ ಸಪ್ರೇಟ್ ಮನೆ ಮಾಡಿದ್ದಾರೆ. ಬಟ್ ಅಲ್ಲಿನ ನೆನಪು, ಆ ಘಮಲೆಲ್ಲ ಬಹಳ ಚೆನ್ನಾಗಿತ್ತು. ಅವರು ನಾನು ITI ಮಾಡ್ತಾ ಇರುವಾಗ ಯಕ್ಷಗಾನ ಕೇಂದ್ರಕ್ಕೆ, ಮಂದರ್ತಿ ಯಕ್ಷಗಾನ ಕೇಂದ್ರಕ್ಕೆ ಅವರು ಗುರುಗಳಾಗಿದ್ರು. ನನ್ನನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಹಾಡ್ತಾನಲ್ಲ ಅಂತೇಳಿ ಹೇಳಿ ಯಕ್ಷಗಾನ ಸೇರಿಸಿದ್ರು. ಆಮೇಲೆ ಮಂದರ್ತಿ ಮೇಳ, ಸಿಗಂಧೂರು ಮೇಳ ಇಲ್ಲೆಲ್ಲ ತಿರುಗಾಟದ ನಡುವೆ ನಾನು ನೀನು MGM ಕಾಲೇಜಿಗೆ ಬಂದಾಗ ಅಲ್ಲಿನ ಒಬ್ಬರು ಲೆಕ್ಚರರ್ ಸುಚಿತ್ರ ಮೇಡಮ್ ಅಂತ, ಅವರು ನನಗೆ ನೀನಾಸಂ ನಾಟಕಗಳ ಪರಿಚಯ ಮಾಡಿಸಿದ್ರು. ಅಲ್ಲಿಂದ ಯಕ್ಷಗಾನ ಥ್ರೂ ನಾಟಕಕ್ಕೆ ಹೋದೆ.
2: ಓಕೆ. ಆಗ ಯಕ್ಷಗಾನದಲ್ಲಿ ಎಂತೆಲ್ಲ ಮಾಡ್ತಿದ್ರಿ? ಪಾತ್ರ
3: ಭಾಗವತ್ಕೆ,
2: ಭಾಗವತ್ಕೆ
3: ಕಲ್ತಿದ್ದು ಭಾಗವತ್ಕೆ. ಆಮೇಲೆ ನಾನು ಮೊದಲೇ ಚಂಡೆ ಹೆಜ್ಜೆ ಎಲ್ಲ ಕಲ್ತಿದ್ದೀನಿ, ಅದರಿಂದ ಅವಾಗವಾಗ ಆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ. ಮಂದರ್ತಿ ಮಠದಲ್ಲಿ ಭಾಗವತ್ಕೆ ಅಂದ್ರೆ ಸಂಗೀತ, ಅವಾಗಿನ ತುಂಬಾ 20-30 ವರ್ಷದ ಹಿಂದೆ ಸಂಗೀತ ಮಾಡ್ತಿದ್ದೆ ಭಾಗವತ್ಕೆ. ಸಿಗಂಧೂರು ಮೇಳದಲ್ಲಿ ಮದ್ಲೆಗಾರಿಕೆ.
2: ಮೊದ್ಲೇನು ಮಾಡ್ತಾ ಇದ್ರೆ ನೀವು? ಓಕೆ. ಭಾಗವತ್ಕೆ, ಮದ್ಲೆಗಾರಿಕೆ ಮತ್ತೆ ಹೆಜ್ಜೆ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಅದು ಎಷ್ಟು ವರ್ಷ ಮಾಡಿದ್ರಿ ನೀವು?
3: ಒಂದು ವರ್ಷ ಮಂದರ್ತಿ ಮಳದಲ್ಲಿ ಮಾಡಿದೆ. ಒಂದು ವರ್ಷ ಅಂದ್ರೆ ಅವಾಗ ಮಳೆಗಾಲದ 6 ತಿಂಗಳು ಇರಲಿಲ್ಲ, ಬರೀ ಬೇಸಿಗೆ ಚಳಿಗಾಲದ 6 ತಿಂಗಳು ಮಾತ್ರ. ಅದನ್ನು ಒಂದು ವರ್ಷ ಎಷ್ಟು ಅದ್ರ ನಡುವೆ. ಆಮೇಲೆ ನಾನು MGM ಕಾಲೇಜಿಗೆ PUC ಓದ್ಲಿಕ್ಕೆ ಹೋದೆ, ಅದರಿಂದ 2 ವರ್ಷ ಗ್ಯಾಪ್ ಆಯ್ತು. ಮತ್ತೆ ಬಂದು ಮತ್ತೆ ಸಿಗಂಧೂರು ಮೇಳದಲ್ಲಿ ಮೊದಲೇ
2: ಜಾಯ್ನ್ ಆದ್ರೆ ಮೊದಲೇಗಾರರಾಗಿ. ಸೊ ಆ ನಂತರ ನಿಮ್ಗೆ ಅಭಿರುಚಿ ಸಿಕ್ಕಿದ್ದು MGM ನಿಂದ ನಾಟಕಗಳಲ್ಲಿ ಅಂತ. ನೀನಾಸಂ ನಾಟಕಗಳನ್ನ ಕಂಡ ಮೇಲೆ ಶುರುವಾದ ಹೆಂಗೆ?
3: ಬಹುಶಃ ನೀನಾಸಂ ನಾಟಕ ನೋಡಿದ್ಮೇಲೆ ನಾನು ಫಸ್ಟ್ ಟೈಮ್ MGM ಕ್ಯಾಂಟೀನ್ ಇಂದ ಔಟ್ ಸೈಡ್ ಹೀಗೆ ಹೋಗ್ತಾ ಇದ್ದಾಗ ಸಂಜೆ ಯಾವ್ದೋ ಒಂದು ನಾಟಕ ಆಗ್ತಿದೆ, ನಾನೊಂದು ಕ್ರಾಸ್ ಆಂಗಲ್ ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ದೀನಿ. ಇದು ಐನ್ಸ್ಟೀನ್ ರಿಲೇಟಿವಿಟಿ ತರನೆ ಹೆಂಗೆ ಅಂದ್ರೆ, ಅದು ಒಂದು ನಾನು ಬಹುಶಃ 3/4 ಗಂಟೆ ನೋಡಿದೀನ ಅಂತ ನಂಗೆ ಒಂದು 5 ನಿಮಿಷ ಕಳೆದಂಗ ಅನ್ಸಿದೆ. ಅದು ವೆಂಕಟರಮಣ ಐತಾಳ್ರ ಕನ್ನಡ ರಾಮಾಯಣ ನಾಟಕ, ಫಸ್ಟ್ ಟೈಮ್ ನಾನು ನೋಡಿರುವ ನಾಟಕ, ಅದು ಆಧುನಿಕ ನಾಟಕ. ಸಾಮಾಜಿಕ ಕಂಪನಿ ನಾಟಕಗಳನ್ನ ನೋಡಿರ್ತೀವಿ, ಬಟ್ ಈ ಲೆವೆಲ್ ಅಲ್ಲಿ ಆಕ್ಟಿಂಗ್ ಇಷ್ಟೊಂದು ಪರ್ಫೆಕ್ಷನ್ ಅಲ್ಲಿ, ಈವನ್ ಫಿಲ್ಮ್ ಸೀರಿಯಲ್ ಅಲ್ಲೂ ಬರ್ದೇ ಇರುವಷ್ಟು ಚೆನ್ನಾಗಿ ಹೆಂಗ್ ಮಾಡ್ತಾರೆ ಇವರು ಅಂತ ಅದೊಂದು ಹಿಡ್ಕೋತಾರಲ್ಲ ಅವ್ರು. ಅಥವಾ ನನ್ನ ಆತ್ಮದ ಯಾವುದೋ ಸೆಳೆತವೂ ಅಲ್ಲೇ ಇತ್ತು ಅದರಿಂದ ಅದಷ್ಟು
2: ಕೂಡಲೇ ಕನೆಕ್ಟ್ ಆಗ್ಬಿಡ್ತು,
3: ಕನೆಕ್ಟ್ ಆದಷ್ಟು ಬೇಗ.
2: ಸೊ ಆ ನಾಟಕ ನಿಮ್ಗೆ ಅಂದ್ರೆ ಬದುಕಲ್ಲೊಂದು ತಿರುವು ತಂತಂತ ಹೇಳಕ್ಕ, ಯಾಕಂದ್ರೆ ನೀವು ಯಕ್ಷಗಾನದಿಂದ ಬಂದವರು, ನಿಮ್ ಮನಸ್ಸು ನಿಮ್ ಆತ್ಮ ಅಲ್ಲಿ ಊರ್ಬೇಕು ಅಂತ ಅನ್ಕೊಂಡಿಲ್ಲ.
3: ಓ ಆ ನಾಟಕ ಖಂಡಿತ
2: ಅಲ್ಲ,
3: ಹೌದೌದು,
2: ಅದು ನಿಮ್ಗೆ ಮೋಸ್ಟ್ಲಿ ಅಲ್ಲಿಂದ ಕನೆಕ್ಟ್ ಆಗಕ್ಕೆ ಶುರುವಾಯ್ತು. ಕಡೆಗೆ ಹೆಂಗೆ ಪಯಣ ಮುಂದುವರಿತು, ಅಲ್ಲಿ ಗಾಡಿ ಸ್ಟಾರ್ಟ್ ಆಯ್ತು, ಕಡೆಗೆ ಮುಂದುವರೆದ ಹೆಂಗೆ ಅಂತ?
3: ಆಮೇಲೆ ಅದನ್ನೆಲ್ಲ ನೋಡಿದ್ಮೇಲೂ ಇಮಿಡಿಯೇಟ್ ನಾನು ನಾಟಕಕ್ಕೆ ಮೂವ್ ಆಗಿಲ್ಲ. ಅಲ್ಲಿ ಪಿ ಯು ಸಿ ಆದ ತಕ್ಷಣ ಸಿಗಂದೂರು ಮೇಳಕ್ಕೆ ಹೋದೆ. ಮೇಳಕ್ಕೆ ಹೋದಾಗ ಆವಾಗವಾಗ ನೀನಾಸಂ ತಿರುಗಾಟದ ಬಸ್ ನನಗೆ ಕಾಣಿಸ್ತಿತ್ತು. ಯಾಕಂದ್ರೆ ನಾವು ಈ ಮೇಳ ತಿರುಗಾಟದಲ್ಲಿ ಇಡೀ ಉಡುಪಿಯ ಜಿಲ್ಲೆಯ ಅಥವಾ ದಕ್ಷಿಣ ಕನ್ನಡ ಅರ್ಧ ಶಿವಮೊಗ್ಗ ತೀರ್ಥಹಳ್ಳಿ ಆ ಕಡೆಗೆಲ್ಲ ನಾವು ತಿರುಗಾಟ ಮಾಡ್ತೀವಿ. ಆವಾಗವಾಗ ನೀನಾಸಂ ಬಸ್ ನೋಡಿದಾಗ ನನಗೆ ನೀನಾಸಂನ ಎಂ ಜಿ ಎಂ

0: ಬೇರೆ ಬೇರೆ ಬೇರೆ
1: ವಿದ್ಯಾರ್ಥಿಗಳು
0: ಬರ್ತಾರೆ. ಅದರಲ್ಲಿ ಜಿಲ್ಲೆಗೆ ಒಬ್ಬೊಬ್ರು ಅಂತ ನಮ್ಮ ಜಿಲ್ಲೆಯಿಂದ ಇಬ್ರು ನಾವು ಸೆಲೆಕ್ಟ್ ಆಗಿದ್ವಿ. ಒಂದು ಸೂರ್ಯ ಕುಂದಾಪುರ, ಸೂರ್ಯ ಕುಂದಾಪುರ ಟಿವಿಯಲ್ಲಿ ನೋಡಿರ್ತೀರಿ, ಅವನು ಮತ್ತೆ ನಾನು ಇಬ್ರು ಉಡುಪಿ ಜಿಲ್ಲೆಯಿಂದ ಸೆಲೆಕ್ಟ್ ಆಗಿದ್ವಿ.
1: ಅಲ್ಲ, ಏನಂದ್ರೆ ಒಂದು ನಾಟಕದ ಅಭಿರುಚಿಯನ್ನ ಹೊತ್ತಿಸಿಕೊಂಡ ಮತ್ತು ಹತ್ತಿಸಿಕೊಂಡವರ ಮನಸ್ಸುಗಳಿಗೆ ನೀನಾಸಂ ಹೆಗ್ಗೋಡಿಗೆ ಹೋಗಿ ಒಂದು ತರಬೇತಿ ತಕೊಂಡ್ಕಂತ ತುಂಬಾ ಆಸೆ ಇರುತ್ತೆ. ನೀನಾಸಂ ನಾಟಕಗಳು ಅಂದ್ರೆ ಅದ್ರದ್ದೊಂದು ಮೈಲಿಗೊಲ್ಲೇ ಬೇರೆ, ಆ ಸ್ಟ್ಯಾಂಡರ್ಡೇ ಬೇರೆ. ನಾಟಕ ಅಂದ್ಕೊಳ್ಳೆ ನೀನಾಸಂ ನಾಟಕವ ಅಂತ. ಈಗ ಬೇರೆ ಬೇರೆ ಬಗೆಯ ನಾಟಕಗಳಿದ್ರು ನೀನಾಸಂ ಹೆಗ್ಗೋಡಿಗೆ ಹೋಗಿ ಅಲ್ಲಿ ಹೋಗಿ ತರಬೇತಿ ತಕೊಂಡ್ಕೊಂಡು ಎಷ್ಟೋ ಮಕ್ಕಳ ಕನಸಿರುತ್ತೆ, ಎಷ್ಟೋ ವಿದ್ಯಾರ್ಥಿಗಳ ಕನಸಿರುತ್ತೆ, ಎಷ್ಟೋ ಯುವಕ ಯುವತಿಯರ ಕನಸಿರುತ್ತೆ. ನಿಮ್ಗೆ ಆ ಕನಸೆಂತ ಇರಲಿಲ್ಲ, ನೀವು ಅಕಸ್ಮಾತ್ ಆಗಿ ಅಲ್ಲಿ ಕನೆಕ್ಟ್ ಆದವರ ಹೆಂಗೆ ಅಂದರೆ ಆ ತರಬೇತಿಗೆ?
0: ನೀನಾಸಂ ಇಂಟರ್ವ್ಯೂ ಹೋಗುವ ಮುಂಚೆ ನಾನು ನೀನಾಸಂಗೆ ಹೋಗಿಲ್ಲ. ಆದರೆ ನಾನು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಸ್ಟೇ ಆಗ್ತಾ MGM ಕಾಲೇಜಲ್ಲಿ ಓದ್ತಾ ಇದ್ದಾಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿಯವರು ಅಲ್ಲಿ ಒಂದು ತಿಂಗಳ ಮಟ್ಟಿಗೆ ಅವರಿಗೊಂದು ಪ್ರಾಜೆಕ್ಟ್ ಇದೆ ಇರ್ತದೆ. ಏನಂದ್ರೆ ಇಡೀ ದೇಶಾದ್ಯಂತ ಯಾವ್ದಾದ್ರು ಒಂದು ರಾಜ್ಯವನ್ನು ಆಯ್ಕೆ ಮಾಡಿಕೊಂಡು ಆ ರಾಜ್ಯದಲ್ಲಿರುವ ಯಾವ್ದಾದ್ರು ಫೋಕ್ ಫಾರ್ಮ್ ಅನ್ನ ಅವರು ಒಂದು ತಿಂಗಳು ಇದ್ದು ಕಲಿಯುವ ಒಂದು ಗೌರ್ಮೆಂಟಿನ ಅವಕಾಶ. ಆ ವರ್ಷ ನನ್ನ ಅದೃಷ್ಟಕ್ಕೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕರ್ನಾಟಕ, ಮತ್ತೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಕ್ಷಗಾನ. ಆದ್ರಿಂದ ನನಗೆ ಅವರ ಒಡನಾಟ ಸಿಕ್ತು. ಅಂದ್ರೆ ಬರೇ ನೋಟದ ಒಡನಾಟ ಅದಷ್ಟೇ, ನಾವು ತೀರಾ ಮಾತಾಡ್ತಿರ್ಲಿಲ್ಲ. ಅದನ್ನ ನೋಡಿದಾಗ ಇದೇನೋ ಸಮಥಿಂಗ್ ಸ್ಪೆಷಲ್ ಆಗಿದೆಯಲ್ಲ, ಇದ್ಯಾಕೆ ಇಷ್ಟೊಂದು ಇಂಟೆನ್ಸ್, ಇಷ್ಟೊಂದು ತೀವ್ರ ಮತ್ತು ತೀಕ್ಷ್ಣತೆಯಿಂದ ಕೊಟ್ಕೋತಾರೆ ಇವರು, ಇದು ಎಲ್ಲಿಯೂ ಕಾಣದ ನಮ್ಮ ಕಲಿಕೆ. ಮೆಕಾಲೆ ಸಿಸ್ಟಮ್ ಅಲ್ಲಿ ಇಲ್ಲ ಅದು, ಆ ಥರದೊಂದು ತೀಕ್ಷ್ಣ ತೀವ್ರತೆ. ಈವನ್ ಯಕ್ಷಗಾನ ಕೇಂದ್ರದಲ್ಲಿ ಇದ್ರು ಆ ಥರದ ಅಭಿನಯಕ್ಕೋಸ್ಕರಷ್ಟು ಕೊಟ್ಕೊಂಡಿರೋದು ನಾನು ನೋಡಿರಲಿಲ್ಲ. ಸೊ ಅವ್ರ ಜೊತೆಗಿನ ಒಡನಾಟ ನನಗೆ ಥಿಯೇಟರ್ ಸ್ಕೂಲಿಗೆ ಹೋಗ್ಬೇಕು ಅಂತೇಳಿ ಒಂದು ಪ್ರೀತಿ ಹುಟ್ಟಿಸುವಾಗ ಮಾಡ್ತು. ಆಮೇಲೆ ನೀನಾಸಂ ನಾಟಕಗಳನ್ನ ನೋಡ್ತಿದ್ವಲ್ಲ, ಸೊ ಇವರಿಗೊಂದು ಬೇರೆದ್ದೇ ಆದ ಒಂದು ಶಿಸ್ತಿದೆ, ಚೌಕಟ್ಟಿದೆ, ಏನೋ ಬೇರೆ ಕಲಿಕೆ ಇದೆ ಅನ್ನೋದು ಒಂದು ಅರ್ಥ ಆಗ್ತಿತ್ತು. ಅದಾಗಿ ಯಶ್ ಶೆಟ್ಟಿ ಅಂತ ನಿಮ್ಗೆ ಫಿಲ್ಮ್ ಅಲ್ಲೆಲ್ಲ ಈಗ ಮಾಡ್ತಿದ್ದನ್ ನೋಡಿ, ಅವನು ನನ್ನ ಸೀನಿಯರು.
1: ಸೊ
0: ನೀನಾಸಂ ಅಲ್ಲಿ ಇವನ್ ನಾವು MGM ಅಲ್ಲೂ ಸೀನಿಯರು. ಅವನು ನೀನಾಸಂಗೆ ಹೋಗ್ಬಿಟ್ಟಿದ್ದ. ಆಮೇಲೆ ಅವರು ಒಂದು ನೀನಾಸಂಗೆ ಹೋದ್ಮೇಲೆ ನಮ್ಮ ಪಕ್ಕದಲ್ಲೇ ಯಾರೋ ಕಲ್ತೋ ಸೀನಿಯರ್ ಒಬ್ರು ನೀನಾಸಂ, ಅವ್ರು NST ಡೆಲ್ಲಿನೂ ಮಾಡಿದ್ರು. ಆಮೇಲೆ ಫಿಲ್ಮ್ ಅಲ್ಲೆಲ್ಲ KGF ಅಲ್ಲೆಲ್ಲ ಮಾಡಿದಾರೆ ತುಂಬಾ ಫಿಲ್ಮ್ ಅಲ್ಲಿ. ಅವರು ಒಂದು ಇನ್ಸ್ಪೈರ್ ಆದ್ರು. ನಮ್ಮ ಹತ್ರದವರೇ ಯಾರೋ ಹೋದ್ರೆ, ನಮ್ಮ ಫ್ಯಾಮಿಲಿಯವರೇ ಯಾರೋ ಹೋದ್ರೆ ನಿರಂತರ ಹೋಗ್ತಿರ್ತೀವಿ ಅದ್ರ ಹಿಂದ್ಗಡೆ. ಹಾಗೆ ಥಿಯೇಟರ್ ಸ್ಕೂಲಿಗೆ ಹೋದೆ, ಥಿಯೇಟರ್ ಸ್ಕೂಲ್ ಮುಗಿಸಿದೆ.
1: ಎಸ್, ನೀವು ಥಿಯೇಟರ್ ಸ್ಕೂಲಿಗೆ ಹೋದ್ರಿ, ಥಿಯೇಟರ್ ಸ್ಕೂಲ್ ಮುಗಿಸಿದ್ರಿ ಅಂತ ಎರಡು ವಾಕ್ಯಗಳಲ್ಲಿ ಅದನ್ನು ಮುಗಿಸಿದ್ರಿ. ಆದರೆ ನಿಮ್ಮ ಪಯಣ ಅಷ್ಟು ಸುಲಭದೇನೆ ಆಗಿರ್ಲಿಕ್ಕಿಲ್ಲ. ಯಾಕೆಂದರೆ ಥಿಯೇಟರ್ ಸ್ಕೂಲ್ಗಳು ಕೊಡುವಂತಹ ಒಂದು ಶಿಕ್ಷಣ ಇದೆಯಲ್ಲ, ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಎನಿ ಫಾರ್ಮಲ್ ಎಜುಕೇಷನ್ ಅಲ್ದ. ಈಗ ನೀವು ನೀನಾಸಂ ಹೆಗ್ಗೋಡಲ್ಲಿ ಏನು ನೋಡಿದ್ರಿ, ಏನು ಕಲ್ತ್ರಿ, ಏನು ಫೀಲ್ ಮಾಡಿದ್ರಿ, ಒಂಚೂರು ಅದನ್ನು ಹೇಳಿಕಂಬ.
0: ಈಗ ನೀನಾಸಂ ಸ್ಕೂಲ್ನ ಇಂಟರ್ವ್ಯೂ ಆದ್ಮೇಲೆ ಅವ್ರು ಯಾವುದೋ ಒಂದು ಡೇಟಲ್ಲಿ ಕರೀತಾರೆ ನಮ್ಮನ್ನ, ಎಲ್ಲರೂ ನಾವು ಬರ್ತೀವಿ, ಕೆಲವರು ಅವರ ತಂದೆ ತಾಯಿಗಳನ್ನು ಕರ್ಕೊಂಬರ್ತಾರೆ. ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟ್ ಆಗಿದೆ ಅಲ್ಲಿ. ಆಮೇಲೆ ಅಲ್ಲಿ ಇಂಟಿಮೇಟ್ ಥಿಯೇಟರ್, ಪ್ರೊಸಿನಿಯಂ ಥಿಯೇಟರ್ ಅಂತ ಎರಡು ವೆರೈಟಿ ಥಿಯೇಟರ್ ಇದೆ. ಅಲ್ಲಿ ಕ್ಲಾಸಸ್ಸು ಬೆಳಿಗ್ಗೆಯಿಂದ ಬೆಳಿಗ್ಗೆ 6:30-7 ಶುರುವಾದರೆ ರಾತ್ರಿ 9:30-10 ತನಕ ಇರ್ತದೆ. ನಾನ್ ಸ್ಟಾಪ್ ಮಧ್ಯಾಹ್ನ ಊಟದ ಬ್ರೇಕ್ ಒಂದ್ಸ್ ಇರ್ತದೆ, ಬಿಟ್ರೆ ಬೇರೆ ಟೈಮ್ ಇದಿಲ್ಲ. ಮತ್ತೆ ಪಕ್ಕ ಅದಕ್ಕೆ ಥಿಯರಿನೂ ಇದೆ, ಈ ಓಲ್ಡ್ ಜಗತ್ತಿನ ಥಿಯರಿ, ಜಗತ್ತಿನ ಥಿಯೇಟರ್ ಥಿಯರಿ, ಅಂದ್ರೆ ಜಗತ್ತಿನ ರಂಗಭೂಮಿ ಹೇಗೆ ನಡ್ಕೊ ಬಂತು. ಈವನ್ ಹೋಮೋಸೆಪಿಯನ್ ಆಗದ ನಿಯಾಂಡರ್ ಥಿಯಲ್ ಕಾಲದಲ್ಲಿ ಮಾತೇ ಇರಲಿಲ್ಲ,
1: ಕರೆಕ್ಟ್.
0: ಆ ಮಾತೇ ಇಲ್ಲದಾಗ ಆಕ್ಟಿಂಗ್ ಜಾಸ್ತಿ ಆಗಿತ್ತು,
1: ನಿಜ.
0: ಅಲ್ಲಿಂದ ಶುರುವಾಗುತ್ತೆ ನಮ್ಮ
1: ನಾನ್ ವರ್ಬಲ್ ಕಮ್ಯುನಿಕೇಶನ್.
0: ಮತ್ತೆ ಪೌರಾತ್ಯ ಪಾಶ್ಚಾತ್ಯ ಅಂತ ಎರಡು ಸಪರೇಟ್ ಮಾಡ್ಕೋತಾರೆ. ಈಗ ಜಪಾನು, ಇಂಡಿಯಾ, ಚೈನಾ ಇದೆಲ್ಲ ಪೌರಾತ್ಯಕ್ಕೆ ಬಂದ್ರೆ, ಆಚೆ ಕಡೆಗೆ ರೋಮು, ಗ್ರೀಕು ಇದೆಲ್ಲ ಪಾಶ್ಚಾತ್ಯಕ್ಕೆ ಹೋಗುತ್ತೆ. ಅಲ್ಲಿನ ಥಿಯೇಟರ್ ಹೇಗೆ ನಡ್ಕೊಂಡು ಬಂತು ಅನ್ನುವ ಒಂದು ಕ್ಲಾಸ್, ಒಂದು ಒಂದು ಥಿಯರಿ ಕ್ಲಾಸ್ ಒಬ್ಬರು ಟೀಚರ್ ಮಾಡ್ತಿದ್ರೆ, ಪೌರಾತ್ಯದಿಂದ ಏನಾಗ್ತಿದೆ ಅದ್ರ ಥಿಯರಿ ಕ್ಲಾಸ್ ಆಗ್ತಿರ್ತದೆ. ಬೆಳಿಗ್ಗೆ 7:00 ಶುರುವಾಗುವ ಕ್ಲಾಸು ಒಂದು 2 hours ಅದು ಬಾಡಿ ಮೂವ್ಮೆಂಟ್ ಮೇಲೆ ಇರ್ತದೆ. ಈವನ್ ಫಸ್ಟಿಗೆ ಅವರು ಜನಪದ ಯಾವುದೋ ಒಂದು ಕಲೆಯನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಒಂದು ನಾವು ಇದ್ದಾಗ ಕೋಲಾಟ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಅದು ಬಾಡಿ ಫ್ಲೆಕ್ಸಿಬಿಲಿಟಿಗೆ ಲಯ ಬರಲಿ ಅಂತ, ಜೊತೆಗೆ ಅದ್ರ ಶ್ರುತಿ ಜ್ಞಾನನೂ ಬರಲಿ ಅಂತ. ನಮ್ ಸ್ವಲ್ಪ ತುಂಬಾ ಯೋಗ ಆಮೇಲೆ ಬಂದ್ರು, ಇದೊಂದು ಸ್ವಲ್ಪ ನಮ್ಮನ್ನ ತುಂಬಾ ಫ್ಲೆಕ್ಸಿಬಲ್ ಆಗಿ. ಅವರು 15-20 ದಿವಸದ ಕ್ಲಾಸ್ ಅದು. ಅದಾದ್ಮೇಲೆ ಅವ್ರು ಯಕ್ಷಗಾನ ಕ್ಲಾಸಿಗೆ ಬರ್ತಾರೆ, ಅದು ಇನ್ನೂ ನಮ್ಮನ್ನ ಸ್ಟಿಫ್ಟ್ ಮಾಡ್ತದೆ. ಲಯ ಈಗ ನಾನು ಉಡುಪಿಯವನಾದ್ರಿಂದ ನನಗೆ ಯಕ್ಷಗಾನದ ಒಂದಿಷ್ಟು ಗೊತ್ತಿರ್ತದೆ, ಬಟ್ ಉತ್ತರ ಕರ್ನಾಟಕದ ಬಿಜಾಪುರದ ಬಾಗಲಕೋಟೆಯವ್ರು ಯಾರಿಗೂ ಈ ತರದೊಂದು ಇಂಟ್ರೊಡಕ್ಷನ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದು ನಿಧಾನವಾಗಿ ಅವ್ರ ಯಕ್ಷಗಾನದ ಕಲಾವಿದರು ಆಗ್ಬೇಕು ಅಂತಲ್ಲ, ಅವ್ರ ಥಿಯೇಟರ್ನ ಒಬ್ಬ ಕಲಾವಿದ ಆಗ್ಬೇಕಾದ್ರಿಂದ ಅವರಿಗೆ ಬೇಕಾದ ಬಾಡಿ ಮೂವ್ಮೆಂಟ್, ಬೇಕಾದ ಲಯ, ಬೇಕಾದ ಶ್ರುತಿ ಆ ಒಂದು ಕ್ಲಾಸ್ ಅಲ್ಲಿ ನಡೀತದೆ. ಆಮೇಲೆ ಅವ್ರು ಕಳರಿ ತನಕ ಹೋಗ್ತಾರೆ. ಈವನ್

0: ಕೇರಳದ ಕಳರಿ ಪಯಟ್ಟು ಇದೆಯಲ್ಲ ಅದನ್ನು ಕಲಿಸ್ತಾರೆ ಲಾಸ್ಟ್ಗೆ, ಅದರ ಒಂದನೇ ಪಾರ್ಟ್ನ ಕಲಿಸ್ತಾರೆ. ಇದ್ರ ನಡುವೆ ಯಾರ್ಯಾರೋ ಬಂದು ಈ ಥರ ಫಸ್ಟ್ ಬೆಳಿಗ್ಗಿನ 2 hours ಕ್ಲಾಸ್, ಏನು ತಿನ್ನದ 2 hours ನ ಕ್ಲಾಸು, ಬಾಡಿ ಮೂಮೆಂಟ್ ನ ಕ್ಲಾಸ್, ಯೋಗಗಳು, ಯೋಗ, ಯಕ್ಷಗಾನ, ಕೋಲಾಟ, ಆಮೇಲೆ ಕಳರಿ ಪಯಟ್ಟು, ಈ ಥರದ ಹಲವಾರು ಕ್ಲಾಸಸ್ಗಳನ್ನು ಬೆಳಿಗ್ಗೆ ಒಂದೊಂದು ತಿಂಗಳ ಶೆಡ್ಯೂಲಲ್ಲಿ ಕಲಿಸಿಕೊಡ್ತಾರೆ. ಕೆಲವು ಸ್ಪೆಷಲ್ ಟೀಚರ್ಸು ಅದಕ್ಕೆ ಬೇರೆ ಬೇರೆ ಸ್ಟೇಟಿಂದಲೂ ಬಂದು ಕಲಿಸ್ತಾರೆ. ಸೊ 10 ಗಂಟೆಯಿಂದ ಥಿಯರಿ ಶುರುವಾಗುತ್ತೆ. 10 ಈಗ ಪೌರಾತ್ಯ, ಪಾಶ್ಚಾತ್ಯ, ಜಾನಪದ ಹೇಗೆ ಬಂತು ನಮ್ಮಲ್ಲಿ, ನಾಗರಿಕ ಕಾಲದಲ್ಲಿ ಹೇಗಿತ್ತು, ಅಲ್ಲಿಂದ ದೇಶದ ರಂಗಭೂಮಿ ಹೇಗೆ ನಡೆದು ಬಂತು, ಕಂಪನಿ ನಾಟಕಗಳು ಹೇಗೆ ಬಂದವು, ಸಾಮಾಜಿಕ ನಾಟಕಗಳು ಹೇಗೆ ಬಂದವು, ಆಮೇಲೆ ಸೀದಾ ಕರ್ನಾಟಕಕ್ಕೆ ಬರ್ತಾರೆ ಅವರು. ಕರ್ನಾಟಕದಲ್ಲಿ ಹೇಗೆ ರಂಗಭೂಮಿಯ ಚರಿತ್ರೆ ಇದೆ, ಅದು ಹೇಗೆ ನಡ್ಕೊಂಡು ಬಂತು, ಆಮೇಲೆ ಇವತ್ತಿನ ಆಧುನಿಕ ಕನ್ನಡ ರಂಗಭೂಮಿಯ ಪರಿಷೆ, ಅದರ ರೀತಿ ನೀತಿ, ಅದು ಹೇಗೆ ಹುಟ್ಟಿತು, ಅದಕ್ಕೊಂದು ಬೇರೆಯಾದ ಅದೊಂದು ಚೌಕಟ್ಟು ಹೇಗೆ ಬೆಳೀತು. ಇವನ್ ನೀನಾಸನ ಒಂದು ಬೇರೆಯಾದ ಚೌಕಟ್ಟು, ರಂಗಾಯಣ ಒಂದು ಬೇರೆಯಾದ ಚೌಕಟ್ಟು, ಸಾಣೆಹಳ್ಳಿ ಒಂದು ಬೇರೆ, ಇಲ್ಲೆಲ್ಲ ಥಿಯೇಟರ್ ಸ್ಕೂಲ್ಗಳಿವೆ ಈಗ, ಅಲ್ಲಿಗೂ ಹೋಗ್ತೀರಾ, ಅಲ್ಲಿಯೂ ಇಂಟರ್ವ್ಯೂ ಆಗುತ್ತೆ. ಸೊ ಇಲ್ಲಿ ಅಲ್ಲಿಂದ ಬ್ರಹ್ಮಾಂಡದಿಂದ ಅಣು ರೇಣು ತನಕ ಕಷ್ಟ, ಬ್ರಹ್ಮಾಂಡದಿಂದ ಅಣುವಿನ ತನಕ ಅವರು ಥಿಯೇಟರ್ ಬಗ್ಗೆ ಥಿಯರಿ ಕ್ಲಾಸ್ ಮಾಡ್ತಾರೆ. ಜೊತೆ ಜೊತೆಗೆ ಭಾಳ ಇಂಪಾರ್ಟೆಂಟು, 5 ಪ್ರೊಡಕ್ಷನ್ ವರ್ಷಕ್ಕಾಗತ್ತೆ. ಅದು ನಾವಿದ್ದಾಗ ನೋಡಿ, ನಮಗೆ ಫಸ್ಟ್ ಪ್ರೊಡಕ್ಷನ್ ವೆಂಕಟರಮಣ ಐತಾಳ್ರದ್ದೇ, ಆಷಾಢದ ಒಂದು ದಿನ ಆಗಿತ್ತು. ಮೋಹನ್ ರಾಕೇಶ್ ಹಿಂದಿಗೆ ಬರೆದಿರುವ ಕಾಳಿದಾಸನ ನಿಜವಾದ ಜೀವನ ಚರಿತ್ರೆ ಏನಿರ್ಬೋದು ಅಂತ, ಅವನ ಕೃತಿಗಳ ಆಧಾರದ ಮೇಲೆ, ನಮ್ಮ ಕವಿರತ್ನ ಕಾಳಿದಾಸ ಫಿಲ್ಮ್ ಅಲ್ಲ, ಏನಿರ್ಬೋದು ಅಂತ ಆಧಾರದ ಮೇಲೆ ಬರೆದಿರುವ ಒಂದು ಅದ್ಭುತವಾದ ನಾಟಕ. ಆ ನಾಟಕ ಡೈರೆಕ್ಷನು ಅದಾದಮೇಲೆ ತಾಳಿಕಟ್ಟು ಕೂಲಿನೇ ಕೈಲಾಸಂ ಅವರದ್ದು, ಆಮೇಲೆ ಹ್ಯಾಮ್ಲೆಟ್ಟು ಶೇಕ್ಸ್ಪಿಯರ್ ಇದು, ಆಮೇಲೆ ಶಂಕರ ವೆಂಕಟೇಶ್ವರನ್ ಅಂತ ಅವರು ಸಿಂಗಾಪುರಲ್ಲಿ ಕಲ್ತ್ಕೊಂಡು ಬಂದವರು, ಕೇರಳದವರು ಅವರು. ಅವರು ಮಾತಿಲ್ಲದ ಒಂದು ನಾಟಕ ಮಾಡಿದ್ದಾರೆ, 2 ಗಂಟೆ ಅದು, 2.5 ಗಂಟೆ ನಾಟಕ, ಮಾತಿಲ್ಲ. ಮೂಮೆಂಟ್ಸ್ ಎಷ್ಟು ಸ್ಲೋ ಅಂತಂದರೆ, ಇಲ್ಲಿಂದ ನಾನು 1-2 meters ನಡಿಲಿಕ್ಕೆ more than 10 minutes ತಗೋತೀನಿ. ಆಮೇಲೆ ನಾನು ಏನೋ ಒಂದು ಕೈ ಬೆರಳು ಹೀಗೆ ಮೂವ್ ಮಾಡ್ತೀನಿ ಅಂತಂದ್ರು, ಒಂದು ಐ ಬಾಲ್ ಈ ಕಡೆ ಮೂವ್ ಆಗತ್ತಂತಿದ್ರು ಕೂಡ ನಾನು ಇಟ್ ಟೇಕ್ಸ್ ಒಂದು 5 minutes ಆದರೂ ಬೇಕು, ಅಷ್ಟು. ಈಗ ಜಗತ್ತಲ್ಲಿ ನಡೀತಾ ಇರುವ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಸ್ಲೋ ಮೋಷನಲ್ಲಿ ನೋಡಿದ್ರೆ ಏನಾಗುತ್ತೆ, ಹಾಗೆ ಒಂದು ಆ್ಯಕ್ಟಿಂಗ್ ಪ್ಯಾಟರ್ನ್. ಈ ಥರ ವೆರೈಟಿ ಆಫ್ ಆ್ಯಕ್ಟಿಂಗನ್ನ ಹೇಳ್ಕೊಡುವ ಹಲವಾರು ಟೀಚರ್ಸ್ಗಳನ್ನು ಕರೆಸಿ ಅವರ ಡೈರೆಕ್ಷನ್ ಮಾಡಿಸಿ ನಮ್ಮನ್ನು ಓಪನ್ಗೊಳಿಸ್ತಾರೆ, ನಮ್ಮ ಹತ್ರ ಆಗದೇ ಇರೋದನ್ನೆಲ್ಲ ಹೊರಗಡೆ ತರ್ತಾರೆ. ಈ ಥರ ಕ್ಲಾಸಸ್ಗಳು ನಡೀತೀವಿ ವರ್ಷಕ್ಕೂ. ಈ ಥರದ್ದು ಇದು ಡೈರೆಕ್ಟರ್ನ ಕರೆಸುವ ಸಿಲೆಬಸ್ ಏನಿದೆ ಅದು ವರ್ಷಕ್ಕೂ ಚೇಂಜ್ ಆಗುತ್ತೆ. ನಾವಿದ್ದಾಗ ಇಂಥ ಡೈರೆಕ್ಟರ್ಗಳು ಬಂದಿದ್ರು, ಬೇರೆ ಬೇರೆ ವರ್ಷಕ್ಕೆ ಬೇರೆ ಬೇರೆ
1: ಬದಲಾಗ್ತಾ ಹೋಗ್ತದೆ. ಈಗ ನಿಮ್ದು ಎಷ್ಟು ಟೈಮ್ ಇತ್ತು ಆ ನೀನಾಸಂ ಹೆಗ್ಗೋಡಿನಲ್ಲಿ?
0: 10 months. 10 months ಅದಾದ್ಮೇಲೆ ತಿರುಗಾಟಕ್ಕೆ ಹೋಗುವ ಅವಕಾಶ ಅವ್ರು ಕೊಟ್ರೆ ನಾವು ಪಡ್ಕೊಂಡ್ರೆ ಒಂದು ತಿರುಗಾಟನೂ ಮಾಡಬಹುದು ಕರ್ನಾಟಕದಾದ್ಯಂತ.
1: ಓಕೆ, ಅದೆಲ್ಲರಿಗೂ ಅವಕಾಶ ಸಿಗುದಿಲ್ಲಯಾ?
0: ಎಲ್ಲವ್ರಿಗೆ ಸಿಗಲ್ಲ, ಎಲ್ಲವ್ರಿಗೆ ಸಿಗ್ತದೆ.
1: ಓಕೆ, ನೀವೆಲ್ಲೆಲ್ಲ ಹೋದ್ರಿ ನೀವು ಆ ತಿರುಗಾಟದಲ್ಲಿ? ಎಲ್ಲೆಲ್ಲಿ?
0: ನಾನು 7 ಆಲ್ ಕರ್ನಾಟಕ ತಿರುಗಾಟ ಮಾಡಿದೆ. ಆಟಮಾಟ ಈ ನೀನಾಸಂ ತಿರುಗಾಟ ಅಲ್ಲದೆ ಚಿಕ್ಕ ಪುಟ್ಟ ತಂಡಗಳಿವೆ, ಅವು ಬಹಳ ಮಜಾ ಇರ್ತವೆ ಅವುಗಳ ಜೊತೆಗಿನ ತಿರುಗಾಟ. ಯಾಕಂದ್ರೆ ಒಂದ್ ತಿರುಗಾಟ ಅಂತೂ ಸಾದತ್ ಹಸನ್ ಮಾಂಟೋ ಅವ್ರ ಕಥೆಯನ್ನು ತಗೊಂಡು ನಾವು ಒಂದು ತಿರುಗಾಟ ಮಾಡಿದ್ವಿ. ಅದು ನಮ್ಗೆ ನಾವು ವೆಹಿಕಲ್ ಮಾಡಿಲ್ಲ ನೋಡುವ ಅಂತ, ಒಂದು 7-8 ಗ್ರೂಪ್ ನಾವು ಟ್ರೈನಲ್ಲಿ ಬಸ್ಸಲ್ಲಿ ಸೆಟ್ ಹೊತ್ಕೊಂಡು, ನಮ್ಗೆ ನೆನಪಿದೆ 3 ಬೆಳಗಿನ ಜಾವ ಒಂದು ಟ್ರೈನ್ ಇದೆ ಅಂತೇಳಿ ಹೇಳಿ ಎಲ್ಲೋ ಬೀದರೋ ಅಲ್ಲೆಲ್ಲೋ ಅಲ್ಲಿಂದ ನಾವು ಇನ್ನೆಲ್ಲಿಗೋ ಹೋಗ್ತಾ ಇತ್ತು. ಅದನ್ನ ಹಿಡ್ಕೊಂಡು ಆ ಇಡೀ ಭೋಗಿಯಲ್ಲಿರೋರೆಲ್ಲ ನಮ್ಮನ್ನ ಬಹಳ ತಿರಸ್ಕಾರ ದೃಷ್ಟಿಯಿಂದ ನೋಡಿದಾಗ, ನಾವು ಸತ್ಯಾಗ್ರಹ ಮಾಡಿದ್ದು ಅಲ್ಲಿ ಟ್ರೈನಲ್ಲಿ. ಮತ್ತೆ ಬೆಳಗಿನ ಜಾವ 3 ಬಸ್ ಹತ್ತಿದ್ರೆ ನಾವು 1-2 ಸ್ಟೇಷನಲ್ಲಿ ಇರಬೇಕಲ್ಲ, ಈ ಥರ ನಿದ್ರೆಗೆಟ್ಟು ಆ ಥರ ತಿರುಗಾಟ, ಈ ಕಷ್ಟ ಇವತ್ತಿನ ಥಿಯೇಟರ್ನವರಿಗೆ ಸಿಕ್ಕಿಲ್ಲ. ಇಲ್ಲ, ಯಾಕಂದ್ರೆ ಈಗ ರೆಪರ್ಟ್ರಿ ಗೌರ್ಮೆಂಟ್ ಮಾಡುವ ರಂಗಾಯಣದ ರೆಪರ್ಟ್ರಿಗಳಿಗೆ 5-6 ಇದೆ, ಅಲ್ಲಿಗೆ ಬಸ್ಗಳ ವ್ಯವಸ್ಥೆ ಇದೆ, ಅವರಿಗೆ ಗೌರ್ಮೆಂಟೇ ಸಂಬಳ ಕೊಡುತ್ತೆ. ನಾವು ಇಷ್ಟೆಲ್ಲ ತಿರುಗಾಟ ಮಾಡಿದ್ಮೇಲೂ ಎಲ್ಲರಿಗೂ ಒಂದು ತುಂಡು ಪಾಲು ಅಂತೇಳಿ ಕರೆಕ್ಟಾಗಿ ಮಾಡಿದ್ರೆ ಒಂದು 8,000-9,000 ಸಿಕ್ತಿತ್ತು ಅವಾಗ. ಅದು ಸಿಕ್ತು, ಅದು 2 ತಿರುಗಾಟ ಮಾಡಿದ್ರೆ. ಇವಾಗ ಗೌರ್ಮೆಂಟ್ ಅವರಿಗೆ ತಿಂಗಳಿಗೆ 20-22-30,000 ರೂಪಾಯಿ ಹತ್ತಿರ ಸ್ಯಾಲ್ರಿ ಕೊಡ್ತಿದೆ, ಈ ತರದೆಲ್ಲ ವ್ಯವಸ್ಥೆ ಇದೆ. ಅವಾಗ ಅವ್ಯವಸ್ಥೆ ಒಳಗಡೆ ಒಂದು ವ್ಯವಸ್ಥೆ ಇತ್ತು.
1: ಆ ಅನುಭವ
0: ಬೇಕು ಆಕ್ಚುಲಿ, ಆ ಕಷ್ಟದ ಅನುಭವ ಬೇಕು ಇವತ್ತಿನ ಹುಡುಗರಿಗೆ. ಸೊ ಇದು ಥಿಯೇಟರ್ ಸ್ಕೂಲು ಕಮ್ ತಿರುಗಾಟದ ಎಕ್ಸ್ಪೀರಿಯನ್ಸ್.
1: ವಾವ್, ಬ್ಯೂಟಿಫುಲ್. ನಮ್ ಕೇಳುವಾಗ್ಲೇ ಒಂದ್ ಸ್ವಲ್ಪ ಕೇಂಬತ್ತಿಗೆ ನಮ್ ಕಣ್ಣಿಗೆ ಹಿಂಗ್ ಕಟ್ತಾ ಇರತ್ತೆ, ಅದ್ ಹೆಂಗಿಫ್ಕೋ ಸಾಕ, ನಾವ್ ಕಾಣ್ಲಾ. ಈಗ ನೀನಾಸಂ ಹೆಗ್ಗೋಡು ಕಾಣ್ಕಂತನೇ ಆಸೆ ಇರತ್ತೆ ಎಷ್ಟೋ ಜನ, ಒಂದ್ಸಲ ಹೋಗಿ ಕಣ್ಕ ಬರ್ಕೊಲ್ಲಿ ಅಂತ ಇರತ್ತೆ ಮಾರ. ಯಾಕಂದ್ರೆ ನಾವ್ ಕಾಲೇಜ್
0: ಪ್ರೇಕ್ಷಣೀಯ ಸ್ಥಳ ಅಲ್ಲ ಆಕ್ಚುಲಿ,
1: ಅಲ್ಲ ಆದ್ರೆ ಅದ್ರದ್ದೊಂದು ವೈಬ್ ಹೆಂಗ್ ಕ್ರಿಯೇಟ್ ಆಗಿರುತ್ತಂದ್ರೆ ಒಂದ್ಸಲ ಹೋಗಿ ಕಾಣ್, ನಾವಲ್ಲಿ ಸೆಲೆಕ್ಟ್ ಆಗ್ತೋ ಇಲ್ಲಿಯೋ ಹತ್ತು ಇಲ್ಲಿ ಅದೆಲ್ಲ ಬೇರೆ, ಅದೆಲ್ಲ ಸೆಕೆಂಡ್ರಿ. ಅಲ್ಲಿ ಎಂತ ಒಂದು ಆತ್ತಂಬ್ರಲ್ಲ ಅದೇಂತ ಅಂದ್ರೆ ಅದು ಎಲ್ರಿಗೂ ಅಲ್ಲ, ಅದ್ರ ಬಗ್ಗೆ ಆಸಕ್ತಿ
0: ಮಾತ್ರ ಕನೆಕ್ಟ್ ಆಗುತ್ತೆ.
1: ಆ ತರದ್ದು ಈಗ ನೀನಾಸಮ್ ತಿರುಗಾಟ ನಾಟಕ ಬರತ್ತಂಬ್ರಂದ್ರೆ ಒಂದ್ಸಲ ಹೋಗಿ ಕಾಣ್ಕೆ ಎಲ್ಲ ನಾಟಕ ತರ ಅಲ್ಲ ನೀನಾಸಮ್ ಅವ್ರದ್ದು, ಅದೊಂದು ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಲ್ಲೆಲ್ಲ ನೀನಾಸಮ್ ತಿರುಗಾಟ ಅಂದ್ರೆ ಹಾ ನೀನಾಸಮ್ ದಮ್ರ ಒಂದ್ಸಲ ಹೋಗಿ ಕಣ್ಕೋಬಪ್ಪನ ಹೆಂಗಿರುತ್ತೆ ಕಾಂಬ. ಇದು ನಾಟಕದ ಅಭಿರುಚಿ ಇಬ್ಬರಿಗೆ ಮಾತ್ರ. ಆದ್ರೆ ಈ ಅಭಿರುಚಿಗಳು ಬಂದ ಮೇಲೆ ನಿಮ್ಮ ಈ ನಾಟಕದ ಅದನ್ನ ನೋಡುವ ದೃಷ್ಟಿಕೋನ ಹೆಂಗ್ ಬದಲಾಯ್ತು ಈಗ ನೀನಾಸಮ್ ಈಗ ಹಾರ್ ಮೇಲೆ?
0: ನೀನಾಸಮಿಗೆ ಹೋದ್ಮೇಲೆ ಈಗ ಒಂದು ಮಧ್ಯಾಹ್ನದ ಒಂದು ಶೆಡ್ಯೂಲ್ ಇದೆ. ಏನು ಅಂದ್ರೆ ನಮಗೆ ಟಿವಿಯಲ್ಲಿ ಊಟ ಆದ ನಂತರ ಶೆಡ್ಯೂಲ್, ಅದು ಟಿವಿಯಲ್ಲಿ ಈ 40-50 ವರ್ಷದಲ್ಲಿ ಯಾವ್ಯಾವ ಬೆಸ್ಟ್ ನಾಟಕಗಳಾಗಿವೆ ಅದನ್ನ ತೋರಿಸ್ತಾರೆ ಅವರು. ನಾವೆಲ್ಲ ಕೂತ್ಕೊಂಡು ಸೈಲೆಂಟ್ ಆಗಿ ನೋಡ್ತೀವಿ. ಅದಾದ್ಮೇಲೆ ಮಾರನೇ ದಿವಸ ಅದ್ರ ಬಗ್ಗೆ ಡಿಸ್ಕಷನ್ ಇರ್ತದೆ, ಆ ನಾಟಕದ ಬಗ್ಗೆ, ಆ ಸ್ಕ್ರಿಪ್ಟ್ ರೈಟರ್ ಬಗ್ಗೆ, ಆ ಡೈರೆಕ್ಟರ್ ಬಗ್ಗೆ, ಆ ನಾಟಕ ಏನ್ ಹೇಳ್ತಿದೆ ಅನ್ನೋದ್ರ ಬಗ್ಗೆ. ಸೊ ಅದನ್ನ ನೋಡ್ತಾ ನೋಡ್ತಾ ನೋಡ್ತಾ ನಾವೊಂದು ವರ್ಷದಲ್ಲಿ 10 ತಿಂಗಳಲ್ಲಿ ನಾವೊಂದು 100-ಕ್ಕೂ ಹೆಚ್ಚು ನಾಟಕ ನೋಡಿರ್ತೀವಿ. ಸೊ ನಮ್ಗೊಂದು ಇದು ಗೊತ್ತಾಗ್ಬಿಟ್ಟಿರ್ತದೆ. ಆಮೇಲೆ ಆಗಿನ ಕಾಲದ ಧ್ರುವರಾಜ್ ದೇಶಪಾಂಡೆ ಅಂತ ಆಕ್ಟ್ರೆಸ್ ನ ಅಭಿನಯವನ್ನು ನಾವು ನೋಡ್ತಿರ್ತೀವಲ್ಲ, ಅದನ್ನೊಂಥರ. ಆಮೇಲೆ 25ನೇ ವರ್ಷ ತಿರುಗಾಟ ನಾನು ಸ್ಟೂಡೆಂಟ್ ಆಗಿದ್ದಾಗ. ಸೊ ಬೆಸ್ಟ್ ಆಕ್ಟರ್ ಈಗ ಗೋಪಾಲ್ ಕೃಷ್ಣ ದೇಶಪಾಂಡೆ, ನೀವು ತುಂಬ ನೋಡಿದಿರಿ ಅವ್ರನ್ನ ಸಿನಿಮಾದಲ್ಲಿ ಇರ್ತಾರೆ. ಯತೀಶ್ ಕೊಳ್ಳೆಗಾಲ, ಸಿತಾರಾ, ಶ್ವೇತಕ್ಕ, ಇವರೆಲ್ಲ ಆ ವರ್ಷದ ತಿರುಗಾಟಕ್ಕೆ ಅವರನ್ನ ಸೆಲೆಕ್ಟ್ ಮಾಡಿದರು. ಸೊ ನಮಗೆ ಸ್ಟೂಡೆಂಟ್ ಆಗಿ ನಮ್ಮ ಎದುರುಗಡೆಗಿರುವ ಮಾಡೆಲ್ಗಳು ತುಂಬ ಉತ್ಕೃಷ್ಟವಾದ ಮಾಡೆಲ್ಗಳು. ನಾವು ಪ್ರತಿ ಈಗ ಉದಾಹರಣೆಗೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ, ಇದನ್ನು ಯಾವ ಇಂಟರ್ವ್ಯೂಲ್ಲೂ ಹೇಳಲಿಲ್ಲ ನಾನು. ಉದಾಹರಣೆಗೆ ಉಣ್ಣಕಾಡು ಚಿನ್ನಸ್ವಾಮಿ ಅವ್ರ ಮಗ ನಮ್ಮ ಕ್ಲಾಸ್ಮೇಟ್ ಆಗಿದ್ದ ಕವಿ ಅವ್ರ ಮಗ, ನಾವು ಊಟ ಮಾಡ್ತಾ ಇದ್ವಿ. ಈ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ನೀವು ನೋಡಿದಿರಿ ಅವ್ರನ್ನ ಶಾಖಾಹಾರಿ ಫಿಲ್ಮ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅವರು ಶೈಲಾಕ್ ಪಾತ್ರ ಮಾಡ್ಬೇಕಿತ್ತು. ಗಡ್ಡ ಫುಲ್ ಗಡ್ಡ ಬಿಟ್ಕೊಂಡು ಆ ಶೈಲಾಕ್ ಒಂಥರ ಫ್ರಸ್ಟ್ರೇಷನ್ ಒಳಗಡೆ ಇರುವ ಶೇಕ್ಸ್ಪಿಯರ್ ನ ಕ್ಯಾರೆಕ್ಟರ್ ಅದು. ಸೊ ಅವರು ನನ್ನ ಎದುರುಗಡೆಗೆ ಇರುವ ನನ್ನ ಫ್ರೆಂಡ್ ಅನ್ನ ಅವನ ಪಕ್ಕದ ನಾನು ಕೂತಿದ್ದೆ, ಏನೋ ಗುರಾಯಿಸ್ತೀಯಾ ಅಂತಂದ್ರು. ಅವನು ಏನು ಗುರಾಯಿಸ್ತಾನೆ ಇರ್ಲಿಲ್ಲ ಆಕ್ಚುಲಿ, ನನ್ಗೆ ಗೊತ್ತು ಯಾಕಣ ಅಂತ. ಅವ ಏನ್ ಯಾಕಣ, ಅವ್ರ ವಯಸ್ಸೇ ಒಂಥರ ಬೇಸು, ಏಯ್ ಏನ ನೀನ್ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಗೊತ್ತನ್ ಮನ್ ಅಂತ. ಆಮೇಲೆ ತುಂಬಾ ಹೊತ್ತಿಗೆ ಯಾಕಣ ಅಂತ ಇವನು, ಅವ್ರ ಅವ್ರ ವಯಸ್ಸಿಗೆ ನಮಗೊಂಥರ ವೈಬ್ರೇಷನ್ ಪೂರ್ತಿ, ಆ ಊಟ ಮಾಡ್ತಿರೋ ಆ ಇಡೀ ಹಾಲ್ ವೈಬ್ರೇಷನು. ಆಮೇಲೆ ಮೌನ ಆಗ್ಬಿಟ್ವಿ ನಾವೆಲ್ಲ ಊಟ ಮುಗಿಯೋ ತನಕ. ಎಲ್ಲ ಇದ್ರು ತಿರುಗಾಡ್ದವ್ರು, ಅವರು ಕ್ಲಾಸ್ಮೇಟ್ಸು ಇದ್ದಾರೆ ನಮ್ಮದು. ಆಮೇಲೆ ಕೈ ತೊಳೆಯುವಾಗ ಅವನ ಪಕ್ಕದಲ್ಲಿ ನಾನು ಇದ್ದೆ, ಅವರು ಇದ್ರು. ಏನಿಲ್ಲ ಅಪ್ಪಿ, ಕ್ಯಾರೆಕ್ಟರ್ ಒಳಗಡೆ ಇದ್ದೆ, ಈ ತರ ಒಂದು ಡೀಲ್ ಮಾಡಿದ್ರೆ ಹೆಂಗಾಗತ್ತೆ ಅಂತ ನೋಡ್ಬೇಕಿತ್ತು ಅಂತ. ಅವರ ರಿಹರ್ಸಲ್ ಕೇವಲ ಅಲ್ಲಿ ಮಾತ್ರ ನಡೆಯಲ್ಲ, ಒಂದು ಯಾವುದೋ ರೂಮು ಸ್ಟೇಜ್ ಮೇಲೆ ಮಾತ್ರ ಅಲ್ಲ, ಅವ್ರು ಬೀದಿಯಲ್ಲೂ ನಡೆಸ್ತಾರೆ ಇದು ವರ್ಕ್ ಆಗತ್ತಂತ. ಕೆಲವು ಪೇಂಟರ್ಸ್ಗಳು ಹಂಗೆ ಮಾಡ್ತಾ ಇದ್ರು, ಅತ್ಯಂತ ಕ್ರೌರ್ಯವಾಗಿ ನಡ್ಕೋತಾ ಇದ್ರು. ನೀವು ವರ್ಲ್ಡ್ ನ ಬೆಸ್ಟ್ ಪೇಂಟರ್ಸ್ಗಳೆಲ್ಲ ಈಗ ಡಾವಿನ್ಚಿ ಅಂತವರೆಲ್ಲ, ಅದನ್ನ ಹೇಳಿ ನಾನು ಪೆಟ್ತಿನದ್ದು ಇದೆ ಅಂದ್ರೆ, ಅವರು ಜಗತ್ತಿಗೆ ಸ್ವಲ್ಪ ಹಿಂಸೆ ಕೊಟ್ಟು ಆ ಹಿಂಸೆಯ ಚಿತ್ರಣ ಹೇಗಿದೆ ಅಂತ ನೋಡಿ ಪೇಂಟ್ ಮಾಡಿದವರು, ಒಂದಿಷ್ಟಿದೆ ಅದು. ಹಾಗೆ ಅನುಭವಿಸುವವರು ಇರ್ತಾರೆ. ಇದ್ರ ಇವ್ರದ್ದು ಇವ್ರ ಸ್ಕ್ರಿಪ್ಟ್ ನೋಡಿದ್ರು ಕೂಡ ಆ ಸ್ಕ್ರಿಪ್ಟಲ್ಲಿ ಈ ಲೈನಿಗೆ ಅಂಡರ್ಲೈನು ಗ್ರೀನ್ ಅಲ್ಲಿ ಬರ್ಕೊಂಡಿರ್ತಾರೆ, ಈ ಮತ್ತೊಂದು ಲೈನಿಗೆ ರೆಡ್ ಅಲ್ಲಿ, ಮತ್ತೊಂದು ಲೈನಿಗೆ ಬ್ಲ್ಯಾಕ್ ಅಲ್ಲಿ ಬರೆದಿರ್ತಾರೆ. ಅದರ ಅರ್ಥ ಆ ಕಲರ್ನ ಲೈನಿಗೆ ತಕ್ಕ ಹಾಗೆ ಅವರ ರಸಗಳು ಕೂಡ ಬದಲಾಗತ್ತೆ. ಯಾವುದೋ ಒಂದು ರೆಡ್ ಅಲ್ಲಿ ಇರೋದು ಬಹುಶಃ ಅವರಿಗೆ ರೌದ್ರ ರಸದಲ್ಲಿ ಕಂಡ್ರೆ, ಗ್ರೀನ್ ಅಲ್ಲಿ ಇರೋದು ಯಾವುದೋ ಶಾಂತ ರಸದಲ್ಲಿ ಕಂಡ್ರೆ, ಇನ್ಯಾವುದೋ ಬ್ಲ್ಯಾಕ್ ಅಲ್ಲಿ ಇರೋದು ಅವರಿಗೆ ಇನ್ನೊಂದು ಶೃಂಗಾರದಲ್ಲಿ ಕಾಣಿಸ್ಬೋದು. ಅಂದ್ರೆ ಕಲಿಕೆಯನ್ನು ಸೆಗ್ಮೆಂಟ್ ಮಾಡುವ, ಮಾಡಿ ಮಾಡಿ ನೋಡುವ ಕಲಿಕೆ ಇದೆ, ಈ ಥರದೊಂದು ಕಲಿಕೆ ಇದೆ. ಇದು ನಮ್ಮ ಎದುರುಗಡೆಗೆ ಮಾಡೆಲ್ ಆಗಿತ್ತು. ಸೊ ನಮಗೆ ಈ ಕಲಿಕೆ ಒಂದು ಒಂದು ಕ್ಲಾಸ್ ರೂಮ್ ಒಳಗೆ ನಡೆಯೋದು ಮಾತ್ರ ಅಲ್ಲ, ಔಟ್ ಸೈಡ್ ಬೀದಿಯಲ್ಲೂ ಇಂಥ ಕಲಿಕೆಗಳಲ್ಲಿ ಅಲ್ಲಿದ್ವು. ಸೊ ನಮ್ಮ ಎದುರುಗಡೆ ಇರುವ ಮಾಡೆಲ್ಗಳು ತುಂಬ ಚೆನ್ನಾಗಿರಬೇಕು, ಅದಕ್ಕೊಂದು ಅದೃಷ್ಟನೂ ಬೇಕು.
1: ನಿಜವಾಗ್ಲು ನಿಜವಾಗ್ಲು. ಈಗ ನೀವು ನಾಟಕ ನೋಡ್ತಾ ನೋಡ್ತಾ ನಾಟಕದ ಒಳಗೆ ಹೋಗ್ತಾ ಹೋಗ್ತಾ ಈ ನಾಟಕ ಕಲಿಯುವಿಕೆ ಇದೆಯಲ್ಲ, ಅದು ಬಹಳಷ್ಟು ಕೊಡುತ್ತೆ. ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ಹಿಡಿದು ನೀವು ಸೂಕ್ಷ್ಮ ಸೂಕ್ಷ್ಮಗಳನ್ನ ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಅಲ್ಲಿಂದನೇ ತುಂಬಾ ಕಲಿಯುತ್ತೀರಿ. ಆ ಸಣ್ಣ ಸಣ್ಣದು ನಿಮ್ಮ ಮನಸ್ಸಿನ ಒಳಗೆ ಹೋಗ್ಬಿಡತ್ತೆ. ಆದ್ರೆ ನೀವು ಇದೆಲ್ಲ ಕಲಿಯುವಾಗ ಅಂದ್ಕೊಂಡಿದ್ರಿ ನಾನು ನಿರ್ದೇಶಕ ಆಯ್ಕ ಇಲ್ಲ ಆಕ್ಟರ್ ಆಯ್ಕ ಹಿಂಗೆಲ್ಲ ಆದ್ರೂ ಆಲ್ರೆಡಿ ಡಿಸೈಡ್ ಆಗಿದ್ದ ಹೆಂಗೆ?
0: ಇಲ್ಲ ಇಲ್ಲ, ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೆ ಸ್ಟೂಡೆಂಟ್ ಪ್ರೊಡಕ್ಷನ್ ಅಲ್ಲಿ ಕೆಲವು ನಾಟಕಗಳಲ್ಲಿ ಮೇನ್ ಕ್ಯಾರೆಕ್ಟರ್ ಈಗ ಆಷಾಢದೊಂದು ದಿನದಲ್ಲಿ ಕಾಳಿದಾಸನೇ ನಾನು ಆತರ ಸಿಕ್ಕಿದೆ. ಆದ್ರೂ ನನಗೆ ಸ್ಟೂಡೆಂಟ್ ಆಗಿ ಒಂದಿಷ್ಟು ತಿರುಗಾಟ ಆಗುವ ತನಕನು ನನಗೆ ನಾನೊಬ್ಬ ನಟ ಅಂತ ನನಗೆ ಅನಿಸಿರಲಿಲ್ಲ. ಬಟ್ ಯಾವಾಗ ನಾನು ನಿರ್ದೇಶನ ಕೇಳಿದೆ, ನಿರ್ದೇಶಕನಿಗೆ ಇರುವ ಚಾನ್ಸ್ ಏನು ಅಂದ್ರೆ ಆತ ಒಂದು 40 ಪಾತ್ರ ಇದ್ರೆ ಒಂದು ನಾಟಕದಲ್ಲಿ ಆ 40 ಪಾತ್ರಗಳ ಆಯಾಮ ಅವನಿಗೆ ಗೊತ್ತಿರ್ತದೆ. ಒಂದು ವೇಳೆ ಆಕ್ಟರ್ಸ್ ಕೈಯಲ್ಲಿ ಆಗಲ್ಲ, ನಟ ನಟಿಯರ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹಿಂಗೆ ಮಾಡಬಾರ್ದು ಡೈರೆಕ್ಟರ್. ಬಟ್ ನಾನು ಮಾಡ್ತಿದ್ದೆ, ನಾನು ಹೋಗಿ ಸ್ಟೇಜ್ ಮೇಲೆ ಅದನ್ನು ಅಭಿನಯಿಸ್ತಿದ್ದೆ. ಇದರಿಂದ ಏನಾಗ್ತಿದೆ ಅಂದರೆ ಎಲ್ಲ ಪಾತ್ರಗಳು ನನ್ನೊಳಗಡೆ ಇಳಿತಿದ್ವು, ಆ ಥರದ ಒಂದು ಪ್ರಾಕ್ಟೀಸ್ ಸಿಕ್ತಿತ್ತು. ಡೈರೆಕ್ಟ್ರು ಈ ಥರದೊಂದು ಪ್ರಾಕ್ಟೀಸಿಗೆ ಇಳಿಬೇಕು, ಇಳಿತಾರೆ ತುಂಬ ಜನ. ಈವನ್ ಫಿಲ್ಮಲ್ಲೂ ಕೂಡ ಮಾಡ್ತಾರೆ, ರಾಜಮೌಳಿ ಆಕ್ಟೇ ಮಾಡ್ತಾರೆ. ಹ್ಞೂ, ತುಂಬ ಒಳ್ಳೆ ನಟ ಅವರು ಆ್ಯಕ್ಚುಲಿ.
1: ಹೌದು,
0: ಅವ್ರ ಆ್ಯಕ್ಟಿಂಗ್ ಪಾರ್ಟ್ ನಿಮ್ಗೆ ಯೂಟ್ಯೂಬಲ್ಲೂ ಸಿಗುತ್ತೆ ನಿಮ್ಗೆ. ಅವರು ಶೂಟಿಂಗ್ ಮಾಡ್ತಿರುವಾಗ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇರೋದನ್ನು ನೋಡಬೇಕು, ಅವ್ರು ಬೆಂಕಿ ಹಂಗಿರ್ತಾರೆ. ಈವನ್ ನಮ್ಮ ಊರಿನ ರಿಷಬ್ ಅವರು ಕೂಡ ಅವರು ಆ್ಯಕ್ಟಿಂಗು ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾ ಇನ್ನೊಬ್ಬರಿಗೆ ಆ್ಯಕ್ಟಿಂಗು ಹೇಳ್ಕೊಡ್ತೀರಿ. ಹಾಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡುವ ಒಂದು ರುಚಿ ನನಗೆ ಆಮೇಲೆ ಸಿಕ್ಕಿತ್ತು. ಸ್ಟೂಡೆಂಟ್ ಆಗಿರುವಾಗಲೇ ನಾನು ಸುಮ್ಮನೆ ಇದ್ದೆ. ಇದು ಸುಮ್ಮನೆ ಇರುವುದೇ ತುಂಬ ಮುಖ್ಯ. ನಾವು ಏನೇನೋ ಆಗಬೇಕು ಅಂತ ಅಂದ್ಕೊಂಡು ಆದರೆ ಅದು ಹಾಗೆ ಆಗುವುದಿಲ್ಲ, ಆಗುವಿಕೆ ಘಟಿಸುವುದಿಲ್ಲ. ನಾವು ಕೆಲವು ಸತಿ ಸುಮ್ಮನೆ ನೀರಲ್ಲಿ ಇದ್ದರೆ ನಮಗೆ ಮೈಗೆ ಆ ಚಳಿ ತಾಗ್ತದೆ, ಹಾಗೆ ತಾಗುವಷ್ಟು ನಾವು ಶಾಂತವಾಗಿ ಅದಕ್ಕೆ ಒಳಗೊಳ್ಳಬೇಕು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಭವಿಷ್ಯದ ಬಗ್ಗೆ ಭಾಳ ಕನಸು ಕಾಣ್ತೀವಿ ನಾವು. ಹಿಂಗಾಗಬೇಕು, ಹಿಂಗಾಗಬೇಕು, ದೊಡ್ಡ ಗುರಿ ಇಟ್ಕೋಬೇಕು. ನನಗೊಂದು ಅಪೋಸ್, ನಾನು ಅದನ್ನು ವಿರೋಧಿಸ್ತೀನಿ ಅಂತಲ್ಲ, ಒಂದು ಸಣ್ಣ ಮಟ್ಟದ ಇದೇನು ಅಂದರೆ ನೀವು ಆ ಪ್ಲೇಸಿಗೆ ಹೋಗಬೇಕು, ಆ ವಾತಾವರಣದಲ್ಲಿ ಇರಬೇಕು ಇರಬೇಕು. ಸಮಸ್ಯೆ ವಾತಾವರಣಕ್ಕೆ ಹೋಗದೇ ಇದ್ರೆ ಸಮಸ್ಯೆ. ಈಗ ನಿಮ್ಗೆ ಏನೋ ಕಲಿಬೇಕು, ನೀವು ಆ ವಾತಾವರಣಕ್ಕೆ ಹೋಗ್ಬೇಕು. ನೀವು ಮನೆಯಲ್ಲೇ ಕೂತು ನನಗದಿಷ್ಟ ನನಗದಿಷ್ಟ ನನಗದಿಷ್ಟ ಅಂದ್ರೆ ಬರಲ್ಲ, ನೀವು ಆ ವಾತಾವರಣಕ್ಕೆ ಹೋಗ್ಬೇಕು. ವಾತಾವರಣಕ್ಕೆ ಹೋಗುವಷ್ಟು ನೀವು ಬೆಳೆದಿರ್ಬೇಕು. ಇವನ್ ಇಂಟರ್ವ್ಯೂ ಪಾಸ್ ಆಗುವಷ್ಟು ನಾನು ಬೆಳೆದಿರ್ಬೇಕು, ನನಗೇನೋ ಗೊತ್ತಿರಬೇಕು, ಒಂದಿಷ್ಟು ಮ್ಯೂಸಿಕ್ ಅದು ಇದು ಗೊತ್ತಿರಬೇಕು. ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಆಗುವ ಎಲ್ಲ ಕ್ರಿಯೆಗಳಿಗೂ ಒಳಗೊಳ್ಳಬೇಕು ಅಂತಂದ್ರೆ ನಾನು ಜೀರೋ ಆಗಬೇಕು. ನಾನು ಭವಿಷ್ಯದ ಬಗ್ಗೆನೂ ಚಿಂತೆ ಮಾಡಬಾರ್ದು, ನನ್ನ ಹಿಂದೆ ಹೀಗಾಗಿದೆ ಅನ್ನೋದನ್ನು ಚಿಂತೆ ಮಾಡಬಾರ್ದು. ವರ್ತಮಾನದಲ್ಲಿರ್ಬೇಕು. ಈವನ್ ನೀನಾಸಮ್ ವರ್ತಮಾನದಲ್ಲಿ ಇರಿಸ್ತದೆ. ಮೆಕಾಲೆ ಸಿಸ್ಟಮ್ನ ಎಜುಕೇಷನ್ನಲ್ಲಿ ಏನಿದೆ ಅಂದರೆ ನೀವು ಕ್ಲಾಸ್ ರೂಮ್ ಒಳಗಡೆ ಕೂತ್ಕೋತೀರಿ, ಎದುರುಗಡೆ ಟೀಚರ್ ಇರ್ತಾರೆ, ಇಲ್ಲಿ ಸ್ಟೂಡೆಂಟ್ ಇರ್ತಾರೆ, ಅವರು ಪಾಠ ಮಾಡೋದನ್ನು ಕೇಳ್ತಾರೆ. ಇನ್ನು ಸ್ಪೋರ್ಟ್ಸ್ ಎಲ್ಲಿ ನಡೀತದೆ? ಗ್ರೌಂಡಲ್ಲಿ ನಡೀತದೆ. ಥಿಯೇಟ್ರಲ್ಲಿ ಏನಾಗುತ್ತೆ? ಸ್ಪೋರ್ಟ್ಸು ಮತ್ತು ಪಾಠ ಎರಡು ಇಲ್ಲೇ ನಡೀತದೆ. ಅಂದರೆ ಇವ್ರ ಬಾಡಿ ಮೂವ್ಮೆಂಟು ಇಲ್ಲಿ ವರ್ಕ್ ಆಗಬೇಕು. ನೀವು ಹೇಳಿದ ಕಾನ್ಸಂಟ್ರೇಷನ್ ಯಾಕೆ ಇದಕ್ಕೆ ಜಾಸ್ತಿ ಬೇಕು ಅಂದರೆ ದೇಹಾಭಿವ್ಯಕ್ತಿಯೂ ಬೇಕು, ಭಾವಾಭಿವ್ಯಕ್ತಿಯೂ ಬೇಕು, ಅವನಿಗೆ ಥಿಯೇಟ್ರ್ ಬಗ್ಗೆ ನಾಲೆಜ್ಜು ಬೇಕು. ಬರೀ ಥಿಯರಿ ಮಾತ್ರ ಅಲ್ಲ, ಸೊ ಅವನ ಪೂರ್ತಿ ಕೊಟ್ಟುಕೊಳ್ಳುವಿಕೆ ಥಿಯೇಟ್ರಲ್ಲಾಗತ್ತೆ. ನಾನು ಹೇಳ್ತಿದ್ದೆ ಯಾವ ಯಾವುದೋ ದೇಶದಲ್ಲಿ ಮಿಲಿಟ್ರಿ ಖಾಯಂ ಅಂತ ಎಲ್ಲರೂ ಒಂದ್ಸತಿ ಸೈನ್ಯಕ್ಕೆ ಸೇರಬೇಕು ಅಂತಿರ್ತಾರೆ. ನಮ್ಮ ದೇಶದಲ್ಲಿ ಎಲ್ಲರೂ ಥಿಯೇಟರ್ ಸ್ಕೂಲಿಗೆ ಹೋಗಬೇಕು, ಅದು ಮಾನವ ಅಧ್ಯಯನ ಕೇಂದ್ರ. ಆ್ಯಕ್ಚುಲಿ ಇಲ್ಲಿ ಬಂಡಾರ್ ಕಾರ್ಸಲ್ಲೇ ಇತ್ತು, ಅದನ್ನ ಈಗ
1: ರಂಗಾಧ್ಯಯನ
0: ನಾನೇ ಒಂದೆರಡು ಪ್ರೊಡಕ್ಷನ್ ಮಾಡಿದ್ದೆ ಬಂದು ವಸಂತ ಬನ್ನಾಡಿ ಅವರಿದ್ದಾಗ. ಸೊ ಅಲ್ಲಿ ಒಂದು ಸ್ಕೂಲಲ್ಲಿ ಥಿಯೇಟರ್ ಸ್ಕೂಲ್ ಇರಬೇಕು ಆ್ಯಕ್ಚುಲಿ. ಆಮೇಲೆ ಎಲ್ಲರೂ ಥಿಯೇಟರ್ ಸ್ಕೂಲಿಗೆ ಹೋಗಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಭಾವ ಅಂದರೆ ಏನು, ಭಾವ ಬುದ್ಧಿ ದೇಹಗಳ ಸಮ್ಮಿಳಿತ ತ್ರಿವೇಣಿ ಸಂಗಮ ಹೆಂಗಾಗುತ್ತೆ ಅಂತ ನೋಡಬೇಕು. ಅದು ಕೂಡ ಒಂದು ಭಾಳ ದೊಡ್ಡ ಕಲಿಕೆ.
1: ಈಗ ನೀವು ನಿರ್ದೇಶಕರ ಆದ್ರೆಯ ನಟರಾದ್ರೆಯ, ಈಗ ನೀನಾಸಮ್ಮಲ್ಲಿ ತಿರುಗಾಟ ಎಲ್ಲ ಮುಗಿಸಿ ಆದ್ಮೇಲೆ ಎಂತ ಆದ್ರಿ ಕಡೆ ಕೂಡ್ಲೆ?
0: ಅಲ್ಲಿ ನಟನೆಯ ಪಾಠಗಳೇ ಆಗೋದು ನಮಗೆ. ನಿರ್ದೇಶಕರು ಏನಾಗಬೇಕು ಅದನ್ನ ಹೇಳ್ಕೊಡಲ್ಲ ಅಲ್ಲಿ, ಅದನ್ನ ನಾವು ಆಮೇಲೆ ಆಗಿಸ್ಕೊಳ್ಳೋದು. ಫಸ್ಟ್ ನಟ ಆಗ್ಲಿಕ್ಕೆ ಹೋಗಿದ್ದೆ ನಾನು, ಅದೇ ಅಂತ ಹೇಳಾರೆ ಆಗ್ಲಿಕ್ಕೆ ಹೋಗಿದ್ದು. ಆಮೇಲೆ ನನ್ನ ಒಲವು ಬಹುಶಃ ನಿರ್ದೇಶಕ. ಈ ಕರ್ನಾಟಕದಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ, ಬೇರೆ ಸ್ಟೇಟಲ್ಲಿ ಈ ತರ ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ರಂಗಭೂಮಿಯಲ್ಲೇ ಇರ್ತೀನಿ ಅನ್ನುವವರಿಗೆ ಕೋಟ್ ಮಾಡ್ತೀನಿ, ರಂಗಭೂಮಿಯಲ್ಲೇ ಇರ್ತೀನಿ ಅನ್ನುವರಿಗೆ ಮಾತ್ರ ಇದು. ಸಿನಿಮಾ ಸೀರಿಯಲ್ ಹೋಗ್ತೀನಿ ಅನ್ನೋರಿಗಲ್ಲ, ಇರ್ತೀನಿ ಅನ್ನೋರಿಗೆ ನಟನೆಯಲ್ಲೇ ಜೀವನ ಸಾಗಲ್ಲ ಇಲ್ಲಿ. ಈಗೇನೋ ಗೌರ್ಮೆಂಟ್ ಸ್ವಲ್ಪ ಬಂತು, ಬಟ್ ನಾನು ಬಂದ 15 ಇಯರ್ಸ್ ಬ್ಯಾಕು ಸಾಗಲ್ಲ. ಅವ್ರ ಡೈರೆಕ್ಷನಿಗೆ ಅನಿವಾರ್ಯವಾಗಿ ಇಳಿಲೇಬೇಕು. ಈವನ್ ಅವ್ರು ಬೇರೆ ವರ್ಕ್ ಮಾಡ್ಬೋದು, ಬೇರೋ ಟೀಚರ್ ಆಗ್ಬೋದು, ಇನ್ನೆಲ್ಲೋ ಇಂಜಿನಿಯರಿಂಗ್ ಆಗ್ಬೋದು, ಇನ್ನೋ ಡಾಕ್ಟರ್ ಆಗ್ಬೋದು, ಥಿಯೇಟರ್ನಲ್ಲೇ ಇರ್ತಾರೆ ಅಂತಂದರೆ ನಟನೆಯಲ್ಲೇ ಜೀವನ ಮಾಡುವಷ್ಟು ಸ್ಯಾಲ್ರಿಯನ್ನು ಸಂಬಳವನ್ನು ಆರ್ಥಿಕವಾಗಿ ನಮಗೆ ಇದು ಕರ್ನಾಟಕ ಇನ್ನೂ ಒದಗಿಸಿಕೊಟ್ಟಿಲ್ಲ. ಸೊ ನಿರ್ದೇಶನಕ್ಕೆ ನಾನು ನನಗೊಂದು ಒಳಗಡೆ ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು. ನಾನು ಹೇಳಿದ್ನಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಿರ್ದೇಶನಕ್ಕೆ ಇಳಿದದ್ದು ಅಲ್ಲ, ಏನೋ ನನ್ನ ಓದು ಇತ್ತು ಆ್ಯಕ್ಚುಲಿ. ನಾನು ಆವಾಗಲೇ ಅನಂತಮೂರ್ತಿ, ಶಿವರಾಮ್ ಕಾರಂತರು, ಕುವೆಂಪು ಅವ್ರದ್ದು ಎಲ್ಲ ಪುಸ್ತಕಗಳನ್ನು ಓದ್ಬಿಟ್ಟಿದ್ದೆ, ಅಷ್ಟು ಓದ್ಬಿಟ್ಟೆ. ನಾನು ಹೈಸ್ಕೂಲಲ್ಲೇ ಮುಗಿಸ್ಬಿಟ್ಟಿದ್ದೆ. ಈ ಥರದ್ದು ಒಂದು ಓದು ಬೇಕು. ಓದು ಇಲ್ಲದೇ ಇದ್ದರೆ ನಾವು ನಮಗೆ ನಾಲೆಜ್ ಬೆಳೆಯಲ್ಲ, ಅಥವಾ ನಿಮ್ಗೆ ಇಮ್ಯಾಜಿನೇಷನ್ ಬೆಳೆಯಲ್ಲ. ನಿಮ್ಮ ಕಾಲ್ಪನಿಕ ಲೋಕವು ದೊಡ್ಡದಾಗಿರಬೇಕು ನಿಮಗೆ.
1: ನಿಜ, ಹೌದು.
0: ಇವತ್ತಿನ ರಂಗಭೂಮಿಗೆ ಬರುವ ಅಷ್ಟು ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನು ಅಂತಂದ್ರೆ, ಬಹಳ ದೊಡ್ಡ ಸ್ಕಿಲ್ ಇರ್ತದೆ. ತುಂಬ ಚೆನ್ನಾಗಿ ಒಬ್ಬರು ಕರ್ನಾಟಕ ಹಿಂದೂಸ್ತಾನಿನೂ ಕಲ್ತಿರ್ಬೋದು, ಅವ್ರು ಯಕ್ಷಗಾನ, ಭರತನಾಟ್ಯ, ಕೂಚಿಪುಡಿ, ಕಥಕ್ಕಳಿನೂ ಕಲ್ತಿರ್ಬೋದು, ಎಲ್ಲವೂ ಅವ್ರಿಗೆ ಆ್ಯಕ್ಟಿಗೂ ಮಾಡ್ತಿರ್ಬೋದು, ಆದರೂ ಅವ್ರು ಬೆಳೆಯೋದೆ ಉಳಿದಿರೋದನ್ನು ನಾನು ನೋಡ್ತೀನಿ. ಯಾಕಂದರೆ ಅವರಲ್ಲಿ ಓದು ಇಲ್ಲ. ಓದು ಬೇಕೇ ಬೇಕು. ಓದು ಇಲ್ಲದೆಯೇ ರಂಗಭೂಮಿಯಲ್ಲಿ ನಿರ್ದೇಶಕಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನೀವು ನಟ ಆಗಬೇಕು ಅಂತಂದ್ರೆ ನಿಮ್ಗೊಂದು ಸಾಧಾರಣ ಮಟ್ಟದ ಓದು ಬೇಕೇ ಬೇಕು.
1: ಸೊ ಓದು ಅನ್ನೋದು ಬಹಳ
0: ಬಹಳ ಬಹಳ ಇಂಪಾರ್ಟೆಂಟ್.
1: ರಂಗ ಭೂಮಿಯನ್ನು ಆ ಭೂಮಿಯಲ್ಲಿ ಉಳಿಬೇಕಾದ್ರೆ ಅಂತ ಹೇಳ್ತಾರೆ. ಈಗ ನಿಮ್ದೀಗ ನೀನಾಸಮಲ್ಲ ಆಯ್ತು ತಿರುಗಾಟ ಆದ್ಮೇಲೆ ಕಡೆಗೆ ಎಂತ ಇತ್ತು? ಕಡೆಗೆ ಸೀದಾ ನಾಟಕ ಶುರು ಮಾಡ್ರಿ ಅಥವಾ ಎಂತ ಮಾಡ್ರಿ, ಹೆಂಗಿತ್ತು ಬದುಕು ಅಂತ?
0: ಸ್ವಲ್ಪ ವರ್ಷ ಬೇರೆ ಬೇರೆ ಟೀಮ್ನವರೆಲ್ಲ ಕರೆಸಿ ನನ್ನ ನಾಟಕ ಮಾಡಿಸ್ಲಿಕ್ಕೆಲ್ಲ ಕರಿತಾ ಇದ್ರು. ಅದರಿಂದ ಕರ್ನಾಟಕದಾದ್ಯಂತ ಮೂವ್ ಆಗ್ತಿದ್ದೆ. ಒಂದೊಂದು ತಿಂಗಳು ಕೋಲಾರ, ಒಂದು ತಿಂಗಳೆಲ್ಲೋ ಬೀದರು, ಒಂದು ತಿಂಗಳು ವೆಟರ್ನರಿ ಅಗ್ರಿಕಲ್ಚರ್ ಕಾಲೇಜ್ಗಳು. ಇವತ್ತಿಗೂ ಭಾಳ ಚೆನ್ನಾಗಿ ಅಲ್ಲಿ ಕಾಂಪಿಟೇಷನ್ ಮಾಡ್ತವೆ ನೋಡಿ. ಅವ್ರು ಇಡೀ ಕರ್ನಾಟಕದಾದ್ಯಂತ, ಇವನ್ ದೇಶಾದ್ಯಂತ ಆರ್ಟ್ ಸ್ಟೂಡೆಂಟ್ಸ್ ಎಲ್ಲ ಥಿಯೇಟರ್ ಮಾಡ್ತಿರೋದು ನಂಬಿ ಮಾಡ್ತಿರೋದು ಸೈನ್ಸ್ ಸ್ಟೂಡೆಂಟ್ಸ್. ಈವನ್ ನಾನು ಪಿ ಸಿ ಎಂ ಬಿ ಸೈನ್ಸ್ ಸ್ಟೂಡೆಂಟ್. ಸೈನ್ಸ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ನಾಟಕ ಮಾಡ್ತಿರೋದು ಆರ್ಟ್ ಸ್ಟೂಡೆಂಟ್ಸ್ ಅಲ್ಲ, ಇದು ವಿಚಿತ್ರ. ಆಮೇಲೆ ಅವರು ಹಣ ಹಾಕ್ತಿದ್ದು, ಹಣ ಹಾಕಿ ಬೆಳೆಸ್ತಿದ್ದಾರೆ. ಅಂದರೆ 25 ವರ್ಷದ ಹಿಂದಿನ ಒಬ್ಬ ಸ್ಟೂಡೆಂಟು ಇವತ್ತಿಗೂ ಕೂಡ ವೆಟರ್ನರಿಗೆ ಅಥವಾ ಅಗ್ರಿಕಲ್ಚರಿಗೆ ಒಂದು ಒಂದು ಪ್ರೋಗ್ರಾಮ್ ಆಗುತ್ತೆ ಅಂತಿದ್ರೆ ನಂದೊಂದಿಷ್ಟು ಅಂತೇಳಿ ಅವನು ಎಲ್ಲೋ ಅಮೆರಿಕನೋ ಕೆನಡಾ ಅಲ್ಲೆಲ್ಲೋ ಇಂಗ್ಲೆಂಡ್ ಎಲ್ಲ ಕೂತ್ಕೊಂಡು ಅಂತ ಕಳಿಸ್ತಾನೆ. ಅವನಿಗೆ ಅದೊಂದು ರಂಗ ಪ್ರೀತಿ. ಆ ರಂಗ ಪ್ರೀತಿ ಅವ್ರಿಗೆ 25 ವರ್ಷದ ಹಿಂದೆನೇ ಬೆಳೆದಿದೆ. ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಇವತ್ತು ಇಲ್ಲೆಲ್ಲೂ ಆ ಥರದ್ ನಾನು ನೋಡಿಲ್ಲ. ಅದಾದ್ಮೇಲೆ ನಾನು ಮೈಸೂರು ರಂಗಾಯಣದಲ್ಲಿ ಟೀಚರ್ ಆದೆ, ಆಕ್ಟಿವ್ ಟೀಚರ್ ಆದೆ. ಒಂದು 2 ವರ್ಷ ಅಲ್ಲಿದ್ದೆ. ಅದಾದ್ಮೇಲೆ ಫ್ರೀಲೈನ್ಸ್ ಆಗಿ ಹಿಂಗೆ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈಗ ಸಂಘ ಸಂಸ್ಥೆಗಳೆಲ್ಲ ಕರೀತಾರೆ. ಈಗ ಸದ್ಯಕ್ಕೆ ಮಣಿಪಾಲದಲ್ಲಿ ಪ್ರಖ್ಯಾತ ನಟ ಪ್ರಕಾಶ್ ರೈ ಅವರು ಒಂದು ನಿರ್ದಿಗಂತ ಅಂತ ಒಂದು ಸಂಸ್ಥೆ ಮಾಡ್ತಿದ್ದಾರೆ ರಂಗ ಥಿಯೇಟರ್ ಕೆಲಸಗಳಿಗೆ. ಸೊ ಅಲ್ಲಿ ನಾನು ಒಂದು ಸ್ವಲ್ಪ ವರ್ಷ ಇರುವ ಹಾಗೆ ಅಲ್ಲಿ ವೃತ್ತಿ ಮಾಡ್ತಾ ಇದ್ದೀನಿ, ಶುರು ಆಗ್ಬೇಕಷ್ಟೇ.
1: ಓಕೆ. ನೀವು ಈ ನಾಟಕದವರಂದ್ರೆ ಹೆಚ್ಚಾಗಿ ಅಂದ್ರೆ ರಂಗಭೂಮಿಯವರಂದ್ರೆ ಅಂತರ್ಮುಖಿಗಳೇನು ಅಂತ ನನಗೆ ತುಂಬಾ ಸಲ ಅನ್ಸೋದಿದೆ. ಅವರು ದೇ ಆರ್ ಇಂಟ್ರೋವರ್ಟ್. ಅವ್ರು ಅವರಷ್ಟಕ್ಕೆ ಯೋಚನೆ ಮಾಡಿರ್ತಾರೆ, ಅವರದೇ ಗುಂಗಿನಲ್ಲಿರ್ತಾರೆ. ಅವರು ಪ್ರಪಂಚದ ಬೇರೆ ವ್ಯಕ್ತಿಗಳ ಬಗ್ಗೆ ಎಲ್ಲ ಅಂದ್ರೆ ಅಷ್ಟು ರಿಯಾಕ್ಟ್ ಮಾಡೋದು ಅಥವಾ ಇನ್ನೊಂದಿಲ್ಲ. ಅವರು ನೋಡುವಾಗಲೇ ಅವರನ್ನು ಸ್ವಲ್ಪ ಬೇರೆಯವರಿಗಿಂತ ವಿಭಿನ್ನ ಅಂತ ಅನ್ಸೋದಿದೆ. ಅದು ನಿಜಾನ? ನಿಮ್ಗೇನು ಅನ್ಸುತ್ತೆ ಗಣೇಶ್ ಮಂದಾರ್ತಿ ಅವರ?
0: ಎರಡೂ ಎರಡೂ ಇತ್ತು ಅದ್ರಲ್ಲಿ. ಆಕ್ಚುಲಿ ಅವನು ಒಂದು ಕ್ಯಾರೆಕ್ಟರ್ ಬಗ್ಗೆ ಒಳಗಡೆ ನುಗ್ಗದೆಯೇ ಅವನು ಅದನ್ನು ಹೊರಗಡೆ ಅಭಿವ್ಯಕ್ತಿಗೊಳಿಸ್ಲಿಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡೋದಾದ್ರೆ ಒಬ್ಬ ನಟ ಅಥವಾ ನಟಿ ಅಂತಂದ್ರೆ ಏನು, ಅವ ಜಗತ್ತಿನಲ್ಲಿ ನೋಡಿರುವುದನ್ನ ಆಗಿರುವುದನ್ನೇ ಅಭಿವ್ಯಕ್ತಿಸಬೇಕು ಅಂತಂದ್ರೆ ಅವ ಜಗತ್ತಿನ ಜೊತೆಗೆ ಹೆಚ್ಚು ಇನ್ವಾಲ್ವ್ ಆಗಿರ್ತಾನೆ. ಹೆಚ್ಚು ಇನ್ವಾಲ್ವ್ ಆಗಿರಬೇಕು ಅಂತಂದ್ರೆ ಅವನ ಮಾತುಗಳನ್ನು ಕಡಿಮೆ ಮಾಡ್ಕೋಬೇಕು. ನೀವು ಏನು ಮಾತಾಡ್ತಿದ್ದೀರಿ, ನೀವು ಹೇಗೆ ಕೈ ಕಟ್ಟಿದ್ದೀರಿ, ನಿಮ್ಮನ್ನು ಪೂರ್ತಿ ನಿಮ್ಮ ಬಿಂದಿಯ ಹೇಗಿದೆ, ನೀವು ಹೇಗೆ ಕೂತಿದ್ದೀರಿ. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ನೀವು ಕೂತಿರೋ ಆಧಾರದ ಮೇಲೆ 40% ನಿಮ್ಮ ಕ್ಯಾರೆಕ್ಟರ್ ಹೇಳ್ಬೋದು ಅಂತ. ಇದು ಸ್ಟಡಿ ಇದೆ ಆ್ಯಕ್ಚುಲಿ. ಚಾರ್ಲ್ಸ್ ಯುಂಗು ಹೇಳ್ತಾನೆ, ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ. ಆ್ಯಕ್ಚುಲಿ ಹೌದು. ಈವನ್ ಚಾರ್ಲ್ಸ್ ಯುಂಗ್ ಇನ್ನೂ ಚೆನ್ನಾಗಿ ಹೇಳ್ತಾನವ. ಅವನ ಅನಿಮಾ ಅನಿಮೇಷನ್ನು ಶಾಡೋ ಬಗ್ಗೆ ಎಲ್ಲ ಮಾತಾಡ್ತಾನವ. ಅನಿಮಾ ಅನಿಮೇಷನ್ ನೋಡಿ, ಅದು ಅನಿಮಾ ಅನ್ನುವ ವರ್ಡೇ ಲ್ಯಾಟಿನ್ ಗ್ರೀಕಿಂದ ಈ ಕಡೆ ಬಂದು ಎನಿಮಿ ಆಗಿಬಿಟ್ಟಿದೆ. ಅದು ಗಂಡಿನೊಳಗಿರುವ ಹೆಣ್ಣುತನ, ಹೆಣ್ಣಿನೊಳಗಿರುವ ಗಂಡುತನ. ಆಮೇಲೆ ಅನಿಮಲ್ ಪಶು ಸಹಜ ಅಭಿವ್ಯಕ್ತಿಗಳು ಒಬ್ಬ ಮನುಷ್ಯನೊಳಗಡೆ ಹೆಂಗೆಲ್ಲ ಇರ್ತದೆ ಅನ್ನೋದ್ರ ಬಗ್ಗೆ ಅವನು ತುಂಬ ಕುಲುಂಕುಶವಾಗಿ ಮಾತಾಡ್ತಾನೆ. ನಮಗೆ ಜಗತ್ತಿನಲ್ಲಿ ಆಗುವ ಎಲ್ಲರ ಬಗೆಗೂ ಎಲ್ಲದರ ಬಗೆಗೂ ಕುತೂಹಲ ಬೇಕು ನಟರಿಗೆ. ಈಗ ನೀರಲ್ಲಿ ಮೀನು ಈಜಾಡ್ತಿದೆ, ಮೀನು ಹೇಗೆ ಈಜಾಡ್ತಿದೆ ಅಂತ ಅವನು 100% ಏಕಾಗ್ರತೆಯಿಂದ ನೋಡುವ ಒಂದು ಶಕ್ತಿ ನಟನಿಗೆ ಬೇಕು. ಇಲ್ಲಾಂದರೆ ಅವ ಅದನ್ನು ಸ್ಟೇಜಲ್ಲಿ ಹೇಗೆ ಅದನ್ನು ಅಭಿವ್ಯಕ್ತಿಸಬೇಕು ಅಂತ ಅವ ಅದನ್ನು ತುಂಬ ಕುಲಂಕುಷವಾಗಿ ನೋಡಬೇಕು. ಈಗ ಅವನು ಒಬ್ಬ ಹಸಿದಿರ್ತಾನೆ, ಅವನ ಹಸಿವಿನ ತೀವ್ರತೆ ಎಷ್ಟು ಅಂತ ನೋಡಬೇಕು ಅಂದರೆ ಇವ ಅಷ್ಟು ಹಸಿದಿರಬೇಕು. ಕೂತ್ಕೋಬೇಕು ಅವ ಭಿಕ್ಷುಕನ ನಿಜವಾದ, ಈಗ ಧನುಷ್ಯ ಮೊನ್ನೆ ಕುಬೇರ ಅಂತ ಒಂದು ಮೂವಿ ಮಾಡಿದೆ, ನಿಜವಾದ ಹಸಿವು ಗೊತ್ತಾಗಬೇಕು ಅಂದರೆ ಅವ ಆ ಥರ ಈವನ್ ಬೇಡ. ನಾನು ಹೇಳ್ತೀನಿ, ಟಾಮ್ ಹ್ಯಾಂಕ್ಸ್ ಜಗತ್ತಿನ ಭಾಳ ಫೇಮಸ್ ನಟ, ಅವನು ಕಾಸ್ಟ್ ಅವೇ ಮೂವಿ ಮಾಡಿದಾಗ, ಅದು ಆಸ್ಕರ್ ಸಿಕ್ಕಿದೆ ಅವನಿಗೆ ಮಾಡಿದಾಗ, ಒಂದು ದ್ವೀಪದ ನಡುವೆ ಒಂದು ಪ್ಲೇನ್ ಕ್ಲಾಶ್ ಆಗಿ ಒಬ್ಬ ಸಿಂಗಲ್ ಪರ್ಸನ್ ಬಿದ್ದು ಹೇಗೆ ಆದಿಮ ಜನಾಂಗ ಹೇಗೆ ಬೆಳೆದಿರ್ಬೋದು ಅನ್ನೋದನ್ನು ಕೂಲಂಕುಷವಾಗಿ ಅಲ್ಲಿ ತೋರಿಸಿದ್ದಾರೆ. ಅವನಿಗೆ ಬೆಂಕಿಯೂ ಇಲ್ಲ, ಅವನಿಗೆ ಬೆಂಕಿನೂ ಕಂಡುಹಿಡಿಬೇಕಾಗಿದೆ. ಅವ ಆಧುನಿಕ ಮನುಷ್ಯ ಬೆಂಕಿನ ಕಂಡುಹಿಡಿತಾನೆ. ಸೊ ಅಲ್ಲಿಂದ ವಾಪಸ್ ಶಿಲಾಯುಗಕ್ಕೆ ಹೋಗ್ತಾರೆ ಅವರು. ಶಿಲಾಯುಗದ ಕಥೆಯಿಂದ ಹಿಂಗೆ ಆಗಿರ್ಬೋದು ಅಂತ ಅವನು ಅಲ್ಲಿನ ಡೈರೆಕ್ಟರ್ಗಳಿಗೆ, ಅಲ್ಲಿನ ಕ್ಯಾಮರಾಮನ್ಗಳಿಗೆ, ಅಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ದಯವಿಟ್ಟು ನೀವು ಕೆಲವಾರು ದಿವಸಗಳ ಮಟ್ಟಿಗೆ, ತಿಂಗಳ ಮಟ್ಟಿಗೆ ಈ ದ್ವೀಪದಿಂದ ನನ್ನನ್ನು ಏಕಾಂತವಾಗಿ ಬಿಟ್ಟು ಹೊರಟು ಹೋಗಿ. ಯಾಕೆ ಅಂದರೆ ಅವನಿಗೆ ಆ ಕಷ್ಟ ಗೊತ್ತಾಗಬೇಕಲ್ಲ. ಸುಮ್ಮನೆ ಆ್ಯಕ್ಟ್ ಮಾಡ್ತೀನಿ, ಎಲ್ಲೋ ಓದಿದ್ದೀನಿ ಅಂತಂದ್ರೆ ಆಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಈಗ ಹೇಳಿ, ಅವ ಅಲ್ಲಿರೋ ಎಲ್ಲ ವ್ಯಕ್ತಿಗಳನ್ನು ಜಗತ್ತಿನ ಔಟ್ ಸೈಡ್ ನಿಮ್ಮ ನಿಮ್ಮ ಮನೆ ಕಳಿಸಿಕೊಡಿ ಅಂತಂದ ಅಂದರೆ ಅವನ ಇಂಟ್ರ, ಅವನಿಗೆ ಆ್ಯಕ್ಚುಲಿ ಜಗತ್ತಿನ ನಿಜವಾದ ಆಂತರ್ಯ ಗೊತ್ತಾಗಬೇಕಾಗಿದೆ. ಆದ್ದರಿಂದ ಅವ ಆಂತರ್ಯ ಇಳಿಬೇಕು ಅಂದರೆ ಜಗತ್ತಿನ ಕೆಲವಾರು ವ್ಯಕ್ತಿಗಳ ನಡುವಿನ ಈ ಸಂಬಂಧ ಏನಿದೆ ಆ ಕೊಂಡಿಯನ್ನು ತಪ್ಪಿಸ್ಕೊಳ್ಳೇಬೇಕವ. ತಪ್ಪಿಸ್ಕೊಳ್ಳದೆ ಏಕಾಗ್ರ ಆಗಲಿಕ್ಕಾಗಲ್ವೇ? ಕಾಡು ಕಾಡ್ತದೆ, ಕಾಡು ಬೇಕು, ಕಾಡು ಮಾತ್ರ ಕಾಡ್ಬೇಕು, ಉಳಿದವರಲ್ಲ, ಜಗತ್ತಲ್ಲ.
1: ಜಗತ್ತು ಕಾಡಬಾರ್ದು,
0: ಜಗತ್ತು ಜಗತ್. ಯಾರೋ ಯಾರೋ ಒಬ್ಬ ತಪಸ್ವಿ ಹೋಗಿ ತಪಸ್ ಮಾಡ್ತಿದ್ದಾನೆ ಅಂತಂದ್ರೆ ಅದರರ್ಥ ಕೇವಲ ಅವನ ಮುಕ್ತಿಗೋಸ್ಕರ ಮಾತ್ರ ಅವ ಪ್ರಯತ್ನ ಮಾಡ್ತಿದ್ರೆ ಸ್ವಾರ್ಥ ಆಗ್ಬಿಡ್ತ, ಅವನಿಗೆ ಮುಕ್ತಿ ಸಿಗೋದೇ ಇಲ್ಲ, ದೇವರೇ ಕೊಡೋದಿಲ್ಲ. ಈ ಉದ್ದೇಶದ ಬೇಕು ಈ ಬುದ್ಧನಿಗಿತ್ತು. ಏನು ಅಂತಂದ್ರೆ, ಜಗತ್ತಲ್ಲಿ ಸಾವಿದೆ, ಜಗತ್ತಲ್ಲಿ ರೋಗ ಇದೆ, ಜಗತ್ತಲ್ಲಿ ನೋವಿದೆ, ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ. ಅವನಿಗೆ ನೋವು, ಅವನಿಗೆ ಸಾವಿನ ಭಯ ಮಾತ್ರ ಕಾಡಿದ್ದಲ್ಲ, ಜಗತ್ತಲ್ಲಿರೋರು ಎಲ್ಲರ ಬಗೆಗಿನ ಪ್ರೀತಿ ಅದು. ಈಗ ಕಾಸ್ಟವೇ ಮೂವಿಯಲ್ಲಿ ಟಾಮ್ ಹ್ಯಾಂಕ್ಸ್ ಸಿಂಗಲ್ ಆಗಿ ಅಲ್ಲಿ ಕೂತ ಅಂತಂದ್ರೆ ಇಡೀ ಜಗತ್ತು ಈ ಮೂವಿನ ನೋಡ್ತದೆ, ಈ ಜಗತ್ತು ಅದರಿಂದ ಏನೇನೋ ಕಲಿತದೆ ಅಂತಿರ್ತದೆ. ವ್ಯಾನ್ ಗೋ, ವ್ಯಾನ್ ಗೋ ಎಂತ ಪೇಂಟರ್ ಅವನಿರುವಾಗ ಅವನಿಗೆ ಸರಿಯಾದ ವ್ಯಾಲ್ಯೂನೇ ಸಿಕ್ಕಿಲ್ಲ. ಈಗ ಬಿಲಿಯನ್ ಮಿಲಿಯನ್ ಗಟ್ಟಲೆ ಅವನ ಪೇಂಟಿಂಗಿಗೆ ಬೆಲೆ. ಅವನಿಗೆ ಕಿವಿನೂ, ಅವನು ಹೆಂಡತಿ ಕೇಳಿದಾಗ ನೀ ಏನು ಮಾಡಿದೆ ಕೇಳಿದಾಗ ಕಿವಿನ ತುಂಡು ಮಾಡಿ ಅವನು ಹೆಂಡತಿ ಕೊಟ್ಟಿರ್ತಾನೆ ತುಂಬ. ಅಂದರೆ ಅಷ್ಟು ಎಕ್ಸ್ಟ್ರೀಮ್ ಇರ್ತಾರೆ ಅವರು. ಅವ್ರು ಎಕ್ಸ್ಟ್ರೀಮ್ ಎನರ್ಜಿನ ಎಲ್ಲಿ ಹರಿಸ್ತಾರೆ ಅಂದರೆ ಇಲ್ಲೆಲ್ಲ ಹರಿಸ್ತಾರೆ. ಅಂದರೆ ಅವನಿಗೆ ಅವನದ್ದೇ ಆದ ಒಂದು ಚೌಕಟ್ಟು, ಅವನದೇ ಆದ ಒಂದು ಏಕಾಂತ. ಈಗ ಒಬ್ಬಂಟಿತನಕ್ಕೂ ಏಕಾಂತಕ್ಕೂ ವ್ಯತ್ಯಾಸ ಇದೆ. ಒಬ್ಬಂಟಿತನ ಅಂತ ತಾನಾಗೆ ಕ್ರಿಯೇಟ್ ಆಗೋದು, ಕಷ್ಟಗಳು ಕ್ರಿಯೇಟ್ ಮಾಡುತ್ತೆ. ಏಕಾಂತ ಅಂದರೆ ನನಗೆ ಬೇಕು ಅಂತ ನಾನು ಸೃಷ್ಟಿ ಮಾಡ್ಕೊಳ್ಳೋದು. ಈ ಇವರೆಲ್ಲ ಇಂಟ್ರ ಒಳಗಡೆ ಇರ್ತಾರೆ ಅಂತಂದರೆ ಅವರು ಅವರಿಗೋಸ್ಕರ ಜಗತ್ತಿಗೇನು ಹೇಳಬೇಕಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಅವರಾಗಿಯೇ ಕ್ರಿಯೇಟ್ ಮಾಡಿಕೊಂಡಿರುವ ರೂಮ್ ಅದು, ಅವರ ಕೋಟೆ ಅದು. ಅದು ಬೇಕು ಜಗತ್ತಿನ ಉದ್ಧಾರಕ್ಕೋಸ್ಕರವೇ ಬೇಕು. ಬುದ್ಧ ಅದಕ್ಕೋಸ್ಕರ ಕೂತ. ಬುದ್ಧ ಯಾಕೆ ಇವತ್ತಿಗೆ ಉಳ್ಕೊಂಡಿದ್ದಾನೆ ಅಂತಂದರೆ ಅವ ಜಗತ್ತಿನ ಪ್ರೀತಿಗೂ, ಅವ ಪ್ರೀತಿ ಬಗ್ಗೆ ಮಾತಾಡಿಲ್ಲ ಅಂತೇಳಿ ಒಂದಿದೆ, ತ್ರಿಪಿಟಕದಲ್ಲೂ ಇದೆ ಅದು. ಪ್ರೀತಿ ಬಗ್ಗೆ ಅವನಷ್ಟು ದೊಡ್ಡ ಪ್ರೇಮಿ ಇನ್ನೊಬ್ಬ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅವನಿಗೆ ಜಗತ್ತಿಗೆ ಹೇಳಬೇಕಿತ್ತು ನೋಡ್ರಿ. ಆ್ಯಕ್ಚುಲಿ ಗೊತ್ತಾಗ ಭಾಳ ಸಿಂಪಲ್ ಆಗಿ ಹೇಳ್ದ, ಆಸೆ ದುಃಖಕ್ಕೆ ಮೂಲ ಅಂತ, ಪೂರೈಸಿಕೊಳ್ಳಲಾಗದ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ದ. ಆ್ಯಕ್ಚುಲಿ ಅದು ಅಲ್ಲಿಯ ತನಕ ಎಲ್ರಿಗೂ ಗೊತ್ತಿತ್ತು. ಆದರೆ ಅವ ಹೇಳಿದಾಗ, ಯಾಕಂದ್ರೆ ಅವನ ದನಿ, ಅವನ ಹೃದಯ, ಅವನ ತಪಸ್ಸಿನ ಹೃದಯ, ಕಾದು ಬೆಂಕಿಯಾಗಿ ಅದು ನಿರ್ವಾಣ ಪಟ್ಟಕ್ಕೆ ಏರಿದ ಹೃದಯ, ಆ ಮಾತು ಹೇಳಿದಾಗ ಅದು ಇವತ್ತಿನ ತನಕ ಉಳಿತು. ನಾವೆಲ್ಲ ಹೇಳಿದ್ರು ಉಳಿಯಲ್ಲ. ಅದಕ್ಕೆ ಕಾಡುವ ಕಾಡಿಗೆ ಹೋಗಬೇಕು, ಅವರು ಸ್ವಲ್ಪ ಏಕಾಂತಕ್ಕೆ ಹೋಗಬೇಕು, ಒಳಗಡೆ ನುಗ್ಗಬೇಕು. ಇದನ್ನು ನನಗೂ ಹೇಳ್ತಾರೆ, ನೀವು ತುಂಬ ಇನ್ಸೈಡ್, ತುಂಬ ಎಲ್ಲರೂ ಎಲ್ಲ ಕಲಾವಿದರು ಒಳಗಡೆ ನುಗ್ಗುತ್ತೀರಿ, ಹೊರಗಡೆ ತುಂಬ ಅಭಿವ್ಯಕ್ತಿಗೊಳ್ಳಲ್ಲ ನೀವು ಅಂತ. ನೀವು ಇಂಟರ್ವ್ಯೂ ಕರೆದಿದ್ದೀರಿ, ನಾನು ಬಂದುಬಿಟ್ಟಿದ್ದೀನಿ. ಇಂಟರ್ ಆಗಿದ್ದಿದ್ರೆ ನಾನು ಅಲ್ಲೇ ಕೂತ್ಕೋತಿದ್ದೆ. ಇಲ್ಲ
1: ಅದಂತೂ. ಈಗ ಈ ರಂಗಭೂಮಿ ಕಲಿಕೆಯಲ್ಲಿ ನೀವು ನಟನೆ ಅಥವಾ ನಿರ್ದೇಶನ, ನಿಮಗೆ ಗೊತ್ತಿಲ್ಲದೆ ಆಟೋಮ್ಯಾಟಿಕಲಿ ಕಲಿಯೋದು, ತುಂಬ ನಾಟಕಗಳು ನೋಡ್ತೀರಿ, ಸಿನಿಮಾಗಳು ನೋಡ್ತೀರಿ, ನಟರನ್ನು ನೋಡ್ತೀರಿ, ನಟನೆ ನೋಡ್ತೀರಿ, ಅದನ್ನೇ ನೀವು ಉಸಿರಾಡ್ತಾ ಇರ್ತೀರಿ ಆ ದಿನಗಳಲ್ಲಿ. ಸೊ ಆ ದಿನ ಅಲ್ಲ, ನಿಮ್ಮ ಎಲ್ಲ ದಿನಗಳಲ್ಲೂ ಮೋಸ್ಟ್ಲಿ ಹಂಗಿರುತ್ತೇನೋ ನನಗೆ ಗೊತ್ತಿಲ್ಲ. ಆದರೆ ಆ ನಾಟಕ ಅನ್ನೋದು ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ, ನಿಮ್ಮ ಟೆಕ್ನಿಕ್ಯಾಲಿಟಿ ಇರ್ಬೋದು, ಅದರಲ್ಲಿ ನೀವು ಬಳಸಿಕೊಳ್ಳುವ ತಾಂತ್ರಿಕತೆ, ಬೆಳಕಿರ್ಬೋದು, ಧ್ವನಿಗಳಿರ್ಬೋದು, ಇದನ್ನೆಲ್ಲ ಹೇಗೆ ನೀವು ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋದ್ರಿ, ಅದನ್ನ ಒಂಚೂರು ಹೇಳಿ.
0: ನಮ್ಗೆಲ್ರಿಗೂ ಒಂದೊಂದು ಲಿಮಿಟೇಷನ್ ಇರ್ತದೆ. ನಾನು ರೈಟರು ಅಂದರೆ ನನ್ನ ನಾಟಕಗಳನ್ನು ನಾನೇ ಆಲ್ಮೋಸ್ಟ್ ಬರಿತೀನಿ. ಇದರಲ್ಲಿ ಆಲ್ಮೋಸ್ಟ್ ನನ್ನ ಗೆಲುವಿಗಿದೆ ಕಾರಣ, ನನ್ನ ರೈಟಿಂಗೇ ನನ್ನ ಗೆಲುವಿಗೆ ಕಾರಣ. ನನಗೇನು ಬೇಕು ಅಂತ, ಉಳಿದು ಯಾವುದೋ ಸ್ಕ್ರಿಪ್ಟ್ ತಗೊಂಡು ನಾನು ಇವತ್ತಿನ ತನಕ ನಾಟಕ ಮಾಡಿದ್ದೇ ತುಂಬ ಕಡಿಮೆ, ಯಾರು ಹೇಳಿದರು ಅಂತ ಅಷ್ಟೇ ಮಾಡಿದ್ದೀನಿ. ಸೊ ನಾನೇ ಬರಿತೀನಿ, ಆದ್ದರಿಂದ ಇದೊಂದು ಸ್ಕಿಲ್ಲು. ಇದ್ರ ನನ್ನ ಬಾಲ್ಯದಿಂದಲೂ ನಾನು ಕಲ್ತ್ಕೊಂಡು ಬಂದಿರೋದು ಇದು. ಇದ್ಕೊಂಡು ಒಳನೋಟ ಬೇಕು ಬರವಣಿಗೆ. ನ್ಯೂಸ್ 16,000 20,000 ಜನ ನೋಡ್ತಾರೆ ನಾಟಕನ ಅಂತಂದರೆ ಅವರಿಗೆಲ್ರಿಗೂ ಒಪ್ಪಿತ ಆಗುವಾಗ ಬರಿಬೇಕಾಗತ್ತೆ. ಈವನ್ ಸಾಹಿತ್ಯಿಕವಾಗಿ ಆದರೂ ವಿಚಾರಧಾರೆ ಬೇರೆ ಇರ್ಬೋದು. ಒಂದು ಇನ್ನೊಂದು ನನಗೆ ಮ್ಯೂಸಿಕ್ ಸಂಗೀತ ಗೊತ್ತು, ಯಕ್ಷಗಾನದಿಂದ ಬಂದಿದ್ದೀನಿ, ನಂಗೆ ಶ್ರುತಿ ಜ್ಞಾನ ಇದೆ, ಯಾವುದೋ ಒಂದು ಒಂದು ಈ ಸಿಚುವೇಶನ್ಗೆ ಇದು ಈ ರಾಗ ಹೊಂದಾಣಿಕೆ ಆಗುತ್ತೆ ಅಂತ ನಾನು ಮ್ಯೂಸಿಷಿಯನ್ಗೆ ಹೇಳಬಲ್ಲೆ. ನಾನು ಒಬ್ಬ ಒಳ್ಳೆ ಹಾಡುಗಾರ ಅಲ್ಲ, ಆದರೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೇನೆ, ಯಾಕಂದರೆ ಸಂಗೀತ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ. ಇನ್ನೊಂದು ರಿದಮ್ ಏನು ಬೇಕು ನಾನು ಮೊದಲೇಗಾರ, ಪೂರ್ತಿಯಾಗಿ ಹೇಳಲಿಕ್ಕೆ ಆಗದೆ ಹೋದರೂ ರಿದಮ್ ಹೀಗೆ ಬೇಕು ಅಂತ ಹೇಳ್ತೇನೆ. ಯಾವುದೋ ಒಂದು ಕ್ಯಾರೆಕ್ಟ್ರು, ಈ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟ್ರೆ ನನಗೆ ಯಾವುದೋ ಒಂಥರ ಬೇರೆ ರೀತಿ ಬರಬೇಕು ಅಂತ ಅನಿಸ್ತದೆ ಅಂದ್ಕೊಳ್ಳುವ, ಒಂದು ಒಂದು ಹೆಜ್ಜೆ ಬೇಕು, ಅದಕ್ಕೊಂದು ಲಯ ಬೇಕು ಅಂತ. ಆಗ ನಾನು ಯಕ್ಷಗಾನ ಕಲ್ತಿದ್ದೀನಿ, ಆದ್ದರಿಂದ ಅದನ್ನು ಮಾಡರ್ನ್ ಆಗಿ, ನನ್ನ ಲಯ ಮಾತ್ರ ನನ್ನ ತಲೆ ಒಳಗಡೆ ಉಳಿದಿರೋದು, ಯಕ್ಷಗಾನ ಅಲ್ಲ. ಸೊ ನಾನು ಅವ್ರನ್ನ ಈ ರಿದಮಲ್ಲಿ ಬನ್ನಿ ಅಂತ ಹೇಳ್ತೀನಿ. ನನಗೆ ಎವ್ರಿ ಕ್ಯಾರೆಕ್ಟ್ರು ಯಾವ್ಯಾವ ರಿದಮಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಯಾವ್ಯಾವ ರಿದಮಲ್ಲಿ ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ಮಾತಿಗೂ ರಿದಮ್ ಇದೆ, ಇದು ರಿದಮ್ ಸೆನ್ಸ್ ಇಂದ ನನಗೆ ಬಂದಿರೋದು. ಇದು ಮೂರು ನನ್ನ ಓದು, ಇದು ನನ್ನ ಮೂರು ನನ್ನ ಶಕ್ತಿ. ಬೆಳಕಿನ ವಿಷಯದಲ್ಲಿ ನಾನು ತುಂಬ ವೀಕ್ ಆ್ಯಕ್ಚುಲಿ. ಅಂದರೆ ಬೆಳಕಿನ ವಿಷಯಕ್ಕೆ ಸ್ಪೆಷಲ್ ಆಗಿರುವ ವ್ಯಕ್ತಿಗಳಿರ್ತಾರೆ. ಸೊ ಅವ್ರನ್ನ ಕರಿತೀನಿ, ಒಂದು ಎರಡು ಮೂರು ರಂತ್ರೂ ನೋಡ್ತಾರೆ ಅವರು. ಓಕೆ, ಹಾಗಾದ್ರೆ ಅವರು ಐಡಿಯಾ ಒಂದಿಷ್ಟು ಓಡ್ತದೆ, ಅವ್ರು ನನ್ನ ಜೊತೆ ಮತ್ತೆ ಡಿಸ್ಕಸ್ ಮಾಡ್ತಾರೆ, ಹೀಗೆ ಮಾಡ್ಬೋದಾ, ಹೀಗೆ ಅನಿಸ್ತದೆ, ಹೀಗೆ ಮಾಡಿ. ಆಗ ನಾನು ಹೇಳ್ತೀನಿ, ನನಗೆ ಲೈಟಿಂಗ್ನ ಕೆಲವು ದೃಶ್ಯಗಳು ಈ ಪಾರ್ಟಿಗೆ ಹೀಗೆ ಬರಬೇಕು ಅಂತಿದೆ ಅಂತ. ಆಮೇಲೆ ಅವರು ಹೇಳ್ತಾ ಹಾಗೆ ಮಾಡುವ, ಅದೆಲ್ಲ ಆಗಿ ಒಂದು ಇದಾಗುತ್ತೆ. ಆಮೇಲೆ ಸೌಂಡು ನಮ್ಮ ನಾರ್ಮಲಿ, ನಾವು ಈಗ ಮೈಕ್ ಎದುರುಗಡೆ ಇಟ್ಕೊಳ್ಳುವ ಸಾಮಾಜಿಕ ಕಂಪ್ನಿ ನಡ್ಕದ್ದಲ್ಲ, ನಾವು ಒಂದು ಸೌಂಡ್ ಚೆಕ್ ಮಾಡ್ತೀವಿ, ಒಂದು ನಾರ್ಮಲ್ ಆಗಿರುವ ಒಂದು. ಈಗ ತುಂಬ ಫಾರ್ವರ್ಡ್ ಆಗಿದೆ, ಈವನ್ ಚಿಪ್ಪನ್ನ ನೀವು ಶರ್ಟ್ ಒಳಗಡೆ ಹಿಡ್ಕೊಂಡು ಇಷ್ಟೇ ತುಂಬ ಓಡಾಡಿದ್ರು ಕೂಡ ಲೈಟ್ಸ್ಗಳು ಆ ವ್ಯಕ್ತಿಗಳು ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಮೂವ್ ಆಗುವ ಹಾಗೆ ಅಂತ ಸಿಸ್ಟಮ್ ಎಲ್ಲ ಬಂದಿದೆ. ಅಷ್ಟೆಲ್ಲ ಟೆಕ್ನಾಲಜಿ ಇನ್ನೂ ಇಂಡಿಯಾಕ್ಕೆ ಬಂದಿಲ್ಲ, ಬಂದರೂ ಅದನ್ನು ಆಪರೇಟ್ ಮಾಡುವುದು ಹೇಗೆ ಅನ್ನೋದು ಅಷ್ಟು ಇಂಜಿನಿಯರಿಂಗ್ ಬ್ರೈನ್ಗಳು ನಮ್ಮಲ್ಲಿ ಇನ್ನೂ ಕ್ರಿಯೇಟ್ ಆಗಿಲ್ಲ. ಅಲ್ಲ, ಅದಕ್ಕೆ ಎಕಾನಮಿ ಕ್ರಿಯೇಟ್ ಆಗಿಲ್ಲ. ಅಂತ ಒಂದು ವ್ಯಕ್ತಿಗೆ ಇಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಆದರೆ ಅವ ಅದನ್ನು ಕಲೀಲಿಕ್ಕೆ ಹೋಗ್ತಾನೆ.
1: ನಿಜ, ಹೌದು. ಅದು ಕ್ರಿಕೆಟ್ ಆದ್ರೆ ಮೋಸ್ಟ್ಲಿ ಅವರೆಲ್ಲ ಮತ್ತೆ ನಮ್ಮ ಇಂಡಿಯಾದಲ್ಲೂ ಭಾರತದಲ್ಲೂ ಹುಡುಕ್ತಾರೆ.
0: ಸೆಟ್ ಪ್ರಾಪರ್ಟಿ, ಇದಕ್ಕೆ ಅವರು ಕೆಲವು ವ್ಯಕ್ತಿಗಳಿರ್ತಾರೆ, ಅವ್ರನ್ನ ಕರಿತೀನಿ. ಅವ್ರ ಜೊತೆ ನಾನೊಂದು ಚಿತ್ರ ಮಾಡಿ ತೋರಿಸ್ತೀನಿ, ನನ್ಗೆ ಹಿಂಗೆ ಬೇಕು ಅಂತ. ಆಮೇಲೆ ಅವ್ರೊಂದು ಸ್ವಲ್ಪ ತಿದ್ದುಪಡಿ ಮಾಡಿ, ಇಲ್ಲ ನಿರ್ದೇಶಕರೇ ಒಂದು ಸ್ವಲ್ಪ ಹಂಗೆ ಮಾಡಬೇಕು, ಹಿಂಗಾದ್ರೂ ವರ್ಕ್ ಆಗಲ್ಲ, ಇದು ಇನ್ನೂ ಹೇಗೆ ಚಂದ ಮಾಡ್ಬೋದು, ಅರ್ಥಗರ್ಭಿತ ಚಂದ ಮಾಡ್ಬೋದು, ಬರೀ ಚಂದ ಅಲ್ಲ ಮಾಡುವ, ಇದಕ್ಕೆ ಮೀನಿಂಗ್ ಹೇಗೆ ಕೊಡ್ಬೋದು ಅಂತ ಅವ್ರ ಜೊತೆ ಡಿಸ್ಕಷನ್ ಮಾಡ್ತೆ. ಸೊ ನನ್ನ ಕ್ಯಾಟಗರಿ ಸಂಗೀತ, ಲಯ, ಸ್ಕ್ರಿಪ್ಟು, ಓದು, ಬರಹ ಇದ್ರೆ. ಇನ್ನು ಉಳಿದ ಹಾಗೆ ಬೇರೆ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ. ಈಗ ಒಂದು ಈವನ್ ನೀನಾ ಸಮರ್ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲರೂ ಡೈರೆಕ್ಟರ್ ಆಗಲ್ಲ, ಕೆಲವರು ಸೆಟ್ ಡಿಸೈನರ್ ಆಗ್ತಾರೆ, ಕೆಲವರು ಬರೀ ಮ್ಯೂಸಿಷಿಯನ್ ಆಗ್ತಾರೆ, ಕೆಲವರು ಕ್ಯಾಟಗರಿ ಮಾಡ್ಕೋತಾರೆ, ಕೆಲವರು ಆಕ್ಟರ್ ಆಗಿ ಉಳ್ಕೋತಾರೆ. ಈಗ ನನ್ನ ಕ್ಲಾಸ್ಮೇಟ್ ಚಂದ್ರು ತಿಪ್ಟೂರು, ಅವ ವರ್ಲ್ಡ್ನ ಬೆಸ್ಟ್ ಥಿಯೇಟರ್ ಆಕ್ಟರ್, ಫಿಲ್ಮ್ ಆಕ್ಟರ್ ಅಲ್ಲ. ಅವ ಎಲ್ಲಿದೆ ಕೇಳಿದ್ರೆ, ಅವ ಜರ್ಮನಲ್ಲಿ ಇರ್ತಾನೆ, ಸ್ಪೇನಲ್ಲಿ ಇರ್ತಾನೆ, ಅವ್ನು ಇನ್ನೆಲ್ಲೋ ಜಪಾನಲ್ಲಿ, ಇತ್ತೀಚೆಗೆ ಅವ ಜಪಾನಲ್ಲಿದ್ದ, ಅವ ಅಲ್ಲಿ ಹೋಗಿ ನಾಟಕನೇ ಮಾಡ್ತಿರೋದು, ಆಕ್ಟರ್ ಅವ. ಅಂದ್ರೆ ವರ್ಲ್ಡಿನ ಬೆಸ್ಟ್ ಡೈರೆಕ್ಟರ್ಗಳು ವರ್ಲ್ಡಿನ ಬೆಸ್ಟ್ ಆಕ್ಟರ್ಸ್ ಅನ್ನ ಚಾಯ್ಸ್ ಮಾಡ್ತಾರೆ. ಹಾಗೆ ಅಂತ ಒಂದು ಪರ್ಸನ್ ಅಲ್ಲಿ ನನ್ನ ಕ್ಲಾಸ್ಮೇಟ್ ಚಂದ್ರು ತಿಪ್ಟೂರು ಒಬ್ಬ. ಹಾಗೆ ನನ್ನ ಕ್ಲಾಸ್ಮೇಟ್ ಶಕೀಲ್ ಅಹಮದ್ ಅಂತಿದ್ದಾನೆ, ಅವನು ಸಿಂಗಾಪುರಲ್ಲಿ ಕಲಿತ, ಆಮೇಲೆ ಅವ ಇಂಗ್ಲೆಂಡಲ್ಲಿ ಇದೇ ಥಿಯೇಟರ್ ಮೇಲೆ ಸ್ಟಡಿ, ಹೈಯರ್ ಸ್ಟಡಿ ಮಾಡ್ದ, ಅಮೆರಿಕಕ್ಕೂ ಹೋದ, ಈವನ್ ರಷ್ಯಾ ಕೆಲವು ಕಂಟ್ರಿಗಳಿಗೂ ಹೋದ. ಈ ಥರ ಅವ್ರ ಡೈರೆಕ್ಷನ್ ಮೇಲೆ ಹೋಗ್ತಾರೆ. ಈಗ ನನ್ನ ಚಂದ್ರು ಆ್ಯಕ್ಟಿಂಗ್ ಮೇಲೆ ಹೋಗ್ತಾನೆ, ನಾನು ನನ್ನ ಕರ್ನಾಟಕ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಒಬ್ಬೊಬ್ರು ಒಂದೊಂದು ಆಯಾಮದಲ್ಲಿ ಪಳಗಿರ್ತಾರೆ.
1: ಈಗ ನಾನು ಒಂದು ಕೇಳ್ಬೋದು ಎಂತಂದ್ರೆ, ನಮ್ಮಲ್ಲಿ ಮೊದಲಿಂದನು ಈಗ ಯಕ್ಷಗಾನ ಪ್ರೀತಿ ಇದ್ರೆ ಇಪ್ಪಕ್ಕೂ ಸಾಕು, ಸಿನಿಮಾ ಪ್ರೀತಿ ಇಪ್ಪಕ್ಕೂ ಸಾಕು, ನಾಟಕ ಪ್ರೀತಿ ಇಪ್ಪಕ್ಕೂ ಸಾಕು, ಮಗ ಅದೆಲ್ಲ ಹೊಟ್ಟೆ ತುಂಬಿಸೋದಿಲ್ಲ ಮಗ ಅನ್ನೋ ಒಂದು ಮೆಂಟಾಲಿಟಿ. ಆಕ್ಚುಲಿ ಆ ದಿನಕ್ಕದು ಸತ್ಯ ಕೂಡ, ಇವತ್ತಿಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ?
0: ರಂಗಭೂಮಿಯ ನಟರಿಗೆ ಇವತ್ತಿಗೂ ಸ್ವಲ್ಪ ಹೊಟ್ಟೆ ತುಂಬೋದು ಕಷ್ಟನೇ ಇದೆ. ಅದಕ್ಕೆ ಸ್ವಲ್ಪ ಗೌರ್ಮೆಂಟ್ ಸರ್ಕಾರವು ಸ್ವಲ್ಪ, ಯಾಕಂದ್ರೆ ನೀವು ಜರ್ಮನಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಲ್ಲಿಗಿರುವ ವ್ಯಾಲ್ಯೂ ಇನ್ನೂ ಇಲ್ಲಿಗೆ ಬಂದಿಲ್ಲ. ಅಂದರೆ ನಮ್ಮ ದೇಶವನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಯಾವುದನ್ನು ಸರ್, ಸಾಂಸ್ಕೃತಿಕ ರಾಜಕಾರಣವೂ ಒಂದು ರಾಜಕಾರಣವೇ ಅಲ್ವಾ, ಅದ್ರ ಬಗ್ಗೆನೂ ನಾವು ಸ್ವಲ್ಪ ಮುತುವರ್ಜಿ ವಹಿಸಬೇಕು ಅಂತ ನನಗೆ. ಈಗ ರಂಗಭೂಮಿಯ ಹೊಸ ಹೋಗುವ ವಿದ್ಯಾರ್ಥಿಗಳಿಗೆ, ಈಗ ಮಾಡದೇ ಇರುವ ವಿದ್ಯಾರ್ಥಿಗಳಿಗೆ, ಆಗಿ ಹೋದ ನನ್ನ ಆಸುಪಾಸಿನ ವಿದ್ಯಾರ್ಥಿಗಳಿಗೆ, ರಂಗ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ನಿಮಗೆ ಶಕ್ತಿ ಇದ್ದರೆ ನಿಮ್ಮ ಹತ್ರ ಎಲ್ಲವೂ ಒದಗಿ ಬರುತ್ತೆ. ನಿಮಗೆ ಹಣ ಬೇಕು ಬರುತ್ತೆ, ನೀವು ಕೆಲಸ ಮಾಡಿ, ನೀವು ನಿಮಗೆ ಹೆಸರು ಬೇಕು ಬರುತ್ತೆ, ಕೆಲಸ ಮಾಡಿ, ನಿಮಗೆ ಬೇಕಾಗಿರುವ ಆದ್ಯತೆ ಪ್ರಾಮುಖ್ಯತೆ ತಾನಾಗಿಯೇ ಬರುತ್ತೆ. ಆದರೆ ನೀವು ಸುಮ್ಮನೆ ಬಾಯಿ ಬಿಟ್ಕೊಂಡ್ರೆ ಬರಲ್ಲ, ನೀವು ಕೆಲಸ ಮಾಡಬೇಕು, ನೀವು ಓದಬೇಕು, ನೀವು ಬರಿಬೇಕು, ನೀವು ಕೂತ್ಕೋಬೇಕು, ನೀವು ಸ್ವಲ್ಪ ಸ್ಟಡಿ ಮಾಡಬೇಕು, ತಿರುಗಾಡಬೇಕು, ನನಗೆ ಇದೇ ಬೇಕು ಅಂತ ಹಠ ಹಿಡಿದು ಕೆಲವು ಏನಾಗ್ತಿದೆ ಅಂದರೆ, ಆಲ್ಮೋಸ್ಟ್ ಥಿಯೇಟ್ರಿಗೆ ಬರ್ತಿರುವವರೆಲ್ಲ ಸಿನಿಮಾ ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ಹೋಗ್ಲಿಕ್ಕೋಸ್ಕರವೇ ಬರ್ತಾರೆ. ಇದು ಲಿಮಿಟೇಷನ್, ಯಾಕಂದರೆ ಆ್ಯಕ್ಟಿಂಗ್ ವಿಷಯದಲ್ಲಿ ರಂಗಭೂಮಿ ತುಂಬ ಬ್ರಾಡ್ ಆಗಿದೆ, ಅದು ಸಿನಿಮಾಕ್ಕಿಲ್ಲ. ಸಿನಿಮಾ ಸ್ವಲ್ಪ ಲಿಮಿಟೇಷನ್ ಒಳಗಡೆ ಇದೆ. ಆದ್ರೆ ಸಿನಿಮಾದ ಹರಡುವಿಕೆ ಇದೆಯಲ್ಲ, ಅಥವಾ ನಿಮ್ಮನ್ನು ಕಾಣಿಸ್ಕೊಳ್ಳುವಿಕೆ ರೀತಿ ಇದೆಯಲ್ಲ ಜನರ ಎದುರುಗಡೆ, ಅದು ಸಿನಿಮಾ ದೊಡ್ಡದು. ಈಗೀಗ ಸಿನಿಮಾನು ತುಂಬ ಔಟ್ಸ್ಟ್ಯಾಂಡಿಂಗ್ ಹಂಗೆಲ್ಲ ಆಗ್ತಿದೆ ಇಲ್ಲ ಅಂತಲ್ಲ, ಆದ್ರೆ ಥಿಯೇಟರ್ನ ರುಚಿ ಬೇರೆನೆ. ನೀವು ಯಾವುದೇ ಥಿಯೇಟ್ರಿಂದ ಸಿನಿಮಾಕ್ಕೆ ಹೋಗಿರುವ ಯಾವುದೇ ಪರ್ಸನ್ ನ ಅಂತ್ಯದ ಕಾಲದಲ್ಲಿ ಒಂದು 20 ವರ್ಷದ ನಂತರ 20 ಇಯರ್ಸ್ ಸಿನಿಮಾದಲ್ಲಿ ಇದ್ದು ಅನ್ನೋದು ಅವ್ರ ಹತ್ರ ಬಂದು ಕೇಳಿ, ಥಿಯೇಟ್ರ ಸಿನಿಮಾನ ಕೇಳಿ, ಅವ್ರು ಥಿಯೇಟರ್ ಅಂತಾರೆ. ಯಾಕಂದ್ರೆ ಇಲ್ಲಿ ಒಂದು ಏನೋ ಒಂದು ರುಚಿ ಇದೆ. ಇದಕ್ಕೆ ರಮೇಶ್ ಅರವಿಂದು ಬಹಳ ಚಂದದೊಂದು ಕ್ವಿಕ್ ಕ್ವಶನ್ ಏನೋ ಕೇಳ್ತಾರಲ್ಲ ಆರ್ಜೆ, ರ್ಯಾಪಿಡ್ ಕ್ವಶನ್ ಅಲ್ಲಿ ಏನು ಕೇಳಿದಾಗ, ಅವರು ಥಿಯೇಟರ್ ಅವರು ಥಿಯೇಟರಿಂದ ಹೋದವರು, ಅವ್ರ ಹತ್ರ ಕೇಳಿದಾಗ ಆಕ್ಟಿಂಗ್ ವಿಷಯದಲ್ಲಿ ಸಿನಿಮಾನ ರಂಗಭೂಮಿನ ಕೇಳಿದಾಗ, ಅವರು ರಂಗಭೂಮಿ ಸಿನಿಮಾ ರಂಗಭೂಮಿಗೂ ಸಿನಿಮಾಗೂ ಇರೋ ವ್ಯತ್ಯಾಸ ಏನು ಕೇಳಿದಾಗ, ಈಗ ಕೇಳಿದಾಗ ಅವ್ರು ಹೇಳಿದ್ರು, ರಂಗಭೂಮಿ ಅನ್ನೋದು ಒಂಥರ ಸಮುದ್ರದಲ್ಲಿ ಈಜಾಡ್ದಂಗೆ, ಸಿನಿಮಾದಲ್ಲಿ ಒಂಥರ ಸ್ವಿಮ್ಮಿಂಗ್ ಪೂಲ್ ಈಜಾಡ್ದಂಗೆ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು, ಯಾಕೆ ಅಂತ ಅಲ್ಲೂ ಹೇಳ್ತಾರೋ ಸಮಜಾಯಿಷಿ ಏನು ಅಂತಂದ್ರೆ, ರಂಗಭೂಮಿಯ 7 ತೆರೆಗಳಿವೆ, 7 ತೆರೆ ನೀವು 9 ತೆರೆ ಅನ್ಬೋದು, ರಸಗಳಿವೆ ಅಲ್ಲಿ, ನೀವು ಅದನ್ನು ಈಜಾಡ್ಕೊಂಡು ಹೋಗ್ಲೇಬೇಕು. ಆಮೇಲೆ ಶಾಂತ ಸಮುದ್ರ ಆಗಿರ್ಬೋದು, ಆಳನೂ ಇರ್ತದೆ, ಪರ್ವತನೂ ಇರ್ತದೆ, ಎಲ್ಲ ಇರ್ತದೆ ಸಮುದ್ರ. ಈಜಾಡ್ಲಿಕ್ಕೆ ವಿಶಾಲವಾಗಿರುವ ಪ್ರಾಂಗಣ ಅದು, ಸ್ವಿಮ್ಮಿಂಗ್ ಪೂಲ್ ಚಿಕ್ಕದು. ಆದರೆ ಡೈರೆಕ್ಟರ್ ಹೇಳಿದಾಗಲೆಲ್ಲ ನೀವು ಸ್ವಿಮ್ಮಿಂಗ್ ಪೂಲಿಗೆ ಇಳಿತಿರ್ಬೇಕು, ಈಜಾಡ್ತಾನೆ ಇರಬೇಕು. ಈಜು ಇಲ್ಲಿ ಕಾಮನ್, ಅಲ್ಲಿ ಸಮುದ್ರದಲ್ಲೂ ಈಜಾಡಬೇಕು, ಸ್ವಿಮ್ಮಿಂಗ್ ಪೂಲಲ್ಲೂ ಈಜಾಡಬೇಕು. ಈಜುದು ಗೊತ್ತಿರಬೇಕು, ಅಭಿನಯದ ನಿಮಗೆ ಎಲ್ಲ ಸಾಧ್ಯತೆಗಳು ಗೊತ್ತಿರಬೇಕು. ಮತ್ತು ಈಜುದು ಕಾಮನ್, ಒಬ್ಬ ಅಭಿನಯದ ವಿದ್ಯಾರ್ಥಿ ನಟನೆಯ ಎಲ್ಲ ಆಯಾಮದಲ್ಲೂ ಕಲಿತಿರೋದು ಇಂಪಾರ್ಟೆಂಟು. ಆದರೆ ಅದರ ಚೌಕಟ್ಟು ನೋಡಿ, ಸ್ವಲ್ಪ ಚಿಕ್ಕದೆ. ಆಮೇಲೆ ಇನ್ನೂ ಒಂದಿದೆ ಏನು ಅಂತಂದರೆ, ರಂಗಭೂಮಿಯಲ್ಲಿ ನಿಮಗೆ ನೇರ ನೀವೇನು ಅಭಿವ್ಯಕ್ತಗೊಳಿಸ್ತೀರಿ ಆ ಕ್ಷಣಕ್ಕೆ ನಿಮ್ಗೆ ರೆಸ್ಪಾನ್ಸ್ ಸಿಗ್ತಿರ್ತದೆ, ನಿಮ್ಮ ಈಗೋ ಸ್ಯಾಟಿಸ್ಫಿಕೇಶನ್ ಆಗ್ತಿರ್ತದೆ. ಆದ್ದರಿಂದ ರಂಗಭೂಮಿ ತುಂಬ ಜನರಿಗೆ ಈ ಕಾರಣಕ್ಕೂ ಇಷ್ಟ ಆಗುತ್ತೆ. ಅದಲ್ಲದೆಯೇ ಬೇರೊಂದು ಆಯಾಮ ಏನು, ಸ್ಪಿರಿಚುವಲ್, ಅದು ಇನ್ನು ಸೈಕಾಲಜಿಕಲ್ ಅಂತಲೂ, ಅಥವಾ ಮನಸ್ಸಿನ ನಿಮ್ಮ ಸುಪ್ತ ಪ್ರಜ್ಞೆ ಒಳಗಡೆಗೆ ಒಂದು ಸ್ವಲ್ಪ ಅಲ್ಲಾಡಿಸಿ ನಿಮ್ಮನ್ನು ತೃಪ್ತಿಗೊಳಿಸುವ ಒಂದು ಪ್ರಕ್ರಿಯೆ ರಂಗಭೂಮಿಯಲ್ಲಾಗುತ್ತೆ.
1: ಹಾ, ತುಂಬಾ ಲೈಕ್ ಹೇಳ್ರಿ ನಿಮ್ ಮಾತುಕೆ ಅಂತ ನಾನೇ ತೇಲಿ ಹೋತಿದ್ದೆ. ಈಗ ನಿಮ್ಮ ಕೆಲವು ನಾಟಕಗಳ ಬಗ್ಗೆ ಒಂಚೂರು ಮಾತಾಡಿ ಬಿಡುವ ಅಂತ ಹೇಳಿ. ನೆರೆ,
0: ಕುವೆಂಪು ಅವ್ರ ನೆರೆ, ಅದು ಸಣ್ಣ ಕವಿತೆ ಅದು. ಅವ್ರು ನೋಡಿ, ಒಂದು ನಾಯಿ ಬಗ್ಗೆ ಅವರು ಬರೆದಿರೋದು, ಅದು ಆ ಕತೆ ಹುಡ್ಕೊಂಡಿರೋದು ಬಹಳ ಚೆನ್ನಾಗಿದೆ. ನಾ ಯಾವುದೋ ತಿರುಗಾಟ ಮಾಡ್ತಿರುವಾಗ ಟ್ಯಾಕ್ಸಿ ಹಿಂದ್ಗಡೆ ಕೂತಿದ್ದೆ. ಆವಾಗ ನಾನು ಈ ಕವಿತೆಯನ್ನ ಓದಿ ಮುಗಿಸಿದ, ಸಣ್ಣ ಕವಿತೆ ಓದಿ ಮುಗಿಸಿದ ತಕ್ಷಣ ನನಗೆ ನಮ್ಮ ಟ್ಯಾಕ್ಸಿಗೆ ಅಡ್ಡ ಆಗಿ ಮಲಗಿರುವ ಸತ್ತ ನಾಯಿ ಒಂದು ಕಾಣಿಸ್ತು. ಅದೆಲ್ಲೋ ತುಮಕೂರಲ್ಲಿ ಇರಬೇಕು. ಸಡನ್ ಆಗಿ ನಾನು ನೆನಪು, ಈ ಕತೆ ನಾನು ಎಲ್ಲಾದರೂ ನಾಟಕ ಮಾಡಬೇಕು ಅಂತ ಅಂದ್ರೆ ಅಷ್ಟು ಕಾಡ್ಬಿಡ್ತು. ನಾಯಿಯ ಸಾವು ಅಲ್ಲೂ ಘಟಿಸ್ತು, ಸ್ಕ್ರಿಪ್ಟಲ್ಲೂ ಘಟಿಸ್ತು. ನೆರೆ ಬಹಳ ಬ್ಯೂಟಿಫುಲ್ ಆಗಿರುವ ಕವಿತೆ ಅದು. ನೆರೆ, ಕರಿಸಿದ್ದ, ಇವುಗಳನ್ನೆಲ್ಲ ಓದಬೇಕು.
1: ಆಲಿವರ್
0: ಅದೊಂದು ವೆಸ್ಟರ್ನ್ ಕತೆ ಅದು, ಅದು ಮಕ್ಕಳ ಆಲಿವರ್ ಫಿಲ್ಮೂ ಆಗಿದೆ, ಸಿನಿಮಾನೂ ಆಗಿದೆ, ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಸಿನಿಮಾ ಆಗಿದೆ. ಅದು ಮಕ್ಕಳ, ಅನಾಥ ಮಕ್ಕಳ ಒಂದಿಷ್ಟು ಥ್ರಿಲ್ ನಮ್ಮಲ್ಲಿ ಆ ಥರದ ವಿಜಯ ರಾಘವೇಂದ್ರ ಚಿಕ್ಕ ಚಿನ್ನಾರಿ ಟೈಪಿನ ಅದು. ಆ ಟೈಪಿನ
1: ಪಂಚವಟಿ
0: ನಾನು 3-4 ಟೈಪ್ಸ್ ಮಾಡಿದ್ದೀನಿ. ಅದರಲ್ಲಿ ಕೊನೆಯಲ್ಲಿ ನಾನು ಅದನ್ನ ಕಾಮರೂಪಿಗಳು ಅಂತೇಳಿ ಅದನ್ನ ಮಾಡಿ ಮುಗಿಸ್ಬಿಟ್ಟೆ. ಅಂದ್ರೆ ಒಂದು ಹೈಟಿಗೆ ಹೋಯ್ತು ಅದು, ಅದು ಮ್ಯೂಸಿಕಲ್ ಪ್ಲೇ ಆಯ್ತು. ಅದು ಕಾಮರೂಪಿಗಳು ನಮ್ಮ ಯಕ್ಷಗಾನದ ಸ್ಕ್ರಿಪ್ಟ್ ಮತ್ತೆ ರಾಮಾಯಣ ದರ್ಶನ ಎರಡು ಒಟ್ಟು ಬ್ಲೆಂಡ್ ಮಾಡಿರುವ ಸ್ಕ್ರಿಪ್ಟ್.
1: ನೀವು ಚೋಮನ ದುಡಿಯನ್ನು ಮಾಡಿದ್ರೆ?
0: ಚೋಮನ ದುಡಿ ಮಾಡಿದ್ರೆ ಒಂದು 3 ಸತಿ ಮಾಡಿದ್ದೆ ಚೋಮನ ದುಡಿನ.
1: ಹೇಗನ್ನಿಸ್ತು
0: ಶಿವರಾಮ್ ಕಾರಂತರ ಚೋಮನ ದುಡಿ? ಅದು ಯಾವತ್ತಿಗೂ ನಾವು ಮಾಡಬೇಕಾಗಿರುವ, ಇವತ್ತಿಗೂ ಚೋಮನಿಗೆ ಸೂಟ್ ಬುಟ್ ಹಾಕಿ ಕ್ಯೂ ಕೂಡ ನಾವು ಆ ನಾಟಕವನ್ನ ಇವತ್ತಿನ ಮಾಡರ್ನಿಟಿಗೆ ತಂದಿಟ್ರು. ಇಲ್ಲಿ ಒಬ್ಬ ಚೋಮ ಇದ್ದಾನೆ, ಇವತ್ತಿನ ITBTಯಲ್ಲೂ ಒಬ್ಬ ಚೋಮ ಇದ್ದಾನೆ, ಅವನು ಮೆಟ್ಟೋರ್ ಇದ್ದಾರೆ, ಅವನಿಗೂ ಆಗದೆ ಇರೋದು ಎಷ್ಟೋ ಜನ ಇರ್ತಾರೆ.
1: ನಿಜವಾಗ್ಲು ಶತ್ರು ಅಂದ್ರು ಸಾಯ್ತಾರ.
0: ಇದೊಂದು ಆಕ್ಚುಲಿ ಝೆನ್ ಕತೆ. ಇದನ್ನ ಬೇಂದ್ರೆ ಮತ್ತು ವೈದೇಹಿ ಇಬ್ರು ನಾಟಕ ಮಾಡ್ತಾರೆ. ಅವರು ಸಾಯೋ ಆಟ ಬೇಂದ್ರೆ ಮಾಡಿದ್ರೆ, ಶತ್ರು ಅಂದ್ರೆ ಸಾಯ್ತಾರ, ವೈದೇಹಿ ಮಾಡ್ತಾರೆ. ಬಟ್ ಇದು ಝೆನ್, ಇದು ಸೂಫಿ ಮತ್ತು ಝೆನ್ ಅಲ್ಲಿ ಈ ಕತೆಗಳು ಬರುತ್ತೆ. ಬಹಳ ಬ್ಯೂಟಿಫುಲ್ ಆಗಿರೋ ಫಿಲಾಸಫಿಕಲ್ ಕತೆ. ಆದ್ರೆ ಅದನ್ನ ಸಾಮಾಜಿಕ ಒಂದು ಸೋಷಿಯಲ್ ಕಮಿಟ್ಮೆಂಟ್ ತಂದಿಟ್ಟಾಗ ಅದಕ್ಕೂ ಆನ್ಸರ್ ಕೊಡುವಂತ ಕತೆ ಆಗುತ್ತೆ. ಬಟ್ ಯಾರು ಅದರ ಫಿಲಾಸಫಿಕಲ್ ಆಗಿರುವ ಒಂದು ಥಾಟ್ ಇದೆಯಲ್ಲ ಅದನ್ನು ಹಿಡಿದು ಮಾಡಿಲ್ಲ. ಅದೊಂದು ಸ್ವಲ್ಪ ವಿಡಂಬನಾತ್ಮಕವಾಗಿರುವ ನಾಟಕ ಆಗಿದೆ, ಬಟ್ ಬಹಳ ಮಜಾ ಇದೆ ಮಾಡಬಹುದು.
1: ರೂಪರೂಪಗಳನ್ನು ದಾಟಿ,
0: ರೂಪರೂಪಗಳನ್ನು ದಾಟಿ ಅದೊಂದು ನಾಟಕ ರಚನಾ ಸ್ಪರ್ಧೆಯಲ್ಲಿ ಫಸ್ಟ್ ಸೆಕೆಂಡ್ ಬಂದಿರುವ ಒಂದು ನಾಟಕ ಅದು. ಸೊ ಅದನ್ನ ಅನಿವಾರ್ಯವಾಗಿ ನಾನು ಮಾಡ್ಬೇಕಾಯ್ತು.
1: ಇದನ್ನ ಬರೆದ್ ನೀವ?
0: ಅಲ್ಲ, ಇದನ್ನ ಬರ್ದಿರೋದು ಬೇರೆ ಯಾರೋ ಬರ್ದಿದ್ದಾರೆ, ಅವ್ರ ಹೆಸರು ನೆನಪಾಗ್ತಿಲ್ಲ. ಉಮಾಶ್ರೀ ಅವರ ಅಳಿಯ.
1: ವಾಲಿವಧೆ,
0: ವಾಲಿವಧೆ ಶ್ರೀ ರಾಮಾಯಣ ದರ್ಶನಂ ಕುವೆಂಪು ಅವರು ಬರೆದಿರೋದು, ಸ್ಕ್ರಿಪ್ಟ್ ನಾನು ಮಾಡ್ಕೊಂಡಿದ್ದೀನಿ.
1: ಸ್ಕ್ರಿಪ್ಟ್ ನೀವೇ ಮಾಡ್ಕೊಂಡಿದ್ದೆ. ಈಗ ಈ ನಾಟಕಗಳನ್ನೆಲ್ಲ ಮಾಡ್ಕೊಂಬತ್ತಿಗೆ ಕ್ಯಾರೆಕ್ಟರ್ಗಳೆಲ್ಲ ನಿಮ್ ಕಣ್ ಮುಂದೆ ಕೂಕೊಂಡಿರತ್ತೆ, ಹಿಂಗ್ ಹಿಂಗ್ ಹಿಂಗ್ ಅನ್ನೋದು ನೀವೇ ಪ್ರಿಸ್ಕ್ರೈಬ್ ಮಾಡಿರ್ತೀರಿ ಅದಕ್ಕೆ, ಅಥವಾ ಮತ್ತೆ ಚೇಂಜಸ್ ಮಾಡ್ಕೊಂತ?
0: ಹೌದೌದು, 30% ಸ್ಕ್ರಿಪ್ಟ್ ನಾವೇ ನಾನೇ ಬರೆದ್ರೆ ನಂಗೊಂದು 60% ಅದರಲ್ಲಿ ಏನಾಗುತ್ತೆ ಅನ್ನೋದು ನನ್ಗೆ ಗೊತ್ತಿರ್ತದೆ. ಅದು ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಅಲ್ಲಿ ಆ ಆ್ಯಕ್ಟ್ರೆಸ್ ನಾನು ಅಂದುಕೊಂಡಿರುವ ಒಂದು ಪೀಕಲ್ಲೋ ಇದರಲ್ಲೋ ಇಲ್ದಿದ್ದಾಗ ನಾನು ಅದನ್ನು ಇಳಿಸ್ಬಿಡ್ತೀನಿ, ಓಕೆ ಇದಾಗಲ್ಲ ಇವ್ರ ಕೈಯಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಹಿಂಗಾಗುತ್ತೆ, ನಾವು ಒಂದು ಪೀಕಲ್ಲೇನೋ ಬರೆದ್ಬಿಟ್ಟಿರ್ತೀವಿ, ಪ್ರಾಕ್ಟಿಕಲಿ ಅದು ವರ್ಕ್ ಆಗ್ತಿರಲ್ಲ. ಸೊ ಸ್ಟೇಜ್ ಮೇಲೆ ಡೀಲ್ ಆಗ್ತದೆ, ಆ್ಯಕ್ಟ್ರೆಸ್ ಜೊತೆ ಡೀಲ್ ಮಾಡ್ತಿರುವಾಗ ಎಷ್ಟೋ ಸತಿ ಒಳ್ಳೆ ಆ್ಯಕ್ಟರ್ ಸಿಕ್ಕಿದ್ರೆ ನನ್ನ ಬರವಣಿಗೆಯನ್ನು ಮೀರಿ ಅವ್ರು ಮಾಡಿದ್ದು ಇದೆ. ಕನ್ನಡ ಸಂಗತಿ ಅಂತ ಸ್ಕ್ರಿಪ್ಟ್ ಹಂಗೂ ಆಗಿದೆ, ಓಕೆ ಹಾಗಾದ್ರೆ ಇದು ಬೇಡ ಇದನ್ನು ಬರೆಯುವ ಅಂತ ಹೇಳಿದ್ದು ನಾನು, ಈ ಸ್ವಲ್ಪ ಟೈಮ್ ಕೊಡಿ ನಾನು ರೂಮಿಗೆ ಹೋಗಿ ಬರ್ತೀನಿ ಅಂತೇಳಿ ಹೇಳಿ ಇಂಟ್ರಾ ಹೋಗಿ ಬರೆದು ಆ ಸ್ಕ್ರಿಪ್ಟ್ ಚೇಂಜ್ ಮಾಡ್ಕೊಂಡು ಬಂದಿರೋದು ಇದೆ. ಆ್ಯಕ್ಟ್ರೆಸ್ ಮೇಲೂ ಡಿಪೆಂಡ್ ಆಗಿರುತ್ತೆ ಇದು. ಸೊ ಪೂರ್ತಿ ನಾನು ನಂಬ್ಕೊಂಡಿರುವುದೇ ರಂಗದ ಮೇಲೆ ಆಗುತ್ತೆ ಅನ್ನುವ ಯಾವ ಭರವಸೆನೂ ಇಲ್ಲ, ಹಿಂಗಿರಬೇಕು ಆ್ಯಕ್ಚುಲಿ, ಪಕ್ಕ ಫಿಕ್ಸ್ ಮಾಡ್ಕೊಳ್ಬಾರ್ದು ಯಾವುದನ್ನು,
1: ಫ್ಲೆಕ್ಸಿಬಿಲಿಟಿ ಇರ್ಕಂತ. ನೀವೀಗ ನಂಗೆ ರಂಗಭೂಮಿ ಅನ್ಕೊಂಡಾಗ ಕೆಲವರು ಹೆಚ್ಚಿನವರಲ್ಲಿ ಅವ್ನ ಕಂಬತಿಗೆ ಅನ್ಸುತ್ತೆ ಇವರು ಡಿಫ್ರೆಂಟ್ ಅಂತ, ಅವರ ವೇಷಭೂಷಣ ಇರ್ಬೋದು, ಈಗ ನಿಮ್ಮನ್ನೇ ಕಂಡ್ರು ಹಾಗೆ, ಅದು ಅಂದ್ರೆ ಜನ ಅದನ್ನು ಗುರುತಿಸಬೇಕು ಅಂತ, ಅಥವಾ ನಿಮ್ಮೊಳಗಿನ ಕ್ರಿಯೇಟಿವಿಟಿ ಇದೆಯಲ್ಲ, ನೋ ನನ್ಗೆ ನಾನು ಹಿಂಗೆ ಕಾಣಕ್ಕೆ, ನನ್ನ ಲುಕ್ ಹಿಂಗಿರ್ಕ, ಅದು ಹ್ಯಾಂಗ ಅದಂತ?
0: ಇಲ್ಲ ನನಗೆ ಆ್ಯಕ್ಚುಲಿ ನನ್ನ ಇದು ಏನು ಏನು ಅಂತಂದ್ರೆ ಫ್ಲೆಕ್ಸಿಬಲ್ ಆಗಿರ್ಬೇಕು ನನ್ನ ಡ್ರೆಸ್ಗಳು. ಅಂದ್ರೆ ನಾನು ಇಮಿಡಿಯೇಟ್ ಯಾವ್ದಕ್ಕೂ ಕ್ಲಾಸಿಗೆ ಹೋಗ್ಬೇಕು ಅಂತಂದ್ರೆ ಈ ಪ್ಯಾಂಟ್ ಹಾಕೊಂಡ್ರೆ ನಾ ಪೂರ್ತಿ ಕಾಲನ್ನ ಪೂರ್ತಿ ನಾನು ಕಳರಿ ಮಾಡಬಹುದು. ಆಮೇಲೆ ನನ್ಗೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಅದೆಲ್ಲ ಇಲ್ಲ. ಇಮಿಡಿಯೇಟ್ ಇನ್ನೊಂದು ಸ್ಟುಡಿಯೋಗೆ ಹೋಗ್ಬೇಕು, ನಾನು ಸ್ಟುಡಿಯೋಗೆ ಹೋಗಿ ಒಂದು 10 minutes ಇದು ಒಂದು ರೆಕಾರ್ಡಿಂಗ್ ಅಲ್ಲಿ ಕೆಳಗಡೆ ಕೂತ್ಕೋಬೇಕು, ನಾನು ಅಲ್ಲಿ ಕೂತ್ಕೊಂಡು ಅಲ್ಲಿ ವರ್ಕ್ ಮಾಡ್ತಾ ಇರ್ವಿ, ಅದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಮಾಡ್ತಿರು. ಅಂದ್ರೆ ನನಗೆ ಟೋಟಲಿ ಏನು ಅಂತಂದ್ರೆ ಡ್ರೆಸ್ ಅಂತಂದ್ರೆ ಈ ಜಗತ್ತು ಏನ್, ನನಗೆ ತುಂಬಾ ಸತಿ ಬರ್ತಾ ಇರುವ ಕೇಳಿದೆ, ಈ ಕಾಲೇಜ್ ಒಳಗಡೆ ಇಂಥ ಡ್ರೆಸ್ ಕೋಡ್ ಹಾಕೊಂಡು ಬರ್ತಾ ಇದ್ದೀನಿ, ತಪ್ಪಾಗುತ್ತಾ ಅಥವಾ ಈವನ್ ಈಗ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ, ಈಗ ನಾನು ದೇವರ ಪೂಜೆ ಮಾಡಿ ಬರ್ತೀನಿ ಅನ್ಕೊಳ್ಳುವ, ಆದ್ರೆ ನಾನು ಥಿಯೇಟರ್ ಕ್ಲಾಸಿಗೆ ಹೋಗುವಾಗ ದೇವರ ಪೂಜೆ ಮಾಡಿದ ಯಾವ ಉಲ್ಲೇಖವನ್ನು
1: ಇಟ್ಕೊಳ್ಳ.
0: ಯಾಕೆ ಅಂತಂದ್ರೆ ಒಬ್ಬ ಥಿಯೇಟರ್ ಸ್ಟೂಡೆಂಟಿಗೆ ಒಬ್ಬ ಎಡಪಂಥೀಯ ಇರ್ತಾನೆ, ಒಬ್ಬ ಬೌದ್ಧಿಸಮ್ ಅನ್ನು ನಂಬಿದವನು ಇರ್ತಾನೆ, ಒಬ್ಬ ಮುಸ್ಲಿಮನ್ ಇರ್ತಾನೆ, ಒಬ್ಬ ಕ್ರಿಶ್ಚಿಯನ್ ಇರ್ತಾನೆ. ಸೊ ಈ ತರದೊಂದು ಬ್ರಾಡ್ ಆಗಿರುವ ಒಂದು ಒಂದು ಮನೋಧರ್ಮ ಥಿಯೇಟರ್ನವ್ರಿಗೆ ಬೇಕು. ಥಿಯೇಟರ್ನವರು ಎಲ್ಲರೂ ಯಾವುದೇ ಆಗಿರುವ ಸಿದ್ಧಾಂತಗಳಿಗೆ ಬಲಿ ಬೀಳಬಾರದು. ಅವ್ರ ರೈಟು ಅಲ್ಲ, ಅವ್ರ ಲೆಫ್ಟ್
1: ಅಲ್ಲ.
0: ಹೌದು, ನೀವು ಹಾಗಿದ್ರೆ ಮಾತ್ರ ರೈಟ್ ನಲ್ಲಿರುವ ಕುಂದು, ಲೆಫ್ಟ್ ನಲ್ಲಿರುವ ಕುಂದು, ಮಧ್ಯದಲ್ಲಿರುವ ಕುಂದು ಎಲ್ಲವೂ ನಿಮ್ಗೆ ಕಾಣಿಸ್ತದೆ. ಅಫ್ಕೋರ್ಸ್ ನಿಮ್ಮದೇ ಆದ ವೈಯಕ್ತಿಕ ಅಭಿಪ್ರಾಯ, ನೀವೇ ಮಾಡ್ಕೊಳ್ಳುವ ಮೆಡಿಟೇಷನ್, ನೀವೇ ಮಾಡ್ಕೊಳ್ಳುವ ಪೂಜೆ ಬೇರೆ. ಆದ್ರೆ ನೀವು ಥಿಯೇಟರ್ ಪರ್ಸನ್ ಆಗಿ ಸೋಷಿಯಲ್ ಕಮಿಟ್ಮೆಂಟ್, ಸಾಮಾಜಿಕ ಬದ್ಧತೆ ನೀವು ಉಳ್ಳವರಾಗಿ ನೀವು ಮಾಡಬೇಕಾಗಿರುವ ಕೆಲಸಗಳು ಬೇರೆ ಇರ್ತದೆ. ಆದ್ರಿಂದ ನಿಮ್ಮ ಡ್ರೆಸ್ ಕೋಡ್ ಜಗತ್ತಿನ, ಅಥವಾ ನೀವು ಏನ್ ಮೇಕಪ್ ಮಾಡ್ಕೋತೀರಿ, ನೀವು ಹೇಗಿರ್ತೀರಿ, ಜಗತ್ತು ಏನ್ ಹೇಳ್ತದೆ ಅನ್ನೋದಕ್ಕಿಂತಲೂ ನಿಮ್ಮ ಫ್ಲೆಕ್ಸಿಬಿಲಿಟಿಗೆ. ಆದ್ರೆ ಹಾಗಂತೇಳಿ ಹೇಳಿ ಬರೀ ನಿಕ್ಕರ್ ಹಾಕೊಂಡು ಓಡಾಡ್ಲಿಕ್ಕಾಗಲ್ಲ, ಅದು ಬೇಕಾಗ ಒಂದು ವ್ಯವಸ್ಥೆ ಒಳಗಡೆನೆ ಇರಬೇಕು. ಬಟ್ ಒಂದು ಸ್ವಲ್ಪ ಡ್ರೆಸ್ ಕೋಡ್ ಚಂದ ಕಾಣಿಸೋದಕ್ಕಿಂತಲೂ ಸ್ವಲ್ಪ ಸ್ವಾತಂತ್ರ್ಯವಾಗಿ ನಮ್ಮ ದೇಹವನ್ನ
1: ನಿಮ್ಗೆ ಕಂಫರ್ಟ್
0: ಆಪುವಂಗೆ
1: ಇದ್ರೆ ಒಳ್ಳೆದು. ಈಗ ನಂಗೆ ಇನ್ನೊಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರ ಇದು ನನ್ನ ಮೋಸ್ಟ್ಲಿ ಕೊನೆಯ ಪ್ರಶ್ನೆ ಈಗ ಎಂತಂದ್ರೆ, ಈ ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ಬದುಕನ್ನೆಲ್ಲ ಕೇಂಬತ್ತಿ ನಂಗನ್ಸಿದ್ ಆಲ್ಮೋಸ್ಟ್ ಅಲೆಮಾರಿ ಬದುಕಿನ ತರನೇ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ನೀವು ಅದರಲ್ಲೇ ಖುಷಿ ಪಡ್ತೀರಿ, ನೀವು ಅಂಥದ್ರಲ್ಲೇ ಖುಷಿಯಾಗಿರ್ತೀರಿ. ಯಾಕಂದ್ರೆ ನೀವು ಜಗತ್ತನ್ನು ನೋಡಿದಷ್ಟು ನಿಮ್ಮೊಳಗಿನ ಜಗತ್ತು ತೆರೆದುಕೊಳ್ತಾ ಹೋತ, ನಿಮ್ಮ ಸಂಗಾತಿ ಅದರೊಟ್ಟಿಗೆ ಹೊಂದ್ಕಂಬ್ದು ಇಪ್ಪಕ್ಕೂ ಸಾಕು, ನಿಮ್ಮ ವೈಯಕ್ತಿಕ ಬದುಕು ಇಪ್ಪಕ್ಕೂ ಸಾಕು, ಅದೆಲ್ಲ ಹ್ಯಾಂಗ್ ಬ್ಯಾಲೆನ್ಸ್ ಆಗ್ತದೆ ಗಣೇಶ್ ಮಂದಾರ್ತಿ ಅವರ?
0: ಓಕೆ, ನಾನು ಆಕ್ಚುಲಿ ವೈಯಕ್ತಿಕ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ಬಟ್ ಕೊಡ್ತೇನೆ. ನಾನು ಅನ್ಕೊಂಡೆ ಇದನ್ನ ಒಂದು 100 ಜನ ಆದರೂ ಕೇಳ್ತಾರೆ, ಅದರಲ್ಲಿ ಯಾರೋ ಇಬ್ಬರು ಥಿಯೇಟ್ರಿಗೆ ಬರುವವರಾಗಿದ್ದರೆ ನೋಡಿ, ವೈಯಕ್ತಿಕ ಜೀವನ ಖರಾಬಾಗಿರ್ತದೆ. ಹೀಗೆ ಯಾಕೆ ಅಂತ ಹೇಳ್ತೀನಿ, ನೀವು ಔಟ್ಸೈಡು 3 ತಿಂಗಳು 4 ವರ್ಷಕ್ಕೆ ನೀವು 1 ತಿಂಗಳು ಮನೇಲಿ ಇರ್ತೀರೇನೋ, ಅಂದರೆ ಟೋಟಲ್ ಲೆಕ್ಕ ಹಾಕಿ ನೋಡಿದರೆ ಆಗ ಏನಾಗುತ್ತೆ, ಅವ್ರ ನಡುವೆ ನಮ್ಮ ನಡುವೆ ಒಂದು ಸಣ್ಣ ಬಿರುಕು ಶುರು ಆಗುತ್ತೆ. ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ, ನಾವು ಏನು ಮಾಡ್ತೀವಿ ಅಂತಂದ್ರೆ, ನಾನು ಅಂದ್ಕೊಂಡು ಇದು ಎಲ್ಲರ ಲೈಫಲ್ಲೂ ನಡೀತದೆ ಏನು ಅಂತಂದ್ರೆ, ಇಲ್ಲ ನನ್ನ ವೇ ಆಫ್ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅದು ಸರಿ, ಅವ್ರಿಗೆ ಅನ್ನಿಸ್ತದೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅದು ಸರಿ. ನೀನು ನೋಡು, ನೀನು ಹೀಗೆ ಮನೇಲಿ ಇರಬೇಕು, ನಾನು ಕೆಲಸವನ್ನು, ನನ್ನ ಹೆಂಡತಿ ಲೆಕ್ಚರರು, ಕೆಮಿಸ್ಟ್ರಿ ಲೆಕ್ಚರರು, ಅವಳು ನಾನು ಕೆಲಸ ಮಾಡ್ತಿದ್ದೀನಿ, ನಿನಗೆ ನಾನು ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರ್ತಾ ಇಲ್ಲ, ಬಟ್ ಅಟ್ ಲೀಸ್ಟ್ ನೀ ಒಂದಿಷ್ಟು ಕೊಡಬೇಕಲ್ಲ, ನಿನಗೊಂದಿಷ್ಟು ಕಮಿಟ್ಮೆಂಟ್ ಬೇಕಲ್ಲ, ಫ್ಯಾಮಿಲಿ ಕಮಿಟ್. ಈ ಒದ್ದಾಟಗಳ ನಡುವೆನೇ ಜೀವನ ನಡೀತಾ ಇರ್ತದೆ. ಇದು ಗೊತ್ತಾಗ್ಬಿಡ್ಬೇಕು, ಇಲ್ಲಾಂತಂದ್ರೆ ಅಂದ್ರೆ ಗೊತ್ತಾಗ್ಬಿಟ್ಟು ಪ್ರಜ್ಞಾಪೂರ್ವಕವಾಗಿ ಓಕೆ ಈ ಥರದ್ದೊಂದು ಅಲೆಮಾರಿ ಜೀವನ ನನಗಿದೆ, ಈ ತರದೊಂದು ಮಾತು, ಈ ತರದೊಂದು ಪ್ರೀತಿಯ ಬೇಡಿಕೆ ನನ್ನ ಹೆಂಡತಿಯು ಇಡ್ತಿರ್ತಾಳೆ. ಇದು ನಮ್ಮ ನಡುವೆ ಸಾಧಾರಣವಾಗಿ ಆಗ್ತಾನೇ ಇರ್ತದೆ. ಇದು ಪ್ರಜ್ಞಾಪೂರ್ವಕ ನಮ್ಗೆ ಗೊತ್ತಿದ್ರೆ ನಾವು ತುಂಬ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಅಂತಂದ್ರೆ ಗಲಾಟೆ ಆಗುತ್ತೆ, ಇಟ್ಸ್ ಓಕೆ, ನಡೀತದೆ, ಇಟ್ಸ್ ಓಕೆ, ಇಟ್ಸ್ ಓಕೆ ಅನ್ನೋದು ನಮಗೆ ಬೇಕು. ಇದು ಸಹಜವಾದ ಪ್ರಕ್ರಿಯೆ, ಒಂದು ಎಲಿವೇಶನ್ ಬೇಕು ನಮಗೆ. ಅಂದರೆ ನಾನು 10 ವರ್ಷದ ಹಿಂದೆ ತುಂಬ ಸಿಟ್ಟು ಮಾಡ್ಕೋತಿದ್ದೆ, 5 ವರ್ಷದ ನಂತರ ಸ್ವಲ್ಪ ಸಿಟ್ಟು ಕಡಿಮೆ ಆಯಿತು, ಈಗ ಅದನ್ನು ಡೀಲ್ ಮಾಡ್ತಿರುವ ರೀತಿ ಬೇರೆ. ಅದು ಸ್ವಲ್ಪ ಎಲಿವೇಶನ್ ಬೇಕು ನಮ್ಮ ವೈಯಕ್ತಿಕ ಇದಕ್ಕೆ. ಬಟ್ ತೀರ ವೈಯಕ್ತಿಕ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಸಮಾಜದ ನಡುವೆ, ಗಾಂಧೀಜಿಯ ಮಗ ಹರಿಲಾಲ ಮಹಾನ್ ಕುಡುಕ, ಅಂದರೆ ಗಾಂಧೀಜಿ ಇವತ್ತು ನಮಗೆಲ್ಲೇ ಇವತ್ತು ಗಾಂಧೀಜಿ ಜಯಂತಿಗೆ ಅಕ್ಟೋಬರ್ 2 ಬಾರ್ ಆ್ಯಂಡ್ ರೆಸ್ಟೋರೆಂಟು, ವೈನ್ ಶಾಪ್ ಎಲ್ಲ ಬಂದಿರ್ತದೆ. ಆದರೆ ಅವ್ರ ಮಗ ಕುಡಿದು ಕುಡಿದು ಸತ್ರು. ಅಂದರೆ ಪಕ್ಕದಲ್ಲೇ ಇರುವ ಒಬ್ಬ ತನ್ನ ಮಗನನ್ನು ಗಾಂಧೀಜಿಯವರಿಗೆ ಮಾಡ್ಕೊಳ್ಳಿಕ್ಕಾಗಲಿ, ಯಾಕಂದರೆ ಅದು ಅವರು ಲೋಕ ಶಾಂತಿಗೋಸ್ಕರ ತನ್ನನ್ನು ತಾನು ಬಿಟ್ಕೊಟ್ಟಾಗ ತನ್ನ ವೈಯಕ್ತಿಕ ಪ್ರಜ್ಞೆಗೆ ಅವರು ಟೈಮ್ ಕೊಡಲಿಕ್ಕಾಗಲಿಲ್ಲ. ಅದು ಅವ್ರ ರಾಷ್ಟ್ರಪಿತ ಹೌದು, ಆದರೆ ತನ್ನ ಸ್ವಂತ ಮಗನಿಗೆ ಪಿತ ಆಗಲಿಲ್ಲ. ಅದಾನು ಗಾಂಧೀಜಿಯ ಭಾಳ ದೊಡ್ಡ ಭಕ್ತ, ಮತ್ತು ನನಗೆ ತುಂಬ ಇಷ್ಟ ಅವ್ರ ಮೇಲೆ, ಭಾಳ ಪ್ರೀತಿ, ಅವ್ರ ಮೇಲೆ ನಾಟಕನೂ ಮಾಡಬೇಕು ಅಂತಿದೆ. ನನ್ನ ಸತ್ಯ ಅನ್ವೇಷಣೆ ನನ್ನ ನಾನು ಬಾಲ್ಯದಲ್ಲಿ ಓದಿದ ಮೊದಲ ಆತ್ಮಚರಿತ್ರೆ.
1: ಹೌದು,
0: ಅನ್ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್.
1: ಈಗ ಕೊನೆಯ ಪ್ರಶ್ನೆ, ನಮ್ಮ ಕುಂದಾಪುರ ಅಥವಾ ನಮ್ಮ ಉಡುಪಿ ಜಿಲ್ಲೆಯ ರಂಗ ಪ್ರಜ್ಞೆ ಹೇಗಿತ್ತು ಅಂತ ನಿಮ್ಗೆ ಅನ್ಸುತ್ತ?
0: ನಾವು ಕುಂದಾಪುರ ತುಳುವವರೆಲ್ಲ ಸ್ವಲ್ಪ ಈ ಸ್ವಲ್ಪ ಕಾಮಿಡಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೋ. ಅದಕ್ಕೆ ಇಲ್ಲಿನ ರಂಗಭೂಮಿಯವರು ಸ್ವಲ್ಪ ಈ ಕಾಮಿಡಿ ಜೊತೆಗೆ ಸ್ವಲ್ಪ ರಾಜಕೀಯವೋ, ಒಂದು ಸ್ವಲ್ಪ ಸಾಮಾಜಿಕ ಬದ್ಧತೆನೋ, ಒಂದು ಸ್ವಲ್ಪ ಫಿಲಾಸಫಿಕಲ್ ಎಲ್ಲ ಆ್ಯಡ್ ಮಾಡು ಕಲ್ತ್ಕೊಳ್ಕೆ. ಅಲ್ಲಲ್ಲಲ್ಲಿ ನೀತಿ ಆದರ್ಶ ಹೇಳೋದ್ರಲ್ಲೇ ಟೈಮ್ ಕಳೀತಿದ್ದ ಬಿಟ್ರೆ ಇಂದು ಸೂಕ್ಷ್ಮವಾಗಿ ಅಂತದಾರು ಹೇಳು ಕತ್ತ ಕಾಣ್ಕೀನಿ.
1: ಕಾಣ್ಕಲ್ಲ. ಈಗ ಇನ್ನೊಂದು ಎಂತ ಕೆಮ್ಕಿತ್ತಂದ್ರೆ, ಸುರಭಿ ರಿಜಿಸ್ಟರ್ಡ್ ಬೈಂದೂರು, ನೀವು ಇದರಲ್ಲೂ ಕೂಡ ಅಸೋಸಿಯೇಟ್ ಆದವರು, ಕೆಲವು ನಾಟಕಗಳನ್ನ ನೀವು ರಚಿಸಿ ಮಾಡಿದ್ದ, ಅದು ಹೆಂಗದು?
0: ಚೋಮಂದುಡಿ ಕಾದಂಬರಿ, ಅದನ್ನ ನಾಟಕ ರೂಪಕ್ಕೆ ನಾನು ತಂದ್ಕೊಂಡೆ. ಆಮೇಲೆ ರಾಮಾಯಣ, ಅದು ಹಲವಾರು ಕನ್ನಡದ ಹಲವಾರು ರಾಮಾಯಣಗಳನ್ನು ಒಟ್ಟು ಸೇರಿಸಿ ಕುಂದಾ ಪ್ರಕರಣದಲ್ಲಿ ಮಾಡಿದೆ. ಅಂದ್ರೆ ಅದ್ರಲ್ಲಿ ನಾನು ಇದ್ದೀನಿ, ಉಳಿದ ದೊಡ್ಡ ಪರ್ಸನ್ಸ್.
1: ಹೆಂಗಿತ್ತು ಎಕ್ಸ್ಪೆರಿಮೆಂಟ್ ಕುಂದಾಪುರ ಕನ್ನಡದಲ್ಲಿ ರಾಮಾಯಣ ಮಾಡಿದ್ದು ಹೆಂಗ ಅನಿಸ್ತು?
0: ಕುಂದಾಪುರ ಕನ್ನಡ ರಾಮಾಯಣ ಮಕ್ಕಳಿಗೆ ಮಾಡಿದ್ದು, ಚೆನ್ನಾಗಿ ಮಾಡಿದ್ರು, ಲೈಕ್ ಆಯ್ತು,
1: ಖುಷಿ ಆಯ್ತು
0: ಪ್ರೇಕ್ಷಕರಿಗೂ.
1: ಪ್ರೇಕ್ಷಕರಿಗೂ ಎಂಜಾಯ್. ಆದ್ರೆ ನಿಮ್ಗೆ ಅದಕ್ಕೆ ಮಾರ್ಕೆಟ್ ಹೆಂಗಿರುತ್ತೆ? ನೀವು ಕುಂದಾಪುರ ಕನ್ನಡ ಮಾಡಿದಾಗ ಎಲ್ಲರೂ ಸೀಮಿತ
0: ಈ ಮಾರ್ಕೆಟಿಂಗ್ ಬಗ್ಗೆ ಯಾವ ಡೈರೆಕ್ಟರ್ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಡೈರೆಕ್ಟರ್ ಮಾರ್ಕೆಟಿಂಗು ಆರ್ಗನೈಸರ್ ಜೊತೆ ಮಾತ್ರ ಇರ್ತದೆ. ನನ್ನನ್ನು ಯಾರು ಕರೆಸಿರ್ತಾರೆ? ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿ, ಓಯ್ ಕೆಲಸ ಮುಗಿಸ್ದೆ ಕೊಡಿ
1: ಅಷ್ಟೇ.
0: ಇದಾದ್ಮೇಲೆ ಡೈರೆಕ್ಟರ್ ಏನ್ ಇರಬೇಕು ಅಂತಂದ್ರೆ, ನನ್ನನ್ನು ಕರೆಸಿದ ಆರ್ಗನೈಸರ್ಗೆ ನಾನು ಮಾಡಿದ ನಾಟಕದಿಂದ ಒಂದಿಷ್ಟು ಅವರು ಹಾಕಿದ ದುಡ್ಡಾದರೂ ವಾಪಸ್ ಬರುವಷ್ಟು, ಅಥವಾ ಅವ್ರ ಟೀಮ್ ಔಟ್ ಸೈಡ್ ಕಾಣಿಸ್ಕೊಳ್ಳುವಷ್ಟಾದರೂ ನಾನು ಕ್ವಾಲಿಟಿಯನ್ನು ಕೊಟ್ಟಿರಬೇಕು ನನ್ನ ಕೆಲಸದಲ್ಲಿ. ಇದು ನನ್ನ ಪ್ರತಿಯೊಬ್ಬ ನಿರ್ದೇಶಕನ ನಟನ ಜವಾಬ್ದಾರಿ. ಇದಂತೂ ನಾನು ಎಲ್ಲ ಕಡೆಗೂ ಮಾಡಿ ತೋರಿಸ್ತೇ, ಆದ್ರಿಂದ ಅಹಮ್ಮಲ್ಲ ಮಾಡಿ ತೋರಿಸ್ತೇ. ಆದ್ರಿಂದ ಸುರಭಿ ರಿಜಿಸ್ಟರ್ ಜೊತೆಗಿನ ಒಡನಾಟ ಬಹಳ ಚೆನ್ನಾಗಿದೆ. ಈಗ ಹೊಸ ನಾಟಕ ಮಾಡಲಿಕ್ಕೂ ಇದೆ. ಮತ್ತೆ ಕುವೆಂಪುರವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದಿಂದ ಆರಿಸಿ ಮಾಡಿದ ನಾಟಕದ ವಾಲಿವದೆ ನಾಟಕದ ಒಂದು ಹಾಡು. ವಾಲಿ ಸನ್ನಿವೇಶ ಹೀಗಿದೆ. ವಾಲಿ ಸುಗ್ರೀವರ ಕತೆ ನಿಮ್ಗೆ ಗೊತ್ತು. ಪುರಾಣದಲ್ಲಿ 60,000 ವರ್ಷಗಳ ಕಾಲ ಅವರು ಯುದ್ಧ ಮಾಡ್ತಾನೆ ಇರ್ತಾರಂತೆ. ವಾಲಿ ಮತ್ತು ಸುಗ್ರೀವ ಅವರಿಬ್ಬರ ಒಂದು ಭ್ರಾತೃದ್ವೇಷ ಇದೆಯಲ್ಲ, ಇದು ಹೊಡೆದಾಟ ಮಾಡಿ ಮಾಡಿ ಮಾಡಿ ಮಾಡಿ ಒಂದು ದಿವಸ ವಾಲಿಗೆ ವಾಲಿಯ ಹೆಂಡತಿ ತಾರೆ ಬಂದು, ಇಲ್ಲ ತಪ್ಪು, ಒಂದು ಸತಿ ನಿನ್ನ ತಮ್ಮನ ಬಾಲ್ಯವನ್ನು ನೆನೆಸ್ಕೊ, ನೀವಿಬ್ರು ಹೇಗಿದ್ರಿ ಅಂತಂದಾಗ ವಾಲಿ ಅದನ್ನು ವಾಪಸ್ ನೆನಪಿಸ್ಕೊತಾನೆ ಹೇಗಿದೆ ಅಂತ. ಅವನು ಉಪ್ಪು ಬೇಕೇ ಉಪ್ಪು ಅಂತ ಅವನು ಬೆನ್ನ ಮೇಲೆ ಅವನ್ನ ಕರ್ಕೊಂಡು ಹೋಗುವುದು, ಆ ನೆನಪುಗಳನ್ನೆಲ್ಲ ಮಾಡ್ಕೊತಾ ಮಾಡ್ಕೊತಾ ಅವನ ಹೃದಯ ಕರಗ್ತದೆ. ಹೆಂಡತಿ ಭಾಳ ಮುಖ್ಯ, ಅದಕ್ಕೆ ಯಾರಾದರೂ ಕರಗಿಸಿರಬೇಕು. ಅವ ಹೆಂಗೆ ಚಿಕ್ಕವನಿರುವಾಗ ಅಂಬೆಗಾಲಲ್ಲಿ ಅಣ್ಣನ ಕರಿತಾ ಇದ್ದ ಅನ್ನೋದ್ರಿಂದ ಶುರುವಾಗತ್ತೆ. ಅಣ್ಣ ಅಣ್ಣ

ಅವನೇ ಕಣ್ಮುಂದು ಚಿಕ್ಕ ವಯಸ್ಸಿನ ಸುಗ್ರೀವ ಬಂದಂಗನಿಸ್ತದೆ ವಾಲಿಗೆ. ಉಪ್ಪು ಬೇಕೇ ಉಪ್ಪು ಅವ ಹೇಳ್ತಿದ್ದಾನೆ ಅಂತ ಅನಿಸ್ತದೆ. ಇವ ಕೇಳ್ತಾನೆ ಆ ಊರೇನುಪ್ಪು, ಅವ ಹೇಳ್ತಾನೆ ಕಿಷ್ಕಿಂದೇ ದುಪ್ಪು, ಇವ ಹೇಳ್ತಾನೆ ಕಿಷ್ಕಿ.

ಆ ನೆನಪು ಖುಷಿಯಿಂದ ನಿಧಾನವಾಗಿ ದುಃಖಕ್ಕೆ ಹೋಗುತ್ತೆ. ಯಾಕಂದರೆ ಈಗ ಅವನು ತನ್ನ ಅದೇ ತಮ್ಮನ ಜೊತೆಗೆ ನಾನು ಗಲಾಟೆ ಮಾಡ್ತಿದ್ದೀನಿ, ಸಾಯುವಾಗ ಹೊಡಿತಿದ್ದೀನಿ, ಗಂಡ ಹೆಂಡತಿನ ಬೇರೆ ಮಾಡಿದ್ದೀನಿ, ರಾಗ ಚೇಂಜ್ ಆಗುತ್ತೆ. ಇಷ್ಟು ತನಕ ಚಂದ್ರಕಂಸ, ಇನ್ಮೇಲೆ ವಾಸಂತಿದ್ರು.

ಲಾಸ್ಟ್ಗೆ ಹೆಂಡತಿ ಹೇಳ್ತಾನೆ, ಇದು ಕುವೆಂಪು ರಾಮಾಯಣ ದರ್ಶನಂನ ಭಾಷೆ. ನೆರಪುವೆಂತಾರೆ ಸುಗ್ರೀವನಂ ತಂದಿಂದು ರುಮೆಗೊಸಗೆಯಂ, ಅವನು ಹೆಂಡತಿ ಕೊಡ್ತೇನೆ. ಸಿಂಗರಿಸು ನಡೆನಿನ್ನ ತಂಗಿಯಂ, ನಾವೊಂದು ಆಡಿದ ಉಪ್ಪಾಟಮಂ ತೋರಿದಪ್ಪೆ ನಿನ್ನ ತಮ್ಮಂಗೆ. ನಾವೊಂದಾಡಿದ ಉಪ್ಪಾಟದ ತೆರದಲ್ಲಿ ಇಂದು ಪೊತ್ತು ತರುವೆ ಆ ಮುದ್ದು ಸುಗ್ರೀವನಂ ಖುಷಿಯಲ್ಲಿ ಹೋಗ್ತಾನೆ.

0: ಥ್ಯಾಂಕ್ ಯು.
1: ವಾವ್, ಅದ್ಭುತವಾಗಿತ್ತು ಗಣೇಶ್ ಮಂದಾರ್ತಿ ಅವರೇ.
0: ಥ್ಯಾಂಕ್ ಯು.
1: ಇದೇ ರಂಗಭೂಮಿಯ ತಾಕತ್ತು ಅಂತ, ಆ ಶಕ್ತಿ ಅಂದ್ರೆ ಅದೇ, ನಾವಲ್ಲಿ ಕಾಂಬತಿಗೆ ಅದನ್ನ ಫೀಲ್ ಮಾಡಿ ನಾವೇ ಆ ಪಾತ್ರದೊಳಗೆ ವಾಪಸ್ ಆ ಶಕ್ತಿ ಇಪ್ಪದು ರಂಗಭೂಮಿಗೆ ಅನ್ನೋದನ್ನ ಇಲ್ಲಿ ಈ ಕೆಲವೇ ಕ್ಷಣಗಳ ಇದೊಂದು ಸಂಗೀತದಲ್ಲಿ ನೀವು ನಮ್ಗೆ ತೋರಿಸ್ಕೊಟ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಳುಗ್ರೆ, ಗಣೇಶ್ ಮಂದಾರ್ತಿ ಅವರ ಜೊತೆಗಿನ ಈ ಅತಿಥಿ ವಿಜ್ಯೋತಿ ಕಾರ್ಯಕ್ರಮ ನಿಮಗೆ ಹ್ಯಾಂಗ್ ಅನಿಸ್ತ ಎಂಬುದನ್ನ ರೇಡಿಯೋ ಕುಂದಾಪುರ ಆಪ್ ಮೂಲಕ ನೀವು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಹೇಳಕ್ಕ. ಮತ್ತೊಮ್ಮೆ ಗಣೇಶ್ ಮಂದಾರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ. ಹೋಯ್ ಬತ್ತಕ್ಕ.
0: ಹೋಯ್ ಬನ್ನಿ, ನಾನು ಬತ್ತೆ.
1: ಕೇಂತಾರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಾ ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
3: ನಾನ ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
2: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. ಬಿ ಎ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
3: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
2: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲಾ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ?
3: ನೀನು ಬರ್ತಿಲ್ಲ ಹಂಗಾರೆ?
2: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೊ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: 89.6 FM ಪುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ಕೇಳೆ ಸಖಿಯಲ್ಲೇ. ಎಸ್, ಕೇಳೆ ಸಖಿಯಲ್ಲೇ ಇಬ್ರು ಸಖಿಯರಿದ್ದಾರೆ. ಈ ಸಖಿಯರು ಯಾಕೆ ಸ್ಪೆಷಲ್ ಅಂತ ಕೇಂದ್ರೆ, ನಾವು ಕಾಣಿ ಒಂದ್ 10 ರೂಪಾಯಿ 20 ರೂಪಾಯಿ ಅದ್ಕಲ್ಲ, ಈಗಿನ ಕಾಲದ ಬೆಲೆ ಇಲ್ಲಿಯೇ. 500 ರೂಪಾಯಿ ಅಂದ್ರೆ ಅಡ್ಡಿಲ್ಲ, 1,000 ಆದ್ರೆ ಓಕೆ, ಅದ್ರ ಮೇಲೆ ಇದಾರೆ ಸ್ವಲ್ಪ ಓಕೆ. ಈಗಿನ ಕಾಲ ಲಕ್ಷ ಲಕ್ಷ ಇದ್ರು ಬೆಲೆ ಇಲ್ದಿದ ಕಾಲ ಇದು. ಅಂತದಲ್ಲಿ ಏನೋ ಚೂರು ಪಾರು ಸ್ವಲ್ಪ ಎಲ್ಲೋ ಒಟ್ಟು ಮಾಡದ್ನೆಲ್ಲ ಕೂಡಿಟ್ಟು, ಎಲ್ಲೋ ಗಂಡಂಗ್ ಗೊತ್ತಾಯ್ದಿದ್ದಂಗೆ, ಮಕ್ಕಳಿಗೆ ಗೊತ್ತಾಯ್ದಿದ್ದಂಗೆ, ಅಡ್ಗಿ ಮನೆಂಗೆ ಕೊತ್ತಂಬರಿ ಡಬ್ಬಿ ಒಳಗೋ, ಇಲ್ಲಾಂತಂದ್ರೆ ಅಲ್ಲಿ ಅಕ್ಕಿ ಕ್ವಾಣಿ ಒಳಗೆ ಒಂದ್ ಯಾವ್ದೋ ಡಬ್ಬಿ ಒಳಗೋ, ಇಲ್ಲ ಹಳೀ ಸೂಟ್ ಕೇಸ್ VIP ಸೂಟ್ ಕೇಸ್ ಅಲ್ಲಿ ಇರುತ್ತಲ್ಲ, ಅದ್ರ ಯಾವ್ದೋ ಮೂಲೆಂಗ್ ಒಂದ್ ಜರಿ ಕೊಟ್ಟಿಗೆ ಹಾಕಿ ಸುತ್ತಿ ಸುತ್ತಿ ಯಾರಿಗೆ ಗೊತ್ತಾಯ್ದಿದ್ದಂಗೆ ಇಡುದು. ಇಂಥದೆಲ್ಲ ಈಗಳು ತುಂಬಾ ಜನಕ್ಕೆ ಅಭ್ಯಾಸ ಇದೆ. ಆ ಅಭ್ಯಾಸ ನಿಜವಾಗ್ಲೂ ಒಳ್ಳೇದೆ, ಯಾಕೆಂದ್ರೆ ಗಂಡಂಗೂ ಮಕ್ಕಳಿಗೂ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಪ್ಪುದು ಇಂಥ ದುಡ್ಡೆ. ಆದ್ರೆ ನಮ್ಗೆಷ್ಟೋ ಜನಗೆ, ನಮ್ಮಲ್ಲೊಂದು 99%ಗೆ ದುಡ್ಡಿನ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ನನ್ನನ್ನು ಸೇರಿಸಿ. ದುಡ್ಡು ಕೈಗೆ ಬಪ್ಪುದ ಅಪರೂಪ, ಬಂದ್ರೆ ಅದನ್ನ ಹ್ಯಾಂಗ್ ಖರ್ಚು ಮಾಡೋದು ಗೊತ್ತಾಗ್ತಿಲ್ಲ, ಹಿಂಗಂದ್ ಹಾಂಗ್ ಕಂಬತ್ತಿ ರೊಯ್ ಅಂದ್ ಹೋಗಿರುತ್ತದ. ಇಂಪಾರ್ಟೆಂಟ್ ಎಂತಂದ್ರೆ ನಮ್ಗಿವತ್ ಹೇಳ್ಕೊಡ್ಬೇಕಾಗಿರೋದು, ಅಥವಾ ನಾವಿವತ್ ಮುಖ್ಯವಾಗಿ ಕಲಿಬೇಕಾಗಿರೋದು, ದುಡ್ಡಿನ ಮ್ಯಾನೇಜ್ಮೆಂಟ್. ಈ ದುಡ್ಡಿನ ಮ್ಯಾನೇಜ್ಮೆಂಟ್ ಅಲ್ಲಿ ದುಡ್ಡು ಎಲ್ಲಿಂದಲ ಬರತ್ತೋ ಅದು ನಮ್ಗೆ ಗೊತ್ತಿರಕ ಒಳ್ಳೆ ರೀತಿಯಲ್ಲಿ. ಈಗ ನಾವು ಒಂದು ಸ್ವತಂತ್ರವಾಗಿ ದುಡಿಬೇಕು, ನಂದು ಒಂದು ಸಣ್ಣ ಅಂಗಡಿಯೋ, ಒಂದು ಟೈಲರಿಂಗ್ ಶಾಪೋ, ಒಂದು ಬ್ಯೂಟಿ ಪಾರ್ಲರೋ ಮಾಡ್ತೀವಿ ಅಂತ ನಾವು ಹೊರಟ್ರೆ ನನಗೆ ಅದಕ್ಕೆ ದುಡ್ಡು ಬೇಕೇ ಬೇಕು. ಆ ಬಿಸ್ನೆಸ್ ನಮ್ದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಆ ದುಡ್ಡು ಎಲ್ಲಿಂದ ತಪ್ಪುದು, ಎಲ್ಲಿಂದ ತಪ್ಪುದು ಅಂದಾಗ ಫಸ್ಟ್ ನಮ್ಮ ರಿಲೇಟಿವ್ಸ್ ಹೆಸರು ಅವ್ರ ಮುಖ ಎಲ್ಲ ಮುಂದೆ ಬತ್ತ, ಆ ಅಣ್ಣ ಕೊಡುಕು ಸಾಕ, ಈ ಅಕ್ಕನ ಹತ್ರ ಕೇಂದ ಅಂತೆಲ್ಲ. ಆದ್ರೆ ಸ್ವಾಭಿಮಾನ ಅಡ್ಡ ಬತ್ತ, ಛೇ ಹುಡುತ್ರೆಲ್ಲ ಕೇಂದ್ರ ಸಣ್ಣದ ಹಾಪದ್ ಬೇಡ, ಬ್ಯಾಂಕ್ ಇಂದ ಲೋನ್ ತೆಗೆಯುವ, ಚಿನ್ನ ಅಡ ಇಡುವ, RTC ಅಡ ಇಡುವ, ಇದೆಲ್ಲ ನೆಕ್ಸ್ಟ್ ಥಾಟ್ ಬಪ್ಪುದು ಯೋಚನೆಗಳು. ಅದೆಲ್ಲ ಮಾಡುವ ಮೊದಲು ನಾವು ಸರ್ಕಾರದಿಂದ ನಾವೀಗ ಏನೋ ಒಂದು ಮಾಡೋಕ್ ಹೊರಟಿತ್ತಲ್ಲ, ಅದಕ್ಕೆ ಯಾವ ತರದ ಸಾಲ ಸೌಲಭ್ಯ ಎಲ್ಲ ಇತ್ತು, ಯಾವ್ದೆಲ್ಲ ಇತ್ತು ಫಸ್ಟ್ ತಿಳ್ಕೊಳಕ. ಅದಿದ್ರೆ ನಾನ್ ಮಾಡೋದಕ್ಕೆ ಇದು ಅದು ಆತ, ಅದು ಮಾಡ್ಕರೆ ನಾನು ಎಂತೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಕತ್ತ, ನನಗೆ ಎಂತ ಅರ್ಹತೆ ಇರಕ, ನಾ ಅಲ್ಲೋ ಏನ್ ಕೇನ್ಕ, ಅಲ್ಲಿ ಹಾರ್ ನಂಗೆ ಎಷ್ಟು ಸಬ್ಸಿಡಿ ಸಿಗತ್ತ, ಎಷ್ಟು ಲೋನ್ ಸಿಗತ್ತ, ಮತ್ತದು ಎಷ್ಟು ಟರ್ಮ್, ಎಷ್ಟು ಅವಧಿಗೆ, ನಂಗೆ ಎಷ್ಟು ಟೈಮ್ ಅಲ್ಲಿ ನಾನು ಆ ಲೋನ್ ಎಲ್ಲ ಕಟ್ಟಿ ತೀರ್ಸ್ಕತ್ತ, ಒಂದೆಲ್ಲ ಲೋನ್ ಕಟ್ಟಿ ತೀರಿಸ್ಲ ಅಂದ್ರೆ ಎಂತ ಆತ್, ಈ ಎಲ್ಲಾ ವಿಷಯ ಅದ್ರ ಒಳಗೆ ಹೊರಗೆ ಪ್ರತಿಯೊಂದನ್ನು ನಾವು ತಿಳ್ಕೊಂಡಿರ್ಕ. ನಮ್ಮ ಸಮಸ್ಯೆ ಇವತ್ತೆ ಅಂತಂದ್ರೆ ಈ ಸರ್ಕಾರಿ ಸಾಲ ಸೌಲಭ್ಯಗಳು ಸುಮಾರು ಅವರು ಹೊರಡಿಸಿತ್ತಲ್ಲ, ಆದ್ರೆ ನಮಗ ಅದರದ್ದು ಮಾಹಿತಿ ಇಪ್ಪುದಿಲ್ಲ, ಮಾಹಿತಿಯ ಕೊರತೆ ಬಹುದೊಡ್ಡ ಸಮಸ್ಯೆ. ಈಗ ಹೆಣ್ಮಕ್ಳೆ ಇರ್ಬೋದು, ಈ ಕಾರ್ಯಕ್ರಮ ಕೇಳುವ ಗಂಡ್ಮಕ್ಳೆ ಇರ್ಬೋದು, ಯಾರೇ ಇದ್ರು ಈ ಸಾಲ ಸೌಲಭ್ಯಗಳ ಬಗ್ಗೆ ಸರ್ಕಾರದಿಂದ ಯಾವ್ದೆಲ್ಲ ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಸ್ಟುಡಿಯೋದಲ್ಲಿ ಇಪ್ಪ ಇಬ್ರು ಸಖಿಯರ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೆ. ಒಬ್ಬರ ಹೆಸರೇ ಮೀರಾಜಿ ಅಂತ, ಅಂದ್ರೆ ಮೀರಾ ಗೋಪಾಲ್ ಅವ್ರ, ಮತ್ತೊಬ್ಬರ ಹೆಸರು ಆಶಾಲತಾ ಅಂತೇಳಿ. ಮೀರಾ ಅವರು ಬ್ರಹ್ಮಾವರದವರು, ಆಶಾಲತಾ ಅವರು ನಮ್ಮ ಕುಂದಾಪುರದಾರ. ಇವ್ರು ಎಲ್ಲಿ ಇರ್ಕೇಂದ್ರೆ, ಅವ್ರು ಎಂತ ಮಾಡಿದ್ರು ಕೇಂದ್ರೆ, ಫಿನಾನ್ಷಿಯಲ್ ಕೌನ್ಸಿಲರ್ಸ್ ಅಂತ. ಈಗ ನೋಡಿ ಅಕಾಡೆಮಿಕ್ ಕೌನ್ಸಿಲರ್ಸ್ ಈ ತರ ಸುಮಾರು ಕೌನ್ಸಿಲರ್ಸ್ ಇರ್ತಾರೆ, ಇವ್ರು ಮಾತ್ರ ಬಾರಿ ಒಳ್ಳೆ ಕೌನ್ಸಿಲರ್ ಅಂತ ನಂಗೆ ಅನಿಸ್ತು. ಯಾಕಂದ್ರೆ ದುಡ್ಡಿನ ಬಗ್ಗೆ ಹೇಗೆ ಅಂತ ಕೌನ್ಸಿಲಿಂಗ್ ಮಾಡ್ತಾರೆ ಇವ್ರ. ಎಲ್ಲಿಂದ ಬಂದದ್ದು ಅವ್ರ ಕಂಪನಿ ಯಾವ್ದು ಕೇಂದ್ರೆ, ಅಮೂಲ್ಯ ಇನ್ಕಮ್ ಲಿಟ್ರಸಿ ಸೆಂಟರ್ ಉಡುಪಿಯಿಂದ ಬಂದದ್ದು. ನಮ್ಮೊಟ್ಟಿಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರೋ ಮೀರಾಜಿ ಅಂಡ್ ಆಶಾಲತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಕೇಳ ಸಖಿಗೆ ಸ್ವಾಗತ, ಸುಸ್ವಾಗತ. ಹೆಂಗಿದ್ರಿ ಇಬ್ರು, ಹುಷಾರಿದ್ರ್ಯಾ?
2: ಸೌಖ್ಯ
1: ಸೌಖ್ಯ ಅಲ್ಲ. ನಂಗದೇ ಈ ಫಿನಾನ್ಷಿಯಲ್ ಕೌನ್ಸಿಲರ್ಗೆ ಹೆಚ್ಚಾಗಿ ಕೌನ್ಸಿಲರ್ ಅಂದ್ರೆ ಇಡುದೇ ಹೆಣ್ಮಕ್ಳನ್ನ, ಯಾಕಂದ್ರೆ ಅವ್ರಿಗೆ ಬಿಡಿಸಿ ಬಿಡಿಸಿ ಬಿಡಿಸಿ ಹೇಳುವಷ್ಟು ತಾಳ್ಮೆ ಜಾಸ್ತಿ, ಗಂಡ್ ಮಕ್ಳಿಗೆ ಅಷ್ಟು ತಾಳ್ಮೆ ಇಪ್ಪುದಿಲ್ಲ. ಹಾಂಗೆ ಕೌನ್ಸಿಲರ್ಸ್ಗೆ ತುಂಬಾ ತಾಳ್ಮೆ ಬೇಕು, ಅಷ್ಟೇ ಕೂಲ್ ಆಗಿ ಮುಂದಿರುವ ಮನಸ್ಸನ್ನ ಅರ್ಥ ಮಾಡಿಕೊಂಡು ಹೇಳುವಂತ ಚಾಕಚಕ್ಯತೆನು ಬೇಕು. ಹಾಂಗೆ ಅನ್ಸತ್ ನಿಮ್ಮಂತ ಕೌನ್ಸಿಲರ್ ಗಳ ಇಡುದು. ಹಾಗೆ ಫಿನಾನ್ಷಿಯಲ್ ಕೌನ್ಸಿಲರ್ ಆಗಿದ್ದು ಇಟ್ಸ್ ಅ ಡಿಫ್ರೆಂಟ್, ವೆರಿ ಯುನಿಕ್ ಪೊಸಿಷನ್. ಹೆಂಗದ ನೀವು ಅದ್ ಹೆಂಗ ಅದಲ್ಲ ಒಂಚೂರು ಹೇಳಿಕಮ್ಮ. ಮೀರಾಜಿ ಅವರೇ ನೀವ್ ಹೇಳಿ.
2: ಏನಂದ್ರೆ 2010 ತನಕ ನಮ್ಮ ದೇಶದಲ್ಲಿ 40% ಅಷ್ಟು ಜನರಿಗೆ ಬ್ಯಾಂಕ್ ಅಕೌಂಟ್ ಇರಲಿಲ್ಲ.
1: ಸತ್ಯ.
2: ಸೊ ಬ್ಯಾಂಕ್ ಅಲ್ಲಿ ಅದು ಹೆಚ್ಚಾಗಿ ಉತ್ತರ ಕರ್ನಾಟಕ ಮತ್ತೆ ಉತ್ತರ ಭಾರತದಲ್ಲಿ ಅವರಿಗೆ ಬ್ಯಾಂಕ್ ಅಲ್ಲಿ ಏನ್ ಫೆಸಿಲಿಟಿ ಸಿಗ್ತದೆ, ಮತ್ತೆ ಆ ಬ್ಯಾಂಕ್ ಅಲ್ಲಿ ಯಾಕೆ ಹಣ ಇಡಬೇಕು. ನೀವು ಹೇಳ್ದಾಗೆ ಡಬ್ಬಿಯಲ್ಲಿ ಇಡೋದು ಮತ್ತೆ ಡಬ್ಬಿಯಲ್ಲಿ ಇಟ್ಟು ನೆಲದಲ್ಲಿ ಹೂಳಿಡೋದು, ಈ ರೈತರ ಕುಟುಂಬ ಜಾಸ್ತಿ
1: ಆಗ್ತದೆ, ಗಾಡಿ ಎಲ್ಲ ಒಟ್ಟಿ ಮಾಡಿಡೋದು,
2: ಅಂತ ಅಭ್ಯಾಸಗಳು ಜಾಸ್ತಿ. ಸೊ ಏನಾಯ್ತು, ಅವರನ್ನೆಲ್ಲ ಬ್ಯಾಂಕಿನ ಒಂದು ಇದಕ್ಕೆ ಸಂಪರ್ಕಕ್ಕೆ ತಂದು ಅವರಿಗೆ ಒಂದು ಬ್ಯಾಂಕಿಂಗ್ ಏನು ಫೆಸಿಲಿಟೀಸ್ ಇದೆ ಅದನ್ನು ತಕೊಳ್ಳಿ, ಅವರು ಸಹ ಒಂದು ಸ್ವತಃ ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳಿಕ್ಕೆ ಏನಾದರೂ ಪ್ರಯೋಜನ ಆಗಲಿ ಆಗ್ಲಿ ಅನ್ನೋ ಕಾರಣಕ್ಕೆ ಆ ಸಮಯದಲ್ಲಿ 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂತ ತಕೊಂಡ್ ಬಂದ್ರು. ಸೊ ಅದರಲ್ಲಿ ಸಾಮಾನ್ಯವಾಗಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ
1: ಶುರು ಮಾಡಿರೋದು.
2: ಬಟ್ ನಮ್ಮ ಜನರಿಗೆ ಅದು ಜನ್ಧನ್ ಯೋಜನೆ ಅನ್ನೋದಕ್ಕಿಂತ ಮೋದಿ ಅಕೌಂಟ್ ಅಂತ ಫೇಮಸ್ ಆಗ್ಬಿಡ್ತು, ಅವರೇ ಇಟ್ಕೊಂಡಂತ ಹೆಸರು. ಅದರಲ್ಲಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಇಂದ ಅಕೌಂಟ್ ಓಪನ್ ಮಾಡುವಂತದ್ದು. ಇಲ್ಲಿ ಏನಂತಂದ್ರೆ ಅಕೌಂಟ್ ಮಾಡ್ಲಿಕ್ಕೆ ಆ ಟೈಮಲ್ಲಿ ತುಂಬಾ ಜನ ಓಪನ್ ಮಾಡಿದ್ರು ಅಕೌಂಟ್, ಬೇರೆ ಕಡೆ ಇದ್ದವರು ಕೂಡ ಇಲ್ಲದೆ ಇದ್ದವರು ಕೂಡ ಓಪನ್ ಮಾಡಿದ್ದಾರೆ. ಇಲ್ಲಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಜನ ಏನಂತ ಅನ್ಕೊಂಡ್ರು, ಅಕೌಂಟ್ ಓಪನ್ ಮಾಡುದು ಪಾಸ್ಬುಕ್ ತಗೊಂಡು ಗೋದ್ರೇಜ್ ಅಲ್ಲಿ ಇಟ್ಟು ಸುಮ್ನೆ ಇರೋದು ಅಂತ. ಅದು ಹಾಗಲ್ಲ, ಆಕ್ಚುಲಿ ಹಾಗಿಲ್ಲ. ಅದೇನಂತಂದ್ರೆ ಯಾವಾಗ ಹಣ ಕೈಯಲ್ಲಿ ಇರ್ತದೆ ಆಗ ಹಣ ಹಾಕ್ಲಿಕ್ಕೆ, ಯಾವಾಗ ಬೇಕು ಅವಾಗ ಎಷ್ಟು ಅಗತ್ಯ ಉಂಟು ಅಷ್ಟು ಮಾತ್ರ ತೆಗಿಲಿಕ್ಕೆ ಅವಕಾಶ ಇರೋದು. ಅದು ಟ್ರಾನ್ಸಾಕ್ಷನ್ ಮಾಡ್ಬೇಕು, ವ್ಯವಹಾರ ಮಾಡ್ಬೇಕು. ಇಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂದ್ರೆ ಹಾಕಿಬಿಟ್ರೆ ಆಯ್ತು ಮತ್ತೆಲ್ಲ ಸರ್ಕಾರ ನೋಡ್ಕೊಳ್ತದೆ ಅಂತ. ಅದು ಹಾಗಲ್ಲ, ಕಂಡೀಷನ್ ಹಾಗಲ್ಲ. ಸೊ ಏನಂತಂದ್ರೆ ಇದರಲ್ಲಿ ಇದ್ರ ಮೂಲಕವೇ ಅದೇ ಸಮಯದಲ್ಲಿ ಎರಡು ಇನ್ಸೂರೆನ್ಸ್ ಕೂಡ ತಕೊಂಡ್ ಬಂದ್ರು. ಅದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಹಾಗೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಎರಡು. ಇದೇನಂತಂದ್ರೆ ಆಗ ಟೈಮಲ್ಲಿ ಏನಾಯ್ತು, ಬ್ಯಾಂಕ್ನವರೇ ಎಲ್ಲರಿಗೂ ಮಾಡಿಸಿದ್ದಾರೆ. ಬಟ್ ಏನಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬ್ಯಾಂಕರ್ಸ್ ಕೂಡ ಇರ್ಲಿಲ್ಲ. ಸೊ ಜನರಿಗೆ ಏನಂತಂದ್ರೆ ಮಾಡಿಸಿದ್ದಾರೆ ಇನ್ಸೂರೆನ್ಸ್,
1: ಅವ್ರು ಮಾಡಿಸಿದ್ದಾರೆ ಅಲ್ಲ, ಅವ್ರು ಹೇಳಿದೆ ಅಲ್ಲ ಆಯ್ ಹೋಯ್ತು,
2: ಆಗಿದೆ
1: ನಮ್ದು ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ,
2: ಆಗಿದೆ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಡೆತ್ ಆದ್ಮೇಲೆ ಕ್ಲೇಮು ಮಾಡಿಲ್ಲ,
1: ತುಂಬಾ ಜನ ಇದ್ದಾರೆ,
2: ತುಂಬಾ ಕೇಸಸ್ ಉಂಟು ಆ ತರ. ಸೊ ಏನಂತಂದ್ರೆ ನಮ್ಮನ್ನ ಯಾಕೆ ಇಲ್ಲಿ ಅಪಾಯಿಂಟ್ ಮಾಡಿದ್ರು ಅಂತಂದ್ರೆ ಇಂಥದ್ದನ್ನ ಜನರಿಗೆ ಕಂಪ್ಲೀಟ್ ಮಾಹಿತಿ ತಲುಪಿಸಬೇಕು ಅನ್ನೋ ಕಾರಣಕ್ಕೆ 2010 ಇಂದವೇ ಆರಂಭ ಆಗಿದೆ ಫೈನಾನ್ಷಿಯಲ್ ಲಿಟ್ರಸಿ ಸೆಂಟರ್ ಅಂತ ಓಪನ್ ಮಾಡಿ, ಅದಕ್ಕೆ ಒಂದು ಆರ್ಥಿಕ ಸಾಕ್ಷರತಾ ಸಲಹೆಗಾರರು ಅಂತ ನಮ್ಮನ್ನ ನೇಮಕ ಮಾಡಿದ್ದಾರೆ. ನಾವು ಅವತ್ತಿಂದ ವರ್ಕ್ ಮಾಡ್ತಾ ಇದ್ದೇವೆ. ನಮ್ಗೆ ಬೇಸರದ ವಿಚಾರ ಏನು ಅಂತಂದ್ರೆ, ನಾವು ಯಾವಾಗ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತೇವೆ ಜನ ಸುಮ್ನೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಟ್ಟದ್ದು ಜಾಸ್ತಿ.
1: ಅದನ್ನ ಮಾಹಿತಿ ಧರ್ಮಕ್ಕೆ ಕೊಡ್ತಿದ್ರೆ
2: ಫ್ರೀ ಆಫ್ ಕಾಸ್ಟ್,
1: ಅದಕ್ಕೆ ಅವರು ಆಚೆ

0: ಬ್ಯೂಟಿಫುಲ್. ಅದೇ ನಾನು ಫಿನಾನ್ಷಿಯಲ್ ಕೌನ್ಸಿಲರ್ ಅಂತ ಕೇಳಿದ್ದು ಅಂದ್ರೆ ತುಂಬಾ ಕಡಿಮೆ, ಅಂಡ್ ವಿಚ್ ಇಸ್ ಅ ಆಕ್ಚುಯಲ್ ರಿಕ್ವೈರ್ಮೆಂಟ್. ಇದು ತುಂಬಾ ಅಗತ್ಯ ಇದೆ. ನೀವ್ ಹೇಳ್ರಲ್ಲ ಸಾಕ್ಷರತೆ, ಯಂತ್ರ ಸಾಕ್ಷರತೆ ಇದು
1: ಆರ್ಥಿಕ ಸಾಕ್ಷರತೆ.
0: ಯಸ್, ತುಂಬಾ ಬೇಕು. ನಾವಿನ್ನು ಸಾಕ್ಷರರಾಗ್ಲಿಲ್ಲ, ನಾವ್ ಬೇರೆದ್ರಲ್ಲೆಲ್ಲ ಸಾಕ್ಷರರೇ, ಬಟ್ ಆರ್ಥಿಕತೆಯಲ್ಲಿ ಅಷ್ಟು ಸಾಕ್ಷರರಾಗ್ಲಿಲ್ಲ. ಒಂದ್ ಒಳ್ಳೆ ಮುನ್ನುಡಿ ಇದೆ ಆಕ್ಚುಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಅಮ್ಮ ಪಪ್ಪ ಅಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
0: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜಲ್ಲಿ ಓದಿದ್ದು, ಅದಕ್ಕೆ ಮಗ. ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜ್ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ನಮ್ಮೊಟ್ಟಿಗೆ ಇವತ್ತು ಕೇಳಿಸಿಕೆಯಲ್ಲಿ ಮೀರಾಜಿ ಅಂಡ್ ಆಶಲತಾ ಅವರಿದ್ದಾರೆ. ಇವರು ಫಿನಾನ್ಷಿಯಲ್ ಕೌನ್ಸಿಲರ್ಸ್, ಅಂದ್ರೆ ಆರ್ಥಿಕ ಸಾಕ್ಷರತೆಯ ಸಮಾಲೋಚಕರು. ಎಸ್, ಭಾರಿ ಖುಷಿ ಆಯ್ತು ನಿಮ್ಮನ್ ಕಂಡು. ಯಾಕೆಂದ್ರೆ ಇದೊಂದು ಹೊಸ ಕಾನ್ಸೆಪ್ಟ್ ಆಕ್ಚುಲಿ, 2010 ಇತ್ತು ಅಂತ ಹೇಳಿದ್ರೆ, ಆದ್ರೂ ಹೆಚ್ಚು ಜನಕ್ಕೆಂದ್ರೆ ಈ ತರ ಒಂದು ಸಾಕ್ಷರತೆಯನ್ನು ಕೊಡೋರು ನಮ್ಮಲ್ಲಿ ಇದ್ದಾರೆ. ನಾವು ಹೋಗಿ ಇವರೊಟ್ಟಿಗೆ ಸಮಾಲೋಚನೆ ಮಾಡ್ಲಕ್ಕೆ ಅಂದು ಇಲ್ಲ, ಮತ್ತೆ ನೀವು ಹೇಳ್ದಂಗೆ ಫ್ರೀ ಆಗಿ ಸಮಾಲೋಚನೆ ಮಾಡ್ಕೊಂಡು ಆಚೆಗೆ ಮೆಂಕೆ ನೀಚಿಕೆ ಬಿಟ್ಟಿಗೆ ಸೀದಾ ಹೋಗ್ಬಿಡ್ತಾರೆ. ಇದು ಸತ್ಯವಾದ ಮಾತು. ಈಗ ಸರ್ಕಾರಿ ಯೋಜನೆಗಳೆಲ್ಲ ಯಾವ್ದಿದಾವೆ? ಫಸ್ಟ್ ಯೋಜನೆ ಯಾವ್ದು?
1: ಈಗ ಸರ್ಕಾರಿ ಯೋಜನೆಗಳಂದ್ರೆ ಮೂರು ಯೋಜನೆಗಳ ಬಗ್ಗೆ ಹೇಳಿದ್ರು. PMJJY, PMJJY, SBY ಎಲ್ಲ ಹೇಳಿದ್ರು. ಆಮೇಲೆ PMEGP ಅಂತ ಇದೆ.
0: ಇಜಿಪಿ ಅಂದ್ರೆ?
1: PMEGP ಅಂತ ಅಂದ್ರೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ ಅಂತ.
0: ಎಂಪ್ಲಾಯ್ಮೆಂಟ್
3: ಜನರೇಷನ್
0: ಪ್ರಾಜೆಕ್ಟ್. ಓಕೆ,
1: ಆ ಯೋಜನೆಯಡಿಯಲ್ಲಿ ಈಗ 35 ಲಕ್ಷದವರೆಗೆ ಅವರಿಗೆ ಲೋನ್ ತಗೊಳ್ಳಿಕ್ಕೆ, ಬಿಸ್ನೆಸ್ ಯಾರು ಮಾಡ್ತಾರೆ ಇಂಡಿವಿಜುವಲ್ ಆಗಿ ಇರ್ಬೋದು, ಗ್ರೂಪ್ ಅಲ್ಲಿ ಇರ್ಬೋದು, ಲೋನ್ ತಗೊಳ್ಳಿಕ್ಕೆ ಅವಕಾಶ ಇದೆ 35 ಲಕ್ಷದವರೆಗೆ. ಇದರಲ್ಲಿ ವಿತ್ ಸಬ್ಸಿಡಿ, ಕೈಗಾರಿಕೋದ್ಯಮ ಇಲಾಖೆಯಿಂದ ಬ್ಯಾಂಕ್ ಥ್ರೂ ಲೋನ್ ಸ್ಯಾಂಕ್ಷನ್ ಆಗುವಂತದ್ದು. ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ಮಾತ್ರ ಇದರಲ್ಲಿ ಜನಸಮ್ಮತ್ ಪೋರ್ಟಲ್ ಅಲ್ಲಿ ಹಾಕಬಹುದು, ಅಥವಾ ಡೈರೆಕ್ಟ್ ಆಗಿ PMEGP ಅಂತ ಆನ್ಲೈನ್ ಹೊಡೆದ್ರೆ ಅದರಲ್ಲಿ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಸಹ ಹಾಕಬಹುದು.
0: ಆ ಪೋರ್ಟಲ್ ಹೆಸರೆಂತ?
1: ಜನಸಮರ್ಥ್.
0: ಜನಸಮರ್ಥ್, JANA, ಜನಸಮರ್ಥ್, SAMARTH.
1: ಅದರಲ್ಲಿ ಎಲ್ಲಾ ಲೋನ್ ಸ್ಕೀಮ್ಗಳು ಆ ಪೋರ್ಟಲ್ ಅಲ್ಲಿ ಹಾಕಬಹುದು. ಜನಸಮರ್ಥ ಅಲ್ಲಿ ಒಂದೇ ಅಲ್ಲ, PMEGP ಮಾತ್ರ ಅಲ್ಲ, ಈಗ ಎಜುಕೇಶನ್ ಲೋನ್ ಅನ್ನು ಅಪ್ಲೈ ಮಾಡಬಹುದು, ಮುದ್ರಾಕ್ಕೂ ಅಪ್ಲೈ ಮಾಡಬಹುದು, ಯಾವುದೇ ಇಲಾಖೆಯ ಜನಸಮರ್ಥ ಪೋರ್ಟಲ್ ಅಲ್ಲಿ ಹಾಕಬಹುದು.
0: ಒಂದ್ ನಿಮಿಷ, ಈ ಜನಸಮರ್ಥ ಪೋರ್ಟಲ್ ಅಲ್ಲಿ ನಾವು ಅಪ್ಲೈ ಮಾಡ್ಕರೆ, ಈಗ ನಂಗೊಂದು ಗೊತ್ತಾಯ್ತು ನಾನು ಹಿಂಗೆ ಅಪ್ಲೈ ಮಾಡ್ಲಕ್ಕಂತ, ಅದಕ್ಕಿಂತ ಮುಂಚೆ ಯಾವ್ದೇ ಬ್ಯಾಂಕ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದ್ ಬೇಡ. ಈಗ ನಂಗೆ ನನ್ನ ಅಕೌಂಟ್ಗೆ ಯಾವ್ದೋ ಒಂದು ಬ್ಯಾಂಕ್ ಆಗಿತ್ತು, ನಾನು ಅಲ್ಲೋಗಿ ಮಾತಾಡಿ ಹಿಂಗೆಲ್ಲ ನಂಗೆ ಬೇಕು ಮಾರ್ರೆ, ನಾನು ಹಿಂಗೆ ಅಪ್ಲೈ ಮಾಡೋದು ಅಂತ ಕೇಂದ್ರ ಹಂಗಂತ ಬೇಡ್ದ.
1: ಈಗ ಜನಸಮರ್ಥ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಮೊದಲು ಬ್ಯಾಂಕ್ ಕನ್ಸರ್ನ್ ಮಾಡಿದೆ ಒಂದು ಒಳ್ಳೆ ವಿಷಯ ಅಂದ್ರೆ, ಈಗ ಅವರಿಗೆ ಗೊತ್ತಿರುತ್ತೆ ಈಗ ಒಂದು ಕಸ್ಟಮರ್ ಇವರು ಐಡೆಂಟಿಫೈ ಆಗಿರ್ತಾರೆ, ಇವರು ಅಪ್ಲೈ ಮಾಡ್ತಾ ಇದ್ದಾರೆ, ಆಮೇಲೆ ನನ್ಗೆ ಆ ಅಪ್ಲಿಕೇಶನ್ ಫಾರ್ಮ್ ನಮ್ಮ ಬ್ಯಾಂಕಿಗೆ ಬರುತ್ತೆ ಅನ್ನುವಂಥದ್ದು ಒಂದು ಐಡಿಯಾ ಸಿಗುತ್ತೆ. ಇಲ್ಲ ಡೈರೆಕ್ಟ್ ಸಹ ಹಾಕ್ಬಹುದು, ಈಗ ಹೇಳ್ಕೊಂಡೆ ಹೋಗ್ಬೇಕು ಅಂತ ಇಲ್ಲ. ಅದನ್ನ ಏನು ಅಪ್ಲೈ ಮಾಡಿರ್ತಾರೆ ಅದು DIC ಲಾಗಿನ್ ಗೆ ಹೋಗುತ್ತೆ, ಕೈಗಾರಿಕೋದ್ಯಮ ಇಲಾಖೆಯ ಲಾಗಿನ್ ಗೆ ಹೋಗುತ್ತೆ, ಅಲ್ಲಿ ಅವರು ಸ್ಯಾಂಕ್ಷನ್ ಆಗಿ ಬ್ಯಾಂಕ್ ಲಾಗಿನ್ ಗೆ ಕಳಿಸುವಂತದ್ದು.
0: ಒಂದ್ ನಿಮಿಷ, ಇದನ್ನೀಗ ನಾನೀಗ ಜನಸಮರ್ಥ ಹೋಯಿ EGP
1: ಎಂಪ್ಲಾಯ್ಮೆಂಟ್
0: PM ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಇದಕ್ಕೆ ನಾನು ಅಪ್ಲೈ ಮಾಡ್ಕರೆ ನನ್ ಎಂತ ಮಾಡುದಾರು ಅಪ್ಲೈ ಮಾಡ್ಲಕ್ಕ? ಎನಿ ಬಿಸ್ನೆಸ್?
1: ಅದಕ್ಕೆ ಒಂದು ಕಂಡೀಷನ್ ಇದೆ.
3: ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ಬೇಕಂತ ಇದ್ದೇನೆ. ಈಗ ಯಾವುದೇ ಲೋನ್ ತಗೊಳ್ಬೇಕಾದ್ರೂ ಒಂದು ಬೇಸಿಕ್ ಎಲಿಜಿಬಿಲಿಟಿ ಅಂತಂದ್ರೆ ಮೂಲಭೂತ ಅರ್ಹತೆಗಳು ಅಂತ ಏನು ಹೇಳ್ತೇವೆ,
0: ಅರ್ಹತೆಗಳು
3: ನಾವು ಮೊದಲೇ ಸಂಪಾದನೆ ಮಾಡಿಟ್ಕೊಂಡಿರ್ಬೇಕು.
1: ಹೌದು,
3: ಏನು ಅಂತಂದ್ರೆ ಮೊದಲಿಗೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಮಿನಿಮಮ್ 6 ಮಂತ್ಸ್ ಆಗಿರ್ಬೇಕು. ಒಂದು
0: 6 ತಿಂಗಳಾಗಿರ್ಬೇಕು.
3: ಎರಡನೇದು ಆ ಅಕೌಂಟ್ ಅಲ್ಲಿ ಅವರು ಟ್ರಾನ್ಸಾಕ್ಷನ್ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಇನ್ ದ ಸೆನ್ಸ್ ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ, ಯಾವಾಗ ಹಣ ಕೈಯಲ್ಲಾಗತ್ತೆ ಆಗ ಹಣ ಹಾಕ್ಬೇಕು, ಯಾವಾಗ ಅಗತ್ಯ ಇದೆಯೋ ಎಷ್ಟು ಅಗತ್ಯ ಇದೆಯೋ ಅಷ್ಟದ್ ಮಾತ್ರ ತೆಗಿಬೇಕು. ಮೂರನೇ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್, ಅವರು ಸೇವಿಂಗ್ಸ್ ಮಾಡೋದನ್ನ ತೋರಿಸ್ಬೇಕು.

0: ಅಂದ್ರೆ ಅವರು ಈ ಸೇವಿಂಗ್ಸ್ ಮಾಡೋದು ಯಾಕಂತಂದ್ರೆ ತುಂಬಾನೇ ನೆಗ್ಲಿಜೆನ್ಸಿ ಈ ಪಾಯಿಂಟ್ ಅಲ್ಲೇ ಆಗೋದು. ಯಾಕೆಂತಂದ್ರೆ ಈ ಬ್ಯಾಂಕ್ ಅಲ್ಲಿ ಸಾಲ ಕೊಡುವ ಮುಂಚೆನೂ ಪ್ರಶ್ನೆ ಮಾಡೋದು ಅದನ್ನೇ, ಏನಂತಂದ್ರೆ ನಿಮ್ಮ ಆಪತ್ಕಾಲಕ್ಕೆ ಅಂತ ನೀವು ಸೇವಿಂಗ್ಸ್ ಮಾಡ್ಕೊಳ್ಳಿಕ್ ಆಗದಿದ್ದವರು ನಾಳೆ ನಾವು ಸಾಲ ಕೊಟ್ಟ ಮೇಲೆ ನೀವು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡಿ ಕಟ್ತೀರಿ ಅನ್ನೋದು ಯಾವ ಗ್ಯಾರಂಟಿ? ಸೊ ಈ ಮೂರು ಪಾಯಿಂಟ್ಸ್ ಅನ್ನು ಅವ್ರು ಫಸ್ಟು ಗಟ್ಟಿ ಮಾಡಿಕೊಂಡ್ರೆ ಮತ್ತೆ ಅವ್ರು ನೆಕ್ಸ್ಟು ಲೋನ್ ತೆಗಿಲಿಕ್ಕೆ ಕಂಪ್ಲೀಟ್ ಪ್ಲಾನ್ ಮಾಡ್ಬೋದು. ನೋ, ಅದರಲ್ಲೇನು ಅವರಿಗೆ ತೊಂದರೆ ಆಗುದಿಲ್ಲ. ಮೇನ್ ಬೇಕಾಗಿರೋದು ಇದು. ಅದರ ನಂತರ
1: ಇನ್ನೊಂದೇನಿದೆ ಅಂದರೆ ಅವರು ಈಗ ಮೂರು ಪಾಯಿಂಟ್ ಏನು ಹೇಳಿದ್ರು ಅದು ಅಲ್ಲದೇನೆ ಸಿಬಿಲ್ ಸ್ಕೋರ್ ಇರಬೇಕು ಅವರದ್ದು. ಸಿಬಿಲ್ ಸ್ಕೋರ್ ಅಂತಂದ್ರೆ ಈಗ ನಮ್ಗೆ ಈಗ ಬೇರೆ ಈಗ ಕಾಲೇಜಲ್ಲಿ ಸ್ಟೂಡೆಂಟಿಗೆಲ್ಲ ಎ ಬಿ ಸಿ ಡಿ ಹೀಗೆ ಗ್ರೇಡಿಂಗ್ ಕೊಡ್ತಾರೆ, ಅದೇ ರೀತಿ ನಮ್ಮ ನಮ್ಮ ಅಕೌಂಟಿಗೆ ಒಂದೊಂದು ಗ್ರೇಡಿಂಗ್ ಇದೆ. ನಾವು ಯಾವ ರೀತಿ ಕಸ್ಟಮರ್ ಅಂತ ಗೊತ್ತಾಗಬೇಕಾದ್ರೆ ನಾನು ಬ್ಯಾಂಕ್ ಮುಂದೆ ಚಂದ ಡ್ರೆಸ್ ಮಾಡಿ ಹೋಗಿ ನಿಂತರೆ ಆಗುದಿಲ್ಲಲ್ಲ. ಅದಕ್ಕೋಸ್ಕರ ನಾವು ಆ ಸಿಬಿಲ್ ಸ್ಕೋರ್ ಅಂತ ಒಂದಿದೆ, ಅದನ್ನ ಅದು ಹೇಗೆ ಮೇಂಟೈನ್ ಆಗುತ್ತೆ, ಅದರಲ್ಲಿ ಹೇಗೆ ಕಡಿಮೆ ಆಗುತ್ತೆ ಅಥವಾ ಹೇಗೆ ಅಪ್ ಮಾಡ್ಕೋಬೇಕು ಅಂತಂದ್ರೆ, ಈಗ ನನ್ನ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಬೇಕು ಅಂದ್ರೆ ನಾನೇನೋ ಲೋನ್ ಮಾಡಿರ್ತೀನಿ, ಲೋನ್ ಮಾಡಿದಾಗ ಏನಾಗುತ್ತೆ ಲೋನ್ ಇ ಎಂ ಐ ಏನಿದೆ ಕಂತು ಅದನ್ನ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ ಇರಬೇಕು. ಒಂದೇ ಸರಿ ಲೋನ್ ತೀರಿಸಿದ್ರೆ ಸಿಬಿಲ್ ಹೈ ಆಗುತ್ತೆ ಅಂತ ಅಲ್ಲ, ಕರೆಕ್ಟ್ ಆಗಿ ಆ ಕಂತನ್ನ ಕರೆಕ್ಟ್ ಆಗಿ ಕಟ್ಕೊಂತ ಹೋದ್ರೆ ಅದು ಸಿಬಿಲ್ ಸ್ಕೋರ್ ಹೈ ಆಗುತ್ತೆ. ಅದು ನಾನೀಗ ಲೋನ್ ತಗೊಂಡವಳು ಒಂದು ತಿಂಗಳು ಕಟ್ಟಿದೆ ಮತ್ತೆ ಒಂದ್ ಮೂರು ತಿಂಗಳು ಕಟ್ಲೇ ಇಲ್ಲ, ಲೋನ್ ಅಕೌಂಟ್ ಎನ್ ಪಿ ಆಯ್ತು, ಆವಾಗ ಸಿಬಿಲ್ ಸ್ಕೋರ್ ಅನ್ನೋದು ಡೌನ್ ಆಗ್ತಾ ಬರುತ್ತೆ. ಇನ್ನೊಂದ್ಸರಿ ಏನ್ ಡೌನ್ ಆಗುತ್ತೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ನಮ್ಗೆಲ್ಲ ಒಂದು ಚಟ ಅಂತ ಹೇಳ್ಬಹುದು. ಅದನ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು, ನಿನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ ಅಂತ ಹೇಳಿದ್ರೆ ಏನೋ ಒಂಥರ ಪ್ರೆಸ್ಟೀಜ್ ಇದ್ದ ಹಾಗೆ. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ. ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಈಗ ಕನ್ನಡದಲ್ಲಿ ಹೇಳ್ಬೇಕು ಅಂತ ಕ್ರೆಡಿಟ್ ಕಾರ್ಡ್ ಅಂದ್ರೆ ಸಾಲದ ಕಾರ್ಡ್. ಸಾಲದ ಕಾರ್ಡ್ ಅಂದ ನಾವು ಒಂದು ಇಲ್ಲೆಲ್ಲಾದ್ರೂ ಈಗ ಒಂದೇನೋ ಶಾಪಿಗೆ ಹೋದ್ವಿ, ಒಂದ್ 50 ರೂಪಾಯಿ ಖರ್ಚಾಯ್ತು ಅದಕ್ಕೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ವಿ, ಒಂದ್ ಬೇರೆ ಕಡೆ ಒಂದ್ 100 ರೂಪಾಯಿ ಖರ್ಚಾಯ್ತು ಅದಕ್ಕೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ವಿ ಅಂತ ಅಂದ್ರೆ ಅವಾಗ ಏನಾಯ್ತು, ನಾನ್ ಸಾಲದ ಕಾರ್ಡ್ ಪದೇ ಪದೇ ಯೂಸ್ ಮಾಡ್ತಾ ಇದ್ರೆ 50 ರೂಪಾಯಿ ನನ್ನ ಹತ್ರ ಇಲ್ಲ ಅಂತ ಆಯ್ತು ಅಲ್ವಾ. ಅದಕ್ಕೆ ಆವಾಗ ಏನಾಗುತ್ತೆ, ಸಿಬಿಲ್ ಸ್ಕೋರ್ ಅನ್ನುವಂಥದ್ದು ಡೌನ್ ಆಗ್ತಾ ಬರುತ್ತೆ. ಈಗ ಕ್ರೆಡಿಟ್ ಕಾರ್ಡ್ ಯೂಸೇ ಮಾಡಬಾರ್ದ ಈಗ ಏನು ಅಂತ ಕ್ವಶನ್ ಬರಬಹುದು. ಆ ಕ್ರೆಡಿಟ್ ಕಾರ್ಡ್ ಯಾವಾಗ ಯೂಸ್ ಮಾಡಬೇಕು, ಈಗ 1-2 ಸಾವಿರನೋ 3 ಸಾವಿರನೋ ಆ ರೀತಿ ಏನಾದರೂ ಯೂಸ್ ಮಾಡುವಂಥದ್ದು, ಅಥವಾ ಬಿಸ್ನೆಸ್ ಯಾರಾದರೂ ಮಾಡ್ತಾ ಇದ್ರೆ ಅವ್ರಿಗೇನಾದರೂ ಮೆಟೀರಿಯಲ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಆ ಥರ ಆಗುವಾಗ ಆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದರೆ ಆವಾಗ ಏನು ಸಿವಿಲಿಗೆ ಇದಾಗೋದಿಲ್ಲ. ಕ್ರೆಡಿಟ್ ಕಾರ್ಡ್ ಸುಮ್ಮನೆ ಇಟ್ಕೊಂಡ್ರೂ ಆಗೋದಿಲ್ಲ. ತಗೊಂಡು ಏನೋ ಅಂತ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ರೆ ತಗೊಂಡು ಸುಮ್ಮನೆ ಇಟ್ಕೊಂಡ್ರು ಅದರಲ್ಲಿ ಏನು ಟ್ರಾನ್ಸಾಕ್ಷನ್ ಆಗದೇ ಇದ್ರೂ ಸಹ ಸಿಬಿಲಿಗೆ ಎಫೆಕ್ಟ್ ಆಗುತ್ತೆ.
0: ಸೊ ಏನಂತಂದ್ರೆ ಕ್ರೆಡಿಟ್ ಕಾರ್ಡ್ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಬೇಕು. ಇವಾಗ ಕಾಲ್ ಬರ್ತದೆ, ಫೋನ್ ಕ್ರೆಡಿಟ್ ಕಾರ್ಡ್ ಬೇಕಾ, ನಾವು ಅದು ಅಷ್ಟು ಅದು ಕೊಡ್ತೇವೆ, ಎಲ್ಲ ಬ್ಯಾಂಕಿಂದನು ಅಡ್ವರ್ಟೈಸ್ಮೆಂಟ್ ಇದ್ದದ್ದೇ ತಗೊಳ್ಳಿ ಅಂತ ಹೇಳಿ. ಸೊ ಕ್ರೆಡಿಟ್ ಕಾರ್ಡ್ ನಮಗೆ ನಿಜವಾಗ್ಲೂ ಅಗತ್ಯ ಉಂಟಾ, ಅದು ಯೋಚನೆ ಮಾಡಿ ತಗೊಳ್ಬೇಕು. ಸುಮ್ಮನೆ ತಗೊಳ್ಳೋದಲ್ಲ, ಅಡ್ವರ್ಟೈಸ್ಮೆಂಟ್ ಇದೆ ಹಾಗೂ ಸಾಲದ ಕೊಡ್ತಾರೆ, ನೋ ಅದು ಸರಿಯಲ್ಲ.
1: ಇನ್ನೊಂದು ಏನಾಗುತ್ತೆ ಅಂದ್ರೆ ನಂದು ಸಿಬಿಲ್ ಸ್ಕೋರ್ ಇನ್ನೊಂದ್ಸರಿ ಡೌನ್ ಆಗುತ್ತೆ. ಯಾವಾಗ ಅಂದ್ರೆ ನಂದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಚೆನ್ನಾಗಿದೆ, ನಾನೇನು ಲೋನೇ ಮಾಡ್ಲಿಲ್ಲ, ಆದ್ರೂ ಸಹ ಬ್ಯಾಂಕ್ ಅಲ್ಲಿ ಹೋದಾಗ ನನ್ಗೆ ಸಿಬಿಲ್ ಡೌನ್ ಆಗಿದೆ ಅಂತ ವಾಪಸ್ ಕಳಿಸ್ತಾರೆ. ಅವಾಗ ಏನಾಗುತ್ತೆ, ಸಿಟ್ಟು ಬರುದಿಲ್ವಾ ಮ್ಯಾನೇಜರ್ ಮೇಲೆ? ಅವಾಗ ಸಿಟ್ಟು ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ನಾವೇನಾದ್ರೂ ಯಾರಿಗಾದ್ರೂ ಜಾಮೀನ್ ಹಾಕಿದೀವಾ ಅಂತ ನೋಡ್ಕೋಬೇಕು. ಜಾಮೀನ್ ಪಡ್ಕೊಂಡ ವ್ಯಕ್ತಿ ಏನಾದ್ರೂ ಏನೋ ಕಟ್ಲಿಲ್ಲ, ಒಂದೆರಡು ತಿಂಗಳು ಹಾಗೆ ಬಿಟ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ, ಲೋನ್ ಇ ಎಂ ಐ ಕರೆಕ್ಟ್ ಇಲ್ಲ ಅಂತ ಅಂದ್ರೆ ಯಾರು ಜಾಮೀನ್ ಹಾಕಿರ್ತೀವಿ, ಜಾಮೀನ್ ಹಾಕುವಾಗ ಏನ್ ಕೊಡ್ತೀವಿ, ಪಾನ್ ಕಾರ್ಡು ಆಧಾರ್ ಕಾರ್ಡು. ಅದು ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಅವ್ರು ಕಟ್ಟದೆ ಇದ್ರೆ ಇಲ್ಲಿ ನಮ್ಮ ಸಿಬಿಲಿಗೆ ಇಫೆಕ್ಟ್ ಆಗುತ್ತೆ. ಆವಾಗ ಪಿ ಎಂ ಇ ಜಿ ಪಿ ಇರ್ಬೋದು ಅಥವಾ ಬೇರೆ ಯಾವುದೇ ಲೋನ್ ಸ್ಕೀಮ್ ಅನ್ನ ಲೋನ್ ಕೇಳಲಿಕ್ಕೆ ಅಪ್ರೋಚ್ ಮಾಡಿದ್ರೆ ಬ್ಯಾಂಕಿಗೆ ಯಾವ ಮ್ಯಾನೇಜರು ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಇವನ್ ನನ್ನ ಮನೆಯವರೇ ಏನಾದ್ರೂ ಮ್ಯಾನೇಜರ್ ಆಗಿದ್ರು ಸಹ ಅವರಿಗೆ ನನ್ನ ಸಿಬಿಲ್ ಸ್ಕೋರ್ ಡೌನ್ ಆಗಿದ್ರೆ ರೂಲ್ಸ್ ಪ್ರಕಾರ ನನಗೆ ಲೋನ್ ಕೊಡ್ಲಿಕ್ಕೆ ಬರುದಿಲ್ಲ. ಮೇನ್ಲಿ ಸಿಬಿಲ್ ಸ್ಕೋರ್ ಒಂದು ಕರೆಕ್ಟ್ ಇರಬೇಕು. ಎಷ್ಟಿರ್ಬೇಕಂತಂದ್ರೆ 700 above ಇರಬೇಕು. ಈಗ 680 ಕೆಲವೊಂದು ಬ್ಯಾಂಕ್ ಅಲ್ಲಿ ಕೊಡ್ತಾರೆ, 700 ಇದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. 700, 750 ಈ ರೀತಿ ಸಿಬಿಲ್ ಸ್ಕೋರ್ ಇದ್ರೆ ಯಾವುದೇ ಲೋನ್ ತಗೊಳ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಅದೇ ಪಿ ಎಂ ಇ ಜಿ ಪಿ ಬಗ್ಗೆ ಮಾತಾಡ್ತಾ ಇದ್ವಿ, ಪಿ ಎಂ ಇ ಜಿ ಪಿ ಬಗ್ಗೆ ಮಾತಾಡ್ತಾ ಸಿಬಿಲ್ ಸ್ಕೋರ್ ಬಗ್ಗೆನು ಹೇಳಿದ್ವಿ, ಯಾವ್ದ್ಯಾವ ಡಾಕ್ಯುಮೆಂಟೇಶನ್ ಬೇಕು. ಈಗ ಪಿ ಎಂ ಇ ಜಿ ಪಿ ಲೋನಿಗೆ ಒಬ್ರು ಅಪ್ಲೈ ಮಾಡಬೇಕು ಅಂತಂದ್ರೆ ಏನಪ್ಪ ಎಲ್ಲ ಡಾಕ್ಯುಮೆಂಟ್ ಬೇಕು? ಈಗ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು, ಅದೆಲ್ಲ ಡಾಕ್ಯುಮೆಂಟ್ ಬೇಕಾಗತ್ತೆ. ಈಗ ಜನಸಾಮಾನ್ಯರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಏನೇನ್ ಬೇಕು ಅಂತ. ಈಗ ಫಸ್ಟ್ ಮೊದಲೇದಾಗಿ ಅವರದ್ದು ಆಧಾರ್, ಪಾನ್ ಹಾಗೆ ಏನು ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಅದು. ಇನ್ನು ಗ್ರಾಮ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಎಲ್ಲಿ ಅವರ ಮನೆ ಇದೆ ಅಥವಾ ಅವರು ಯಾವ ಯೂನಿಟ್ ಅನ್ನ, ಈಗ ನಮ್ಮ ಬಿಸ್ನೆಸ್ಸಿನ ಯೂನಿಟ್ ಅನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಆ ಏರಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಪಾಪ್ಯುಲೇಷನ್ ಸರ್ಟಿಫಿಕೇಟ್ ತಗೋಬೇಕು.
2: ಸರ್ಟಿಫಿಕೇಟ್
1: ಗ್ರಾಮ ಮಟ್ಟದಲ್ಲಾದ್ರೆ ಗ್ರಾಮ ಪಂಚಾಯತ್ ಕೊಡುವಂತದ್ದು, ಈ ವಾರ್ಡ್ ಅಲ್ಲಿ ಇಷ್ಟು ಗ್ರಾಮ
2: ಜನಸಂಖ್ಯೆ
1: ಇದೆ ಅಂತ. ಮುನ್ಸಿಪಾಲಿಟಿ ಇದಾದ್ರೆ ಇಲ್ಲಿ ಅವ್ರು ಕೊಡುವಂತದ್ದು, ಅದನ್ನ ತಗೋಬೇಕು. ಇನ್ನೊಂದು ಏನಾದ್ರೂ ಅಗ್ರಿಮೆಂಟ್, ಈಗ ಯಾವ್ದಾದ್ರು ಬಿಲ್ಡಿಂಗ್ ಅಲ್ಲಿ ಮಾಡುವಂತದಿದ್ರೆ ಅದ್ರ ಓನರ್ ಬೇರೆ ಇದ್ರೆ ಆ ಲೀಸ್ ಅಗ್ರಿಮೆಂಟ್ ಬೇಕಾಗತ್ತೆ. ಇನ್ನು ಅವರದ್ದು ಪ್ರೊಜೆಕ್ಟ್ ರಿಪೋರ್ಟ್ ಮೇನ್ಲಿ, ಈಗ ಒಂದು 5-10 lakh ಬೇಕು ಅಂತ ಇದ್ರೆ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಥವಾ ಆ ಮೆಟೀರಿಯಲ್ ಎಷ್ಟು, ಏನು ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು, ಇವರು ಓನ್ ಹಾಕುವಂತದ್ದು ಇರ್ಬೋದು, ಅದನ್ನ ಎಷ್ಟು ಏನು ಎಲ್ಲಾ ಡೀಟೇಲ್ ಆಗಿ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಬೇಕು. ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ ಕೂಡಲೇ ಈಗ ಎಲ್ಲಿ ಮಾಡುದಪ್ಪ ಅದನ್ನ, ಈಗ ಸ್ವಂತದಾಗಿ ಒಂದು 5-10 lakh ಇರೋದು ಈಗ ರುಡ್ ಸೆಟಿಯಲ್ಲಿ ಹೋದವರಿಗೆ ಗೊತ್ತಿರುತ್ತೆ, ಅಲ್ಲಿ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ಕಲ್ಸಿ ಕೊಟ್ಟಿರ್ತಾರೆ ಓನ್ ಆಗಿ ಮಾಡ್ಲಿಕ್ಕೆ ಅಂತ. ಬಂದವರು ಅವರು ಮಾಡ್ಕೋಬಹುದು, ಇಲ್ಲ ಬರ್ಲಿಲ್ಲಪ್ಪ ನಂಗೆ ಗೊತ್ತಾಗುದಿಲ್ಲ, ಅಲ್ಲಿ ಕಲ್ತರೂ ಕೆಲವೊಂದು ನೆನಪಿರುದಿಲ್ಲ ಬಿಡಿ, ಅವಾಗ ಗೊತ್ತಾಗುದಿಲ್ಲ ಅಂತ ಅಂದಾಗ ಅವಾಗ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಆಡಿಟ್ ಆಫೀಸ್ ಅಲ್ಲಿ ಡೀಟೇಲ್ ಆಗಿ ಏನೇನ್ ಖರ್ಚು ವೆಚ್ಚಗಳ ಬಗ್ಗೆ, ಯಾವ್ದೆಲ್ಲ ಮೆಷಿನರಿ ಬೇಕು, ಕಂಪನಿ ಹೆಸರು ಎಲ್ಲ ಮೆನ್ಷನ್ ಮಾಡಿ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕು.
2: ಓಕೆ,
1: ಇವಿಷ್ಟು ಡಾಕ್ಯುಮೆಂಟ್ ಅನ್ನ.
2: ಈ ವೆಬ್ಸೈಟ್ ಹೆಸರು ಇನ್ನೊಂದ್ಸಲ ಹೇಳಿ.
1: ಜನಸಮರ್ಥ್
2: ಅನ್ನೋ ವೆಬ್ಸೈಟ್ ಅಲ್ಲಿ ನೀವು ಪ್ರಧಾನಮಂತ್ರಿ EGP ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಇದಕ್ಕೆ ಅಪ್ಲೈ ಮಾಡ್ತೀರಿ ಅಂದ್ರೆ 35 lakh ಸಾಲ ಸಿಕ್ಕತ್ತ. ಆದ್ರೆ ಈ ಎಲ್ಲ ಡೀಟೇಲ್ಸ್ ಗಳನ್ನ ನೀವು ಅಪ್ಲೋಡ್ ಮಾಡ್ಕತ್ತ, ಅದ್ರ ಒಟ್ಟಿಗೆ ನಿಮ್ಮ ಅರ್ಹತೆ ಏನಿದೆ ಅದನ್ನು ಚೆಕ್ ಮಾಡ್ಕೊಂಡ್ಕ, ನಿಮ್ಮ ಪ್ರೀವಿಯಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೆಂಗಿತ್ತು, ಸಿಬಿಲ್ ಸ್ಕೋರ್ ಹೆಂಗಿತ್ತು, ನಿಮ್ಮ ಕ್ರೆಡಿಟ್ ಕಾರ್ಡ್ಗಳ ಬಳಕೆ ಹೆಂಗಿದೆ, ಅದೆಲ್ಲವೂ ಬ್ಯಾಂಕ್ ಅವ್ರು ಲೋನ್ ಕೊಡುದು ಅದು ಎಲ್ಲದರ ಮೇಲೆ ಡಿಪೆಂಡ್ ಆಗಿ. ಸೊ ಇದೆಲ್ಲದನ್ನ ನೀವು ಇವ್ರು ಹೇಳಿದ ಇನ್ಫಾರ್ಮೇಶನ್ ತಕೊಂಡ್ರಿ ಅಂತ ಅನ್ಕಂತ ಸ್ವಲ್ಪ ಹೊತ್ತಲ್ಲಿ ಬಂದು ನಾವು ಇನ್ನೊಂದಿಷ್ಟು ಮಾಹಿತಿಯನ್ನ ಸರ್ಕಾರಿ ಸಾಲ ಸೌಲಭ್ಯಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೊಡುತ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಮೀರಾ ಜಿ ಮತ್ತು ಆಶಾಲತಾ ಅವರಿದ್ದಾರೆ. ಅವ್ರು ನಮಗೆ ಫಿನಾನ್ಷಿಯಲ್ ಲಿಟ್ರಸಿ, ಆರ್ಥಿಕತೆಯ ಸಾಕ್ಷರತೆ ನಮ್ಗೆ ಕೊಡ್ತಾ ಇದ್ರಿ. ಯಾಕಂದ್ರೆ ಈ ಸಾಲ ಸೌಲಭ್ಯ ಎಲ್ಲಿದ್ದು, ಸರ್ಕಾರಿ ಸಾಲ ಸೌಲಭ್ಯಗಳು ಎಂತೆಲ್ಲ ಇತ್ತು, ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರಿ. ಈಗ ನೀವು PMEGP ಬಗ್ಗೆ ಹೇಳ್ತಾ ಇದ್ರಿ. ಅದಕ್ಕೆ ನಾವು ಜನಸಮರ್ಥ್ ಈ ವೆಬ್ ಪೋರ್ಟಲ್ಗೆ ಹೋಗಿ ಅಪ್ಲೋಡ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ಮೀಡಿಯೇಟರ್ ಬಗ್ಗೆ, ಮಧ್ಯವರ್ತಿಗಳ ಬಗ್ಗೆ ಏನು ಹೇಳ್ತಾ ಇದ್ರಿ?
1: ಜನಸಮರ್ಥ್ ಪೋರ್ಟಲ್ ಇರ್ಬೋದು, ಯಾವುದೇ ಬ್ಯಾಂಕ್ ಲೋನ್ ಇರ್ಬೋದು, ಸರ್ಕಾರಿ ಲೋನ್ ಗಳಿರ್ಬೋದು, ಅದನ್ನೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಹೋಗುವಾಗ ಇವಾಗ ಮಧ್ಯವರ್ತಿಗಳದ್ದು ಒಂಥರ ಗ್ಯಾಂಗ್ ರೀತಿಯಾಗಿದೆ. ಎಲ್ಲಾ ಕಡೆ ಮಧ್ಯವರ್ತಿಗಳ ಹಾವಳಿ ಅಂತ ಹೇಳಿದ್ರು ಆಗ್ಬಹುದು. ಆವಾಗ ಏನಾಗುತ್ತೆ, ಈಗ ಇನೋಸೆಂಟ್ ಪೀಪಲ್ಸ್ ಇರ್ತಾರೆ, ಈಗ ಅವರಿಗೆ ಗೊತ್ತೇ ಇರುವುದಿಲ್ಲ ಬ್ಯಾಂಕ್ ಕಡೆ ಏನ್ ಮಾಡ್ಬೇಕು ಏನು ಎತ್ತ ಅಂತ. ಆವಾಗ ಅವರನ್ನ ಹಿಡ್ಕೊಂಡು ಅವರಿಗೆ ಹಣ ಕೊಟ್ಟು ಅವರಿಂದ ಅಪ್ಲಿಕೇಶನ್ ಹಾಕಿ ಅಲ್ಲಿ ಮೋಸ ಹೋಗ್ತಾರೆ, ನಾನು ಕೊಡಿಸ್ತೇನೆ ಅಂತ. ಬ್ಯಾಂಕ್ ಅಲ್ಲಿ ಏನು ರೆಕಮೆಂಡ್ ಮಾಡಿ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಯಾವಾಗೆಲ್ಲ ಹೇಳಿದ್ವಿ ಏನೇನ್ ಬೇಸಿಕ್ ನೀಡ್ಸ್ ಗಳಿದ್ದಾವೆ ಅದರಲ್ಲಿ ಅಂತ, ಅದನ್ನೆಲ್ಲ ಕೊಟ್ಟ ನಂತರವೇ ಬ್ಯಾಂಕ್ ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವಂತದ್ದು. ಈಗ ಮಧ್ಯವರ್ತಿಗಳನ್ನ ಹಿಡ್ಕೊಂಡು ಹೋದಾಗ ಏನಾಗುತ್ತೆ, ಚಾರ್ಜಸ್ ಜಾಸ್ತಿ ಆಗುತ್ತೆ. ಈಗ ನಾನು ಲೋನ್ ತಗೊಳ್ಳಿಕ್ಕೆ 10,000 ಖರ್ಚು ಮಾಡಿದೆ, 20,000 ಖರ್ಚು ಮಾಡಿದೆ, ಅದ ಅನ್ಕೊಳ್ಳೋದು, ನಾವೇನು ಅನ್ಕೊಳ್ಳೋದು ಲೋನ್ ಮಾಡ್ಲಿಕ್ಕೆ ಅಷ್ಟು ಖರ್ಚಾಗತ್ತೆ ಅಂತ. ಲೋನ್ ಮಾಡ್ಲಿಕ್ಕೆ, ಲೋನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವುದೇ ಖರ್ಚಿಲ್ಲ. ಖರ್ಚಿಲ್ಲ ಅಂತ ಹೇಳಿದ್ರೆ, ಈಗ ಏನಾದ್ರು ಸೈಬರ್ ಅಲ್ಲಿ ಏನಾದ್ರು ಅಪ್ಲೈ ಮಾಡಿದ್ರೆ ಅವರ ಚಾರ್ಜಸ್ ಅನ್ನ ಕೊಡ್ಬೇಕಾಗತ್ತೆ ಹೊರತು ಯಾವುದೇ ಬ್ಯಾಂಕ್ ಅಪ್ಲಿಕೇಶನ್ ಗಳಿಗೆ ಯಾವುದೇ ಚಾರ್ಜಸ್ ಇಲ್ಲ. ಅದನ್ನ ನಾವೇ ಡೈರೆಕ್ಟ್ ಆಗಿ ಇವಾಗ್ಲೇ ಹೇಳದಾಗೆ ಜನಸಮರ್ಥ್ ಪೋರ್ಟಲ್ ಅಲ್ಲೇ ಅಪ್ಲೈ ಮಾಡಬಹುದು. ನಾವು ಖುದ್ದಾಗಿ ಅಲ್ಲಿ ನೀವು ನೋಡಬಹುದು. ಈಗ ಯಾರಾದ್ರೂ ಎಜುಕೇಟೆಡ್ ಯಾರಾದ್ರೂ ಕೇಳ್ತಾ ಇದ್ರೆ ಗೂಗಲ್ ಅಲ್ಲಿ ಜನಸಮರ್ಥ್ ಪೋರ್ಟಲ್ ಅಂತ ಹೊಡೆದ್ರೆ ಅದರಲ್ಲಿ ಎಲ್ಲಾ ಅಪ್ಲಿಕೇಶನ್ಸ್ ಬರ್ತವೆ. ಈವನ್ ಈಗ ಸ್ವಸಹಾಯ ಸಂಘದ ಗುಂಪಿನ ಲೋನಿಗೂ ಸಹ ಅಲ್ಲಿ ಅಪ್ಲಿಕೇಶನ್ ಇವೆ, ಮತ್ತೆ ಸ್ಟೂಡೆಂಟ್ಸ್ ಸಹ ಅದರಲ್ಲಿ ಎಜುಕೇಶನ್ ಲೋನಿಗೂ ಹಾಕಬಹುದು.
2: ಅಲ್ಲಿ ಏನಂತಂದ್ರೆ ಜನಸಮರ್ಥ್ ಪೋರ್ಟಲ್ ಅಲ್ಲಿ ಯಾವ ಏಜೆನ್ಸಿ ತ್ರೂ ನೀವು ಹಾಕ್ತೀರಿ ಅಂತ ಒಂದು ಇದಿದೆ, ಅಂತ ಒಂದು ಆಪ್ಷನ್ ಉಂಟು. ಅಲ್ಲಿ ಏನಂತಂದ್ರೆ DIC ಅಂದ್ರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅಂತ, DIC ಹಾಕಿದ್ರೆ ಸೇಫ್. ನೀವು ಅದನ್ನ KVIB KVIG ಅದು ಹಾಕಿದ್ರೆ ಅಡ್ಡಿಲ್ಲ. ಬಟ್ ಅದ್ ಬಿಟ್ಟು ಬ್ಲಾಂಕ್ ಬಿಟ್ಟು ಅಂತಂದ್ರೆ ಅವರೇ ಕಾಲ್ ಮಾಡಿ ಕೇಳ್ತಾರೆ ನೀವು ಅಂದ್ರೆ ಅದೇನ ಮಧ್ಯವರ್ತಿಗಳು ಅಂತ ಏನ್ ಹೇಳಿದ್ರು, ಅವರೇ ಅದನ್ನ ನೋಡ್ತಾರೆ. ನಿಮಗೆ ಗೊತ್ತಲ್ಲ, ಇವಾಗ ಹ್ಯಾಕ್ ಮಾಡೋರೆಲ್ಲ ಬೇಕಾದಷ್ಟು ಜನ ಇದ್ದಾರೆ, ನಾವು ಮಾಡಿಸಿ ಕೊಡ್ತೇವೆ ಕೊಡಿ ಅಂತ ಹೇಳಿ ಅವರೇ ಕಾಲ್ ಮಾಡಿ, ಯಾಕಂದ್ರೆ ಇವ್ರದ್ದು ಮೊಬೈಲ್ ನಂಬರ್ ಎಂಟ್ರಿ ಮಾಡೋದಿದ್ದೇ ಇರ್ತದಲ್ಲ, ನಾವು ಮಾಡಿಸಿ ಕೊಡ್ತೇವೆ ಕೊಡಿ ಅಂತ ಮತ್ತೆ ಅದಕ್ಕೆ ಚಾರ್ಜಸ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಏಜೆನ್ಸಿ ಯಾವ್ದು ಬೇಕು ಅಂತಂದ್ರೆ KVIG KVIB ಮತ್ತೆ DIC, ಇದು ಮೂರು. KVIC ಅದು ಮೂರು ಬಿಟ್ಟು ಬೇರೆ ಯಾವ್ದನ್ನು ಮೆನ್ಷನ್ ಮಾಡೋದು ಬೇಡ.
0: ಗೊತ್ತಾಯ್ತಲ್ಲ,
2: ಬ್ಲಾಂಕ್ ಅಂತೂ ಖಂಡಿತ ಬಿಡಬೇಡಿ.
0: ನೀವು ಬ್ಲಾಂಕ್ ಬಿಡಬೇಡಿ, ಅಲ್ಲಿ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಇಲ್ಲಾಂದ್ರೆ KVIG ಅಥವಾ KVIC ಇವು ಮೂರನ್ನ ಯಾವ್ದಾದ್ರು ನೀವು ಅಲ್ಲಿ ಮೆನ್ಷನ್ ಮಾಡ್ರೆ ಆಯ್ತು. ಮತ್ತೆ ನೀವು ಅದನ್ನ ಮೊಬೈಲ್ ಹಂಗೂ ಮಾಡ್ಲಕ್ಕ, ನಿಮ್ಮ ಲ್ಯಾಪ್ಟಾಪ್ ಹಂಗೂ ಮಾಡ್ಲಕ್ಕ, ನಿಮ್ಮ ಸಿಸ್ಟಮ್ ಅಲ್ಲೂ ಮಾಡ್ಲಕ್ಕ, ಎಲ್ಲೂ ಮಾಡ್ಲಕ್ಕ ಅಷ್ಟು ಸುಲಭ ಇತ್ತು. ಹಾಂಗಾಗಿ ಗೊತ್ತಿಪರಿಕೆ ಅಂದ್ರೆ ನಿಮ್ಮ ಮನೆ ಮಕ್ಕಳಿಗೆ ಗೊತ್ತಿದ್ರೆ ಅವರಿಗೇನೆ ಹೇಳಕ್ ಮಗ ಹಿಂಗ್ ಮಾಡಿ ಅಂತ ಹೇಳಿ, ಸೊ ಮೀಡಿಯೇಟರ್ ಬೇಡ, ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸರಿ, ನಿಮ್ಮ ಮುಂದಿನ ಮಾಹಿತಿಯಲ್ಲಿ ಇನ್ಯಾವ ಸಾಲ ಸೌಲಭ್ಯದ ಬಗ್ಗೆ ಹೇಳ್ತೀರಿ? ಮುದ್ರಾ ಯೋಜನೆ ಇದೆಲ್ಲ ತುಂಬಾ ಕೇಂದ್ರಿತ, ಇದ್ರ ಒಳ ಹೊರಗೆ ಅಂತ ಸಮ ಗೊತ್ತಿಲ್ಲ, ಹೇಳಿ.
1: ಅದು ಮುದ್ರಾ ಅಂದ್ರೆ ಈಗ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಮೇನ್ಲಿ ಮುದ್ರಾದಲ್ಲಿ ನಾನು ಲೋನ್ ಮಾಡಿದ್ರೆ ಸಬ್ಸಿಡಿ ಸಿಗುತ್ತೆ ಅಂತ, ಅದರಲ್ಲಿ ಜಾಮೀನು ಬೇಡ ಸಬ್ಸಿಡಿ ನಾನು ಸಿಗುತ್ತೆ ಅಂತ ಎಲ್ಲ ಮುದ್ರಾದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ನೋಡ್ತಾರೆ.
0: ಒಂದ್ ನಿಮಿಷ, PMEGPಗೆ ಜಾಮೀನು ಹಾಕೋರ್ ಬೇಡವಾ? ವಾರಂಟಿ,
1: ಅದು
0: ವಾರಂಟಿ ಅಲ್ಲ, ಗ್ಯಾರಂಟಿ.
1: ಹತ್ತು ಲಕ್ಷದ ನಂತರ,
0: 10 ಲಕ್ಷಕ್ಕಿಂತ ಜಾಸ್ತಿ ಬೇಕಾದ್ರೆ
1: ಅದಕ್ಕೆ ಅಲ್ಲಿ ಮಾರ್ಗೇಜ್ ಕೇಳ್ತಾರೆ. ಈಗ ಲ್ಯಾಂಡ್ ಇರ್ಬೋದು, ನಮ್ಮ FD ಇರ್ಬೋದು, ಯಾವುದೇ LIC ಬಾಂಡ್ ಇರ್ಬೋದು, ಈ ತರ ಏನಾದ್ರು ಮಾರ್ಗೇಜ್ ಇಟ್ಟು 10 ಲಕ್ಷದ ನಂತರ, 10 ಲಕ್ಷದವರೆಗೆ ಯಾವುದು ಶ್ಯೂರಿಟಿಯನ್ನು ಇಲ್ಲ. ಈಗ ಮುದ್ರಾದಲ್ಲಿ ಇರುವಂತದ್ದು ಏನು ಅಂದ್ರೆ ಎಲ್ರಿಗೂ ಅದನ್ನ ಅದರಲ್ಲಿ ಸಬ್ಸಿಡಿ ಇದೆ. ಈಗ PMEGP ಹಾಗೆ ಮುದ್ರಾದಲ್ಲೂ ಸಬ್ಸಿಡಿ ಇದೆ ಅನ್ಕೊಳ್ತಾರೆ, ಆದ್ರೆ ಯಾವುದೇ ರೀತಿಯ ಸಬ್ಸಿಡಿ ಆಗ್ಲಿ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ಲಿ ಇಲ್ಲ, ಬ್ಯಾಂಕಿನ ಬೇಸಿಕ್ ಇಂಟ್ರೆಸ್ಟ್ ಅದರಲ್ಲಿ ಅಪ್ಲೈ ಆಗುತ್ತೆ. ಇದು ಮುದ್ರಾದಲ್ಲಿ, ಮುದ್ರಾ ಲೋನ್ಸ್ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಹೇಗೆ ಫೈನಾನ್ಸ್ ಮಾಡುತ್ತೆ ಬ್ಯಾಂಕ್, ಅದೇ ಸ್ಕೀಮ್ ಮುದ್ರಾ ಆಗಿರುವಂತ. ಇದರಲ್ಲಿ ಮೂರು ಸ್ಕೀಮ್ ಇದೆ, ಮುದ್ರಾದೊಳಗೇನೆ ಮೂರು ಸ್ಕೀಮ್ ಇದೆ, ಶಿಶು ಕಿಶೋರ್ ಹಾಗೆ ತರುಣ್ ಅಂತ. ಶಿಶು ಅಂದ್ರೆ 50,000 ಒಂದು ಬಿಸ್ನೆಸ್, ಈಗ ನಾನೇನೋ ಒಂದು ಶಾಪ್ ಇಡ್ತೀನಿ ಒಂದು 50,000 ಸಾಕು ಅಂತ ಇದ್ರೆ, ಆ ಶಿಶು ಅಂದ್ರೆ ಹೆಸರೇ ಹೇಳುವಾಗೆ ಸಣ್ಣ ಉದ್ಯಮಕ್ಕೆ ಒಂದು ಲೋನ್ ಅನ್ನ ತಗೋಬಹುದು. ಕಿಶೋರ್ ಅಂತ ಹೇಳಿದ್ರೆ 50,000 to 5,00,000, 5,00,000 ಬಿಸ್ನೆಸ್ ಗೆ ತಗೊಳ್ಳುವಂತದ್ದು. ತರುಣ್ ಅಂದ್ರೆ ದೊಡ್ಡವರಾದ್ರು ಅಂತ, ಆವಾಗ 5,00,000 to 10,00,000 ಅದರಲ್ಲಿ ಲೋನ್ ಅನ್ನ ತಗೋಬಹುದು. ಇದಕ್ಕೆ ಈಗ ಅರ್ಹತೆ ಅವಾಗ್ಲೇ ಹೇಳಿದೆ, ಲೋನಿಗೆ ಯಾವ ರೀತಿ ಅರ್ಹತೆ ಬೇಕು ಅಂತ. ಈಗ ಸಿಬಿಲ್ ಸ್ಕೋರ್ ಆಗ್ಲಿ ಅಥವಾ ಅವರು ಬ್ಯಾಂಕ್ ಕಸ್ಟಮರ್ ಹೇಗೆ, ಸಿಬಿಲ್ ಸ್ಕೋರ್ ಇದೆ ಅಂತ ಆದ್ರೆ ಬ್ಯಾಂಕ್ ಅಲ್ಲಿ ಹೇಗೆ ಕಸ್ಟಮರ್ ಅಂತ ಅವಾಗ್ಲೇ ಗೊತ್ತಾಗುತ್ತೆ. ಮೇನ್ಲಿ ಫಸ್ಟ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ್ಲೆ ಆಧಾರ್ ಮತ್ತೆ ಪಾನ್ ಎರಡ್ ಮಾತ್ರ ಕೇಳ್ತಾರೆ. ಅದು ಏನಕ್ಕಂದ್ರೆ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡ್ಲಿಕ್ಕೆ. ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ ನಂತರ ಅವರಿಗೆ ಯಾವುದೇ ಲೋನ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಇರುವಂತ ಮುದ್ರಾದಲ್ಲಿ ಇಷ್ಟೇ ಇರುವಂತದ್ದು, ಶಿಶು ಕಿಶೋರ್ ಹಾಗೆ ತರುಣ
0: 10,00,000 ಸಾಲ. ಓಕೆ, ಇದರಲ್ಲಿ ಸಬ್ಸಿಡಿ ಇಲ್ಲ,
1: ಸಬ್ಸಿಡಿ ಇಲ್ಲ ಅಥವಾ ಬೇರೆ ಗವರ್ಮೆಂಟ್ ಇಂದ ಆಗ್ಲಿ ಇಂಟ್ರೆಸ್ಟ್ ಕಮ್ಮಿ ಏನಿಲ್ಲ, ಬ್ಯಾಂಕಿನ ಬಡ್ಡಿ.
0: ಬ್ಯಾಂಕ್ ಬಡ್ಡಿ ಈ ಪಿಎಂ ಇಜಿಪಿ ಯಲ್ಲಿ ನಿಮ್ಗೆ ಎಷ್ಟು ಸಬ್ಸಿಡಿ?
1: ಪಿಎಂ ಇಜಿಪಿ ಯಲ್ಲಿ ಸಬ್ಸಿಡಿ ಅಂದ್ರೆ ಮಹಿಳೆಯರು ಮತ್ತೆ ಎಸ್ಸಿ ಎಸ್ಟಿ ಅವರಿಗೆ 35% ಸಬ್ಸಿಡಿ, ಹಾಗೆ ಪುರುಷರು ಮತ್ತೆ ಅದರ್ ಕಾಸ್ಟ್ ಅವರಿಗೆ 25%
0: ಸಬ್ಸಿಡಿ, 5% ಜಾಸ್ತಿ ಅಲ್ಲ ಮಹಿಳೆಯರು ಮತ್ತೆ
2: 10%
0: ಜಾಸ್ತಿ. ಪಿಎಂ ಇಜಿಪಿ ಯಲ್ಲಿ ಮಹಿಳೆಯರು ಮತ್ತೆ ಎಸ್ಸಿ ಎಸ್ಟಿ ಕ್ಯಾಟಗರಿ ಅವರಿಗೆ 10% ಜಾಸ್ತಿ ಅಲ್ಲ 35% ಅಷ್ಟು ಸಬ್ಸಿಡಿ, ಅದೇ ಪುರುಷರಿಗೆ 25% ಪಿಎಂ ಇಜಿಪಿ ಯಲ್ಲಿ ಸಿಗುತ್ತೆ.
1: ಪೀರಿಯಡ್ 7 years ಆಗಿರುತ್ತೆ.
0: 7 years
1: ನಾವೀಗ 5 ವರ್ಷದೊಳಗೆ ತೀರಿಸಬಹುದು ಅಥವಾ 7 years ವರೆಗೂ ನಾವು ಅದನ್ನ ಪೀರಿಯಡ್ ಅನ್ನ ತಗೋಬಹುದು. 7 years ಇರುತ್ತೆ ಯಾರೇ ಲೋನ್ ಮಾಡಿದ್ರು.
2: ಮತ್ತೆ ಇನ್ನೊಂದು ನೋಟೆಡ್ ಪಾಯಿಂಟ್ ಏನಂತಂದ್ರೆ, ಅಕಸ್ಮಾತ್ ಲೀಸ್ಗೆ ಅಥವಾ ರೆಂಟ್ಗೆ ಅವರು ಪ್ಲೇಸ್ ತಗೊಂಡಿದ್ರೆ ಆ ಅಗ್ರಿಮೆಂಟ್ ಏನಿದೆ, ಇವ್ರ ಲೋನ್ ಏನ್ ತಗೊಳ್ತಾರೆ ಆ ಪೀರಿಯಡ್ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚಿರ್ಬೇಕು, ಕಡಿಮೆ ಇರ್ಲಿಕ್ಕೆ ಇಲ್ಲ.
1: ಈಗ
2: ಸಪೋಸ್ ಈಗ ನಾನೊಂದು 50,00,000 ಐ ಮೀನ್ ಒಂದು 25 lakhs ತಕೊಂಡಿದ್ದೇನೆ ಅಂತಾದ್ರೆ, ನನ್ನ ಬಿಸ್ನೆಸ್ಗೆ ನಾನು ಎಲ್ಲಿ ರೆಂಟ್ಗೆ ಅಥವಾ ಲೀಸ್ಗಿದ್ದೇನೆ ಅದು 7 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೇಕು ಆ ಪ್ಲೇಸ್ ಅಲ್ಲಿ. 5 ವರ್ಷಕ್ಕೆ ನಾನು ಅಗ್ರಿಮೆಂಟ್ ಮಾಡಿಕೊಂಡು ನಾನು ಲೋನ್ಗೆ 7 ವರ್ಷ ಹಾಕ್ತೇನೆ ಅಂದ್ರೆ ಅದು ಅಕ್ಸೆಪ್ಟೆಡ್ ಅಲ್ಲ.
1: ಈಗ ಅಗ್ರಿಮೆಂಟ್ ಮಾಡುವಾಗ ಒಂದು ಬಿಲ್ಡಿಂಗ್ ಓನರ್ ಏನೋ 5 ವರ್ಷಕ್ಕೆ ಮಾಡಿ ಕೊಟ್ಟಿರ್ತಾರೆ, ಇಲ್ಲಿ ಬ್ಯಾಂಕ್ ಅಲ್ಲಿ 7 years ಏನೋ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿ, ಬ್ಯಾಂಕ್ ಅಲ್ಲೂ ನಾನು 5 years ತಗೊಂಡ್ರೆ ಅದು ಈಕ್ವಲ್ ಆಗುತ್ತೆ. ಇನ್ನ ನಾನು ಅಗ್ರಿಮೆಂಟ್ ಅನ್ನ 7 years ಮಾಡ್ಕೋಬೇಕು.
0: 7 years ಮಾಡ್ಕೋಬೇಕಾಗುತ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಈ ವೈಭವ ಅಣ್ಣ
4: ಎಂತದೆ?
3: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
4: ಅದಕ್ಕ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಇತ್ತಲ್ಲ
3: ಅಲ್ಲಿ ಹೋರೇ.
5: ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್.
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಮೀರಾಜಿ ಮತ್ತು ಆಶಾಲತಾ ಅವರು ಮಾತಾಡ್ತಾ ಇದ್ರು. ಯಾವ್ದ್ರ ಬಗ್ಗೆ? ಸರ್ಕಾರಿ ಸಾಲ ಸೌಲಭ್ಯಗಳೆಲ್ಲ ಯಾವ್ದೆಲ್ಲ ಇತ್ತು ಅಂದ್ರ ಬಗ್ಗೆ, ಈಗಷ್ಟೇ ಮುದ್ರಾ ಯೋಜನೆ ಬಗ್ಗೆಯೂ ಹೇಳ್ರು. ಈಗ ಮುಂದಿನ ಯೋಜನೆ ಯಾವ್ದಿದೆ?
2: ಎಜುಕೇಶನ್ ಲೋನ್ ಉಂಟು.
0: ಎಜುಕೇಶನ್ ಲೋನ್ ಹೇಳಿ ಮ್ಯಾಮ್.
2: ಎಜುಕೇಶನ್ ಲೋನ್ ಅಲ್ಲಿ ಇದು ಅದನ್ನ ಹೇಳಿದ್ನಲ್ಲ, ಮೊದಲು ಯಾವ್ದೇ ಸಾಲ ತಗೊಳ್ಬೇಕಾದ್ರೂ 3 ಅರ್ಹತೆಗಳಿರ್ಬೇಕು ಅಂತ, ಅದು ವಿದ್ಯಾರ್ಥಿಗಳು ಕೂಡ ಅನ್ವಯ ಆಗುತ್ತೆ. ಸೊ ನಾವು ಸ್ಕೂಲ್ ಕಾಲೇಜ್ ಹೋದಾಗ ಇದನ್ನ ಪ್ರೆಸ್ ಮಾಡಿ ಹೇಳ್ತಾನೆ, ಫಸ್ಟ್ ನೀವು ಸೇವಿಂಗ್ಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ. ಸಾಮಾನ್ಯವಾಗಿ ನಂಗೆ ಅದರಲ್ಲೂ ಚಿಕ್ಕ ಮಕ್ಕಳು ಕೆಲವರು ತುಂಬಾ ಚೆನ್ನಾಗಿ ಕ್ವಶನ್ ಮಾಡ್ತಾರೆ, ಇನ್ವಾಲ್ವ್ಮೆಂಟ್ ಆಗೋದು ಚಿಕ್ಕ ಮಕ್ಕಳೇ, ದೊಡ್ಡ ಮಕ್ಕಳಿಗಿಂತ ಜಾಸ್ತಿ. ಅವ್ರು ಕೇಳ್ದೆನ ನಮ್ಮ ಅಕೌಂಟಿಗೆ ಸ್ಕಾಲರ್ಶಿಪ್ ಎಲ್ಲ ಬರ್ತದೆ, ಅದು ಸೇವಿಂಗ್ಸ್ ಅಲ್ವಾ? ಗುಡ್ ಕ್ವಶನ್, ಆಕ್ಚುಲಿ ತಲೆಯಲ್ಲಿ ಇದೆ ಅಂತ ಆಯ್ತು. ಸೊ ಸ್ಕಾಲರ್ಶಿಪ್ ಬರುವಂತದ್ದು ಒಂದೇ ಸರ್ಕಾರದಿಂದ ಬರ್ತದೆ ಇಲ್ಲ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಿಂದ ಕೊಡುವಂತದ್ದು, ಅದರಲ್ಲಿ ನಿಮ್ಮ ಸೇವಿಂಗ್ಸ್ ನಿಮ್ಮ ಕೆಲಸ ಏನಿದೆ ಅಂತ ಕೇಳಿದೀನಿ ನಾನು. ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಏನು ಸೇವಿಂಗ್ಸ್ ಅಲ್ಲಿ, ಅದು ಬೇರೆ ಸಂಘ ಸಂಸ್ಥೆಗಳು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡುವಂತದ್ ಬಿಟ್ರೆ ನಿಮ್ಮದು ಏನ್ ಅಭ್ಯಾಸ ಇದೆ ಸೇವಿಂಗ್ಸ್ ಮಾಡೋದು, ಅದು ಮುಖ್ಯ ಆಗುತ್ತೆ. ಸೊ ನೀವೇನೇ ಹುಂಡಿ ಅಂತ ಏನು ಸೇವಿಂಗ್ಸ್ ಮಾಡ್ತೀರಿ, ಹಣ ಹಾಕಿ ಅಕೌಂಟಿಗೆ ಹಾಕಿ ತೆಗೀರಿ, ಬೇಕಾದಾಗ ತೆಗೀರಿ, ಬೇಕಾಗ್ತದೆ ತೆಗೀರಿ ಅಂತ ಅದನ್ನೊಂದು ಹೇಳ್ತೇನೆ. ಮತ್ತೇನಂತಂದ್ರೆ ವಿದ್ಯಾಭ್ಯಾಸದ ಸಾಲಕ್ಕೆ ಮಾತ್ರ ತಂದೆ ತಾಯಿ ಅಥವಾ ನಿಮ್ಮ ಇನ್ಕಮ್ ಏನು ಅಂತ ಕೇಳುದಿಲ್ಲ. ಬೇರೆ ಯಾವುದೇ ಸಾಲ ತಗೊಳ್ಬೇಕಾದ್ರೂ ಇನ್ಕಮ್ ಎಷ್ಟು ಅಂತ ಕೇಳ್ತಾರೆ. ವಿದ್ಯಾಭ್ಯಾಸ ಸಾಲಕ್ಕೆ ಪೇರೆಂಟ್ಸ್ ಇನ್ಕಮ್ ಎಷ್ಟು ಅಂತ ಕೇಳಲಿಕ್ಕೆ ಇಲ್ಲ, ಕೇಳುದು ಇಲ್ಲ. ಸೊ ಇಲ್ಲಿ ಏನಂತಂದ್ರೆ ಅಲ್ಲಿಗೂ ವಿದ್ಯಾಭ್ಯಾಸ ಸಾಲಕ್ಕೆ ಅಂತ ಒಂದು ಅರ್ಹತೆ ಇದೆ. ಅಲ್ಲಿ ಏನಂತಂದ್ರೆ ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಯು ಆದಂತಹದ ಕೋರ್ಸ್ಗಳಿಗೆ ಎಜುಕೇಶನ್ ಲೋನ್ ಕೊಡುವಂತದ್ದು. ಅಲ್ಲಿ ಪಿ ಯು ಸಿ ಅಲ್ಲಿ ಅವರು ಮಿನಿಮಮ್ 85% ಮೇಲೆ ಅವರು ಸ್ಕೋರ್ ಮಾಡಿರ್ಬೇಕು. ಅವರು ನೆಕ್ಸ್ಟ್ ಯಾವ ಕೋರ್ಸಿಗೆ ಹೋಗ್ತಾ ಇದ್ದಾರೆ ಆ ಕಾಲೇಜ್ ಅಲ್ಲಿ ಅವರು ಮೆರಿಟ್ ಅಲ್ಲಿ ಅಡ್ಮಿಷನ್ ಆಗಿರ್ಬೇಕು. ಸೊ ಏನಂತಂದ್ರೆ ಒಂದು ಪರ್ಸೆಂಟೇಜ್, ಎರಡನೇದು ಅಲ್ಲಿಂದ ಅಡ್ಮಿಷನ್ ಲೆಟರ್ ತಗೊಳ್ಬೇಕು. ಅಂದ್ರೆ ಈ ಸ್ಟೂಡೆಂಟು ನಮ್ಮ ಕಾಲೇಜಲ್ಲಿ ಈ ಕೋರ್ಸ್ಗೆ ಮೆರಿಟ್ ಅಲ್ಲಿ ಅಡ್ಮಿಷನ್ ಆಗಿದೆ ಅಂತ ಲೆಟರ್ ತಗೊಳ್ಬೇಕಾಗ್ತದೆ. ಮತ್ತೆ ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಏನೆಲ್ಲ ಬೇಕು ಅದೆಲ್ಲ ಕೊಡ್ತಾರೆ. ಅಂದ್ರೆ ಯಾವ್ದಕ್ಕೆ ಇಷ್ಟು ಈ ವರ್ಷಕ್ಕೆ ಎಷ್ಟು ಖರ್ಚಾಗ್ತದೆ, ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಖರ್ಚಾಗ್ತದೆ, ಹಾಗೆ 3 ವರ್ಷ ಅಥವಾ 4 ವರ್ಷ ಏನ್ ಡ್ಯೂರೇಷನ್ ಇದೆ ಕೋರ್ಸ್ಗೆ ಅದಕ್ಕೆ ಎಷ್ಟಾಗ್ತದೆ ಅಂತ ಎಲ್ಲ ಕೊಡ್ತಾರೆ ಅವರು. ಅದನ್ನೆಲ್ಲ ಜನಸಮ್ಮತ್ ಪೋರ್ಟಲ್ ಅಲ್ಲಿ ವಿದ್ಯಾಭ್ಯಾಸದ ಲೋನ್ ಅಂಡರ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಫಿಲ್ಅಪ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡಿದ್ದೇನು ಡೀಟೇಲ್ಸ್ ನಾ ಹೇಳಿದೆ ರೆಕಾರ್ಡ್ಸ್ ಸ್ಕ್ಯಾನ್ ಮಾಡಿ ಜೊತೆಗೆ ಅಟೆಸ್ಟ್ ಮಾಡಿ ಕೊಡ್ಬೇಕು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂತಂದ್ರೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಏನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಏನಿದೆ ಅದು ಕೊಡ್ಬೇಕಾಗ್ತದೆ. ಅದು ಯಾಕೆ ಅಂತಂದ್ರೆ ಅವರಿಗೆ ಎಜುಕೇಶನ್ ಲೋನ್ ಅಲ್ಲಿ ಕೂಡ ಸಬ್ಸಿಡಿ ಸಿಗುವಂತ ಅವಕಾಶಕ್ಕಾಗಿ. ಎಜುಕೇಶನ್ ಲೋನಿಗೆ ಕೂಡ ಸಬ್ಸಿಡಿ ಉಂಟು, ಹೆಚ್ಚಿನವರಿಗೆ ಗೊತ್ತಿಲ್ಲ ಅದು. ಸೊ ಈಗ ನಾವು ಅದನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ.
6: ಎಷ್ಟು ಪರ್ಸೆಂಟ್ ಇದೆ
2: ಅದು? ಇದಂತಂದ್ರೆ ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಹೇಳಿ. ಇದು ಹೇಗೆ ಅಂತಂದ್ರೆ ಈಗ ಎಕ್ಸಾಂಪಲ್ಗೆ ಬಿಕಾಂ ಸ್ಟೂಡೆಂಟ್ ಅಂತ ಇಟ್ಕೊಳ್ಳುವ, ತಗೊಳ್ತಾರೆ 1 lakh ಅಂತಾನೆ ಇಟ್ಕೊಳ್ಳೋಣ ಎಕ್ಸಾಂಪಲ್. 1 lakh ತಗೊಂಡ್ರು ಬಿಕಾಂ ಕೋರ್ಸ್ ಇರೋದು 3 ವರ್ಷ, 3 ವರ್ಷಕ್ಕೆ ಮತ್ತೆ ನೆಕ್ಸ್ಟ್ 3 ವರ್ಷ ಆದ್ಮೇಲೆ 1 ವರ್ಷ ಟೈಮ್ ಕೊಡ್ತಾರೆ ಬ್ಯಾಂಕ್ನವ್ರು ಸಾಲ ತಕೊಂಡ ಮೇಲೆ 1 ವರ್ಷ ಟೈಮ್ ಕೊಡ್ತಾರೆ ಬಿಕಾಂ ಆದ ನಂತರ. ಅಂದ್ರೆ ಕೆಲಸ ಹುಡ್ಕೊಳ್ಳಿ, ಸಡನ್ ಆಗಿ ಸಿಗುದಿಲ್ಲ, ಆಗ್ತಾ ಇತ್ತಂಗೆ ಎಲ್ಲರಿಗೂ ಕೆಲಸ ಸಿಗುದಿಲ್ಲ. ಸೊ 1 ವರ್ಷ ಟೈಮ್ ಕೊಡ್ತಾರೆ, ಅಷ್ಟೊಳಗೆ ಕೆಲಸ ಹುಡ್ಕೊಳ್ಬೇಕು. ಆ 3 ವರ್ಷ ಪ್ಲಸ್ 1 ವರ್ಷ 4 ವರ್ಷ ತನಕ ಅವರು ತಕೊಂಡ ಲೋನಿಗೆ ಏನ್ ಇಂಟ್ರೆಸ್ಟ್ ಹಾಕ್ತಾರೆ ಬ್ಯಾಂಕ್ನವರು ಅದಷ್ಟು ಸಬ್ಸಿಡಿ ಆಗಿ ವಾಪಸ್ ಇವ್ರ ಅಕೌಂಟ್ಗೆ ಬರ್ತದೆ. ಇವ್ರು ಕಟ್ಟೋದು ಕಟ್ಟಬೇಕು, ಬಟ್ ಅವರು ರೆಗ್ಯುಲರ್ ಪೇಮೆಂಟ್ ಸಾಲವನ್ನ ರೆಗ್ಯುಲರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡು ಹೋದ್ರೆ ಮಾತ್ರ ವಾಪಸ್ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾ ಸಾಲದಲ್ಲೂ.
6: ಓಕೆ.
2: ಸೊ ಅದಂದ್ರೆ ಇಲ್ಲಿ ಇಂಟ್ರೆಸ್ಟ್ ಅಂತಂದ್ರೆ ಕೋರ್ಸ್ ಡ್ಯೂರೇಷನ್ ಪ್ಲಸ್ 1 ಇಯರ್. ಅದು 2 ಇಯರ್ಸ್, ಇವಾಗ ಮಾಸ್ಟರ್ ಡಿಗ್ರಿ ಆದ್ರೆ 2 ಇಯರ್ಸ್ ಕೋರ್ಸ್ ಎಲ್ಲ ಇರ್ತದೆ, ಅದು ನೆಕ್ಸ್ಟ್ ಪ್ಲಸ್ 1 ಇಯರ್ ಡ್ಯೂರೇಷನ್ ಪ್ಲಸ್ 1 ಇಯರ್. ಸೊ ಆ ಡ್ಯೂರೇಷನ್ ಇಂಟ್ರೆಸ್ಟ್ ಏನಿದೆ ಅದು ಸಬ್ಸಿಡಿಯಾಗಿ ಬರ್ತದೆ. ಸೊ ಇಲ್ಲಿ ಏನಂತಂದ್ರೆ ಕೆಲವು ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊಳ್ಬೇಕಾಗತ್ತೆ. 4 ಲಕ್ಷದ ತನಕ ಏನ್ ಸಾಲ ತೆಗಿತಾರೆ ಅದಕ್ಕೆ ಸ್ಟೂಡೆಂಟ್ ಮತ್ತೆ ಅವರ ಪೇರೆಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ಸೈನ್ ಹಾಕಿದ್ರೆ ಆಯ್ತು, ಮತ್ತೆ ಬೇರೆ ಏನು ಅಗತ್ಯ ಇಲ್ಲ. 4.5 ಲಕ್ಷದ ತನಕ ಆದ್ರೆ ಸ್ಟೂಡೆಂಟ್ ಪೇರೆಂಟ್ ಸಿಗ್ನೇಚರ್ ಜೊತೆಗೆ ಒಬ್ರು ಜಾಮೀನು ಕೊಡ್ಬೇಕಾಗ್ತದೆ ಔಟ್ಸೈಡರ್. ಸೊ ಅಕಸ್ಮಾತ್ 7.5 ಲಕ್ಷದ ಮೇಲೆ ಆದ್ರೆ ಇದು ಜಾಮೀನು ಜೊತೆಗೆ ಸೆಕ್ಯೂರಿಟಿ ಅಂದ್ರೆ ಭದ್ರತೆ ಕೂಡ ಕೊಡ್ಬೇಕಾಗತ್ತೆ. ಇಲ್ಲಿ ಒಂದು ಕೇಸ್ ಆಗಿದೆ ನನ್ಗೆ, ನನ್ನ ಅಂಡರಿಗೆ ಬಂದ ಒಂದು ಕೇಸು. ಏನಾಗಿದೆ, ಅಪ್ಲೈ ಮಾಡಿದ್ದಾರೆ, ಬಟ್ ಅವು ಹುಡುಗ ತುಂಬಾ ಇಂಟೆಲಿಜೆಂಟ್, ಪುಣೆಯಲ್ಲಿ ಮೆರಿನ್ ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡಿದ್ದಾನೆ, ಅದಕ್ಕೆ 18 ಲಕ್ಷದ ತನಕ ಏನು ಇದಾಗಿದೆ. ಇಲ್ಲಿ ಏನಂತಂದ್ರೆ ಅವ್ರಿಗೆ 7.5 ಮೇಲೆ ಭದ್ರತೆ ಕೊಡ್ಬೇಕಲ್ಲ, ಸೊ ಏನ್ ಮಾಡಿದ್ದಾರೆ ತಂದೆ ತಾಯಿ ಅಷ್ಟು ಇದಲ್ಲ, ಸೊ ತಾಯಿ ಏನ್ ಮಾಡಿದ್ದಾರೆ ಅವರ ತಂಗಿಯದ್ದು ಮನೆ ಕೊಲ್ಲೂರಲ್ಲಿ ಮನೆ ಇದೆ ಅಂತ ಅದ್ರದ್ದು ಭದ್ರತೆಗೆ ಇದು ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಅವರ ಮನೆ ಇರೋದು ಕುಮ್ಕಿ ಜಾಗ ಅಂತ ಹೇಳ್ತಾರಲ್ಲ, ಆ ಜಾಗದಲ್ಲಿ ಇರೋದು. ಸೊ ಕುಮ್ಕಿ ಜಾಗ ಅನ್ನೋದು ಏನಿದೆ ಅದು ಯಾವುದೇ ಸಾಲಕ್ಕಾಗ್ಲಿ, ಎಜುಕೇಶನ್ ಸಾಲಕ್ಕೆ ಮಾತ್ರ ಅಲ್ಲ ಹೇಳ್ತಾ ಇರೋದು ನಾನು, ಬೇರೆ ಯಾವುದೇ ಸಾಲಕ್ಕೆ ಇದು ನೋಟ್ ಮಾಡ್ಕೊಳ್ಬೇಕು, ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಕುಮ್ಕಿ ಜಾಗದಲ್ಲಿರುವ ಮನೆ ಅಥವಾ ಜಾಗ ಆಗ್ಲಿ, ಆ ಜಾಗ ಅವ್ರ ಹೆಸರಿಗಾಗಿ 25 ವರ್ಷದ ತನಕ ಮನೆ ಸಾಲಕ್ಕೆ ಬಿಟ್ಟು ಬೇರೆ ಯಾವುದೇ ಸಾಲಕ್ಕೂ ಅದು ಭದ್ರತೆಯಾಗಿ ಕೊಡೋಕೆ ಆಗೋದಿಲ್ಲ. ಸೊ ಇವರದ್ದು ಪ್ರಾಬ್ಲಮ್ ಅದೇ. ಅವ್ರು ಇತ್ತೀಚೆಗೆ ಮನೆ ಕಟ್ಕೊಂಡಿದ್ದಾರೆ, ಅವ್ರ ತಂಗಿ ಒಪ್ಕೊಂಡಿದ್ದಾರೆ ನಾನು ಕೊಡ್ತೇನೆ ಅಂತ, ಬಟ್ ಕುಮ್ಕಿ ಜಾಗದಲ್ಲಿ ಇದ್ದಿದ್ರಿಂದ ಅದು ಅಕ್ಸೆಪ್ಟೆಡ್ ಆಗ್ಲಿಲ್ಲ. ಸೊ ಮತ್ತೆ ಅವರು ಅದೇ ಡೆಪಾಸಿಟ್ ಇಟ್ಟಿದ್ರು ಎಫ್ ಡಿ, ಅದು 10 lakh ಅಪ್ ಟು ಸಮಥಿಂಗ್ ಏನೋ, ಅದನ್ನ ಮತ್ತೆ ಅವರು ಮಾರ್ಟ್ಗೇಜ್ ಮಾಡಿಸಿ ಕೊಟ್ಟರು. ಸೊ ಹಾಗಾಗಿ ಕೆಲವರಿಗೆ ಅದು ಗೊತ್ತಿಲ್ಲ, ಕುಮ್ಕಿ ಜಾಗದ್ದು ಜಾಗ ಹೇಗೋ ಮನೆ ಇದೆ ಕೊಟ್ಬಿಡ್ಬೋದು ಅಂತ, ಆಗುದಿಲ್ಲ ಅದು, ಮನೆ ಹೌಸಿಂಗ್ ಲೋನ್ಗೆ ಮಾತ್ರ ಇದಾಗ.
6: ಇದು ಒಳ್ಳೆ ಇನ್ಫಾರ್ಮೇಶನ್ ಆಕ್ಚುಲಿ. ನಾವು ಎಂತದ ಒಂದ್ ಚೂರು ಜಾಗ ಇತ್ತು ಅದನ್ನೇ ನಾನು ಅಡ ಇಡ್ತೆ ಆತಿಲ್ಲ. ಕುಮ್ಕಿ ಜಾಗ ಆದ್ರೆ ಆತಿಲಂಬ್ರ 25 ವರ್ಷ ಆಯ್ಕೆ ನೀವು ಆ ಜಾಗ ನಿಮ್ ಹೆಸರಿಗಾಯಿ 25 ವರ್ಷದ ನಂತರ ಯಾವ್ದೇ ಸಾಲಕ್ಕೆ ಹತ್ತ ಅದಕ್ಕಿಂತ ಮುಂಚೆ ಬರೀ ಮನೆ ಮಾಡೋದ್ರೆ ಸಾಲಕ್ಕೆ ಹತ್ತ
2: ಹೌದು ಅದು ಆ ರೆಕಾರ್ಡ್ ಅಲ್ಲೇ ಇರ್ತದೆ ರೋಡ್ ಇರ್ಬೇಕು ಮನೆಗೆ ಹೋಗ್ಲಿಕ್ಕೆ ರೋಡ್ ಇರ್ಬೇಕು ಹೌಸಿಂಗ್ ಲೋನ್ ಮಾಡ್ಬೇಕಾದ್ರೂ ಸಹ ಮನೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರ್ಬೇಕು ರೋಡ್ ಇರ್ಬೇಕು ರೋಡ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಸಹ ಸಾಲ ಸಿಗುತ್ತೆ
6: ಗೊತ್ತಾಯ್ತಲ್ಲ ರೋಡ್ ಇಲ್ಲಿದ್ರು ಸಾಲ ಇಲ್ಲ
2: ಏನು ಹೆಲಿಕಾಪ್ಟರ್ ಬರೋದ ನಾವು ಅಂತ ಕೇಳ್ತೀವಿ ಇದು ಯಾಕೆಂತಂದ್ರೆ ಕೆಲವರಿಗೆ ಸಿಟ್ಟು ಬರ್ತದೆ ಬ್ಯಾಂಕ್ನವರು ಎಲ್ಲ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳ್ತೇವೆ ಇದು ಈ ತರದೆಲ್ಲ ಕಂಡೀಷನ್ ಹಾಕ್ತಾರೆ ಬಟ್ ಏನಂತಂದ್ರೆ ಸಾಲ ಆಕ್ಚುಲಿ ಅವ್ರ ಜುನನ್ ಪರ್ಸನ್ ಇದ್ರು ಸಹ ಬ್ಯಾಂಕ್ನವ್ರಿಗೂ ಕೆಲವು ಕಹಿ ಅನುಭವಗಳು ಆಗಿರುತ್ತೆ ಸಾಲ ಕೊಡದೆ ಕಟ್ಟದೆ ಕೆಲವು ಸರಿ ಹರಾಜಿಗೆ ಬಂದಂತ ಕೇಸ್ಗಳು ಸಾಕಷ್ಟು ಇದೆ ಬ್ಯಾಂಕ್ ಅಲ್ಲಿ ಸೊ ಆ ಹರಾಜಿಗೆ ಬಂದಂತ ಸಂದರ್ಭದಲ್ಲಿ ಹರಾಜಿಗೆ ಬೇರೆಯವ್ರು ತಕೊಳ್ಳುವಾಗ ರೋಡೇ ಇಲ್ಲ ನಾವು ಯಾಕೆ ತಕೊಳ್ಬೇಕು ಅಂತಂದ್ರೆ ಬ್ಯಾಂಕಿನವರಿಗೆ ಅಲ್ಲಿ ನಷ್ಟ ಆಗುತ್ತೆ ಸೊ ಹಾಗಾಗಿ ಆ ಕಂಡೀಷನ್ ಅಪ್ಲೈ ಮಾಡಿದ್ರು ಮುಂಚೆ ಎಲ್ಲ ಕೊಡ್ತಿದ್ರು ಈಗ ಹಾಗೆ ಮಾಡಕ್ ಆಗೋದಿಲ್ಲ ಕನ್ವರ್ಷನ್ ಜೊತೆ ರೋಡ್ ಸಹ ಇರ್ಬೇಕು
6: ಕನ್ವರ್ಷನ್ ಒಟ್ಟಿಗೆ ರೋಡ್ ಇರ್ಕು ಗೊತ್ತಾಯ್ತಲ್ಲ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ
7: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮ್ಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ ಎಂತ ಮಾಡ್ನ ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಂಬ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ
8: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
7: ಇಲ್ಲಿ ಕಾಣಿ ಲಕ್ಷ್ಮಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
8: ಏನೋ ಶಂಕರಣ್ಣ ನಾವೆಲ್ಲ ಶಾಲಿಗೆ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
7: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯಿ ಮರ ಇತ್ತ ಎಲ್ಲ ಮೈನ್ ಮರ ಇತ್ತ ಎಲ್ಲ ಕೋಳಿ ಪಡಿ ಇತ್ತ ಅಂದೇಳಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿನ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
8: ಸುಮ್ನಿರ್ ಮರ ಮಕ್ಕಳ ಮರಿ ಎದ್ರಲ್ಲ
7: ಅದಿರ್ಲಿ ಆಗಳೆಂತದ್ದು ಆಚೆ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ 5 ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
8: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
7: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಟ್ ಕತ್ತಕ ಸಮ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ
8: ಏ ಬೊಬ್ಬರ್ಯಾ
6: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಇಬ್ರು ಇದ್ದಾರೆ ಯಾವ್ದ್ರು ಆರ್ಥಿಕತೆ ಬಗ್ಗೆ ನಮ್ಗೆ ಒಂಚೂರು ಸಾಕ್ಷರತೆಯನ್ನ ಕೊಡುಕ್ಕೆ ರೇಡಿಯೋ ಕುಂದಾಪುರದಲ್ಲಿ ಕೂಕೊಂಡಿರ ಒಬ್ರು ಮೀರಾ ಜಿ ಅವರು ಇನ್ನೊಬ್ರು ಆಶಾಲತಾ ಮೇಡಮ್ ಅವರು ಮೇಡಮ್ ಈಗ ಇವರು ಇದ್ರ ಬಗ್ಗೆ ಹೇಳಿದ್ರು ಯಾವ್ದು ಎಜುಕೇಶನ್ ಲೋನ್ ಬಗ್ಗೆ ಮೀರಾ ಜಿ ಅವರು ಹೇಳಿದ್ರು ಈಗ ಆಶಾಲತಾ ಮೇಡಮ್ ನೀವು ಇನ್ಶೂರೆನ್ಸಸ್ ಕೆಲವಿದಾವೆ ಅದು ಗವರ್ಮೆಂಟ್ ಇಂದೆ ಅಂತ ಹೇಳ್ತಾ ಇದ್ರಿ ಅದನ್ನ ಒಂಚೂರು ಲೈಕ್ ಮಾಡಿ ಹೇಳಿ ಕಂಬ
9: ಇನ್ಶೂರೆನ್ಸ್ ಅಂತಂದ್ರೆ ಈಗ ಆವಾಗ್ಲೇ ಹೇಳಿದ್ರು ಅವರು ಜನಧನ್ ಯೋಜನೆ ಬಂತು ಅಂತ ಅದು ಇವ ಜನಧನ್ ಖಾತೆ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಮೋದಿ ಅಕೌಂಟ್ ಅಂತ ಫೇಮಸ್ ಆಗಿದೆ ಅಂತ ಹೇಳಿದ್ರು ಈಗ ಮೋದಿ ಅಕೌಂಟ್ ಅಂತ ಫೇಮಸ್ ಆಗಿದ್ದು 2014 ಅಲ್ಲಿ ಈ ಜನಧನ್ ಖಾತೆ ಆಗಸ್ಟ್ 28 ಉದ್ಘಾಟನೆ ಆಯ್ತು ಆ ದಿನ ನೀವೆಲ್ಲ ಕಡೆ ನೋಡಿರ್ಬೋದು ಯಾವುದೇ ಬ್ಯಾಂಕ್ ಕಡೆ ಹೋದ್ರು ಉದ್ದುದ್ದ ಲೈನ್ ಎಲ್ಲ ಅಕೌಂಟ್ ಇದ್ದವರು ಇಲ್ದಿದ್ದವರು ಎಲ್ಲ ಸೇರಿ ಅಕೌಂಟ್ ಮಾಡಿದ್ದೇ ಮಾಡಿದ್ದು ಯಾಕಂದ್ರೆ ಜನರಲ್ಲಿ ಒಂದ್ ಅಕೌಂಟ್ ಮಾಡಿದ್ರೆ ನನ್ನ ಅಕೌಂಟಿಗೆ 5,000 ಹಾಕ್ತಾರೆ ಅಂತ ಹೇಳಿ ಮಾಡಿದ್ದು ಆಮೇಲೆ ಬ್ಯಾಂಕ್ ಇಂದ ಗೊತ್ತಾಯ್ತು ಗವರ್ಮೆಂಟ್ ಇಂದ ಇನ್ಫಾರ್ಮೇಶನ್ ಬಂತು ಆ 5,000 ಅನ್ನುವಂಥದ್ದು ಓಡಿ ಫೆಸಿಲಿಟಿ ಅಂತ ಓಡಿ ಅಂತ ಹೇಳಿದ್ರೆ ನಾವೆಲ್ಲ ಅಪ್ಪಟ ಕನ್ನಡಿಗರು ಅಲ್ವಾ ಅಪ್ಪಟ ಕನ್ನಡಿಗರು ನಾವು ಒಂದ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಮ್ಮ ಅಕೌಂಟಿಗೆ 5,000 ತಕೊಂಡ್ ಹಾಕ್ತಾರೆ ನಾವು ತಕೊಂಡ್ ಓಡುವ ಅಂತ ಅನ್ಕೊಂಡ್ವಿ ಆದ್ರೆ ಇದು ಕನ್ನಡದ ಓಡಿ ಅಲ್ಲ ಅದು ಇಂಗ್ಲಿಶಿನ ಓಡಿ ಅಂತಂದ್ರೆ ಓವರ್ ಡ್ರಾಫ್ಟ್. ಓವರ್ ಡ್ರಾಫ್ಟ್ ಅಂದ್ರೆ ಸಾಲ, ಸಾಲ ಅಂದ್ರೆ ಬಡ್ಡಿ ಕಟ್ಟಬೇಕು. ಈಗ ಜನಧನ್ ಖಾತೆಯನ್ನ ಹೊಂದಿರುವವರಿಗೆ ಯಾವ ರೀತಿ ಈ ಓಡಿ ಫೆಸಿಲಿಟಿ ಸಿಗುತ್ತೆ ಅಂತಂದ್ರೆ, ಅವರು ಅವತ್ತು ಮುಗಿಬಿದ್ದು ಅಕೌಂಟ್ ಎಲ್ಲ ಓಪನ್ ಮಾಡಿದವರು ಪೆಟ್ಕಿ ಮೂಲೆಯಲ್ಲಿಟ್ರೆ ಆಗುದಿಲ್ಲ, ಆ ಅಕೌಂಟ್ ಅನ್ನ ಬ್ಯಾಂಕ್ ಕಡೆ ತರಬೇಕು. ಆ ಪಾಸ್ಬುಕ್ ಅನ್ನ 100 ರೂಪಾಯಿ ಹಾಕುದು ತೆಗೆಯುದು ಅಥವಾ ರುಪೇ ಕಾರ್ಡ್ ಕೊಟ್ಟಿರ್ತಾರೆ ಅದನ್ನ ಟ್ರಾನ್ಸಾಕ್ಷನ್ ಮಾಡುದು, ಈ ರೀತಿ 6 ತಿಂಗಳು ತೃಪ್ತಿಕರ ವ್ಯವಹಾರ ಮಾಡಬೇಕು. ಈಗ 6 ತಿಂಗಳು ತೃಪ್ತಿಕರ ವ್ಯವಹಾರ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿದ್ದ ಹಣ ಎಲ್ಲ ತಗೊಂಡೋಗಿ ಆ ಅಕೌಂಟಿಗೆ ಸುರಿಯುವುದಲ್ಲ. ಸುರಿದ್ರೆ ಏನಾಗುತ್ತೆ, ಜನಧನ್ ಖಾತೆ ಅನ್ನುವಂಥದ್ದು ನಾರ್ಮಲ್ ಅಕೌಂಟಿಗೆ ಕನ್ವರ್ಟ್ ಆಗುತ್ತೆ. ಅದು ಏನ್ ಕಂಡೀಷನ್ ಇದೆ ಅಂದ್ರೆ, ಜನಧನ್ ಖಾತೆಯಲ್ಲಿ 50,000ಕ್ಕೆ ಮೀರದಂತೆ ವ್ಯವಹಾರ ಮಾಡಬೇಕು. ಅಂದ್ರೆ ಯಾರು ಆರ್ಥಿಕತೆಯಿಂದ ಹಿಂದುಳಿದಿದ್ದಾರೆ ಅವರು ಅಕೌಂಟ್ ಅನ್ನ ಮಾಡಿಕೊಂಡು ಸಣ್ಣ ಪುಟ್ಟ ವ್ಯವಹಾರ ಮಾಡಲಿ ಅಂತ ಅದರಲ್ಲಿ ಇರುವಂತದ್ದು. ಓಡಿ ಫೆಸಿಲಿಟಿ ಮೊದಲನೇದಾಗಿ ಕುಟುಂಬದ ಮಹಿಳೆಗೆ ಇದೆ ಅಂತ ಹೇಳಿರು. ಅವಾಗ ಕುಟುಂಬದ ಮಹಿಳೆಯರಿಗೆ ಯಾಕೆ ಕೊಡಬೇಕು 5,000 ಓಡಿ ಫೆಸಿಲಿಟಿ ಅಂತ ಕ್ವಶನ್ ಬರುತ್ತೆ. ಹೌದಾ, ಈಗ ಜೆಂಟ್ಸ್ ಇರ್ತಾರೆ ಅದರಲ್ಲಿ, ಪುರುಷರು ಇದ್ದಾರೆ. ಓಡಿ ಫೆಸಿಲಿಟಿ ಮಹಿಳೆಯರಿಗೆ ಯಾಕೆ ಕೊಡಬೇಕು ಅಂತಂದ್ರೆ, ಮಹಿಳೆಯರಲ್ಲಿ ಸ್ವಲ್ಪ ಎಲ್ಲ ಜಾಸ್ತಿನೇ, ಮುಜುಗರ ಜಾಸ್ತಿ, ಹಿಂಜರಿಕೆ ಜಾಸ್ತಿ, ನಾಚಿಕೆ ಜಾಸ್ತಿ, ಈ ರೀತಿ ಇದ್ರೆ ಈಗ ಮನೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಆರ್ಥಿಕ ಅಡಚಣೆ ಆಯ್ತು, ಆವಾಗ ಬೇರೆಯವ್ರ ಹತ್ರ, ಈಗ ನಮ್ಮ ಸ್ನೇಹಿತರಿರ್ಬೋದು ಅಥವಾ ಅಕ್ಕಪಕ್ಕದವ್ರಿರ್ಬೋದು ರಿಲೇಟಿವ್ಸ್ ಇರ್ಬೋದು ಅವ್ರ ಹತ್ರ ಎಲ್ಲ ಕೇಳಲಿಕ್ಕೆ ಮುಜುಗರ ಆಗುತ್ತೆ. ಏನು ಸ್ತ್ರೀಯರಿಗೆ ಹಾಗಂತ ಅದನ್ನ ಕೇಳದೆ ಇದ್ರು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಆವಾಗ ಅವರು ಜನಧನ್ ಖಾತೆಯನ್ನು ಹೊಂದಿದ್ದು ತೃಪ್ತಿಕರ ವ್ಯವಹಾರ ಮಾಡ್ತಾ ಇದ್ರೆ ಬ್ಯಾಂಕ್ ಅಲ್ಲಿ ಅವರಿಗೆ ಓಡಿ ಫೆಸಿಲಿಟಿ ಆಗಿ 5,000 ಕೊಡ್ತಾರೆ. ಆವಾಗ 5,000 ಒಳಗಡೆ ಏನಾದ್ರು ಮನೆಯಲ್ಲಿ ಏನೋ ಸಣ್ಣ ಪಟ್ಟದ್ದು ಖಾಲಿಯಾಗಿದೆ, ರೇಷನ್ ಇಲ್ಲ, ಆ ರೀತಿ ಅದರಲ್ಲಿ ಡ್ರಾ ಮಾಡಿಕೊಂಡು ತರಬಹುದು. ಈಗ ಓಡಿ ಫೆಸಿಲಿಟಿ ಅಂತ ಹೇಳಿದ್ರೆ ಅವಾಗ್ಲೇ ಸಾಲ ಅಂತ ಹೇಳಿದ್ರು. ಓವರ್ ಡ್ರಾಫ್ಟ್, ಓವರ್ ಡ್ರಾಫ್ಟ್ ಅಂದ್ರೆ ಒಂದ್ ಸಣ್ಣದಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಓವರ್ ಡ್ರಾಫ್ಟ್ ಅಂದ್ರೆ ಈಗ ಓಡಿ ಏನ್ ಹೇಳ್ತೇವೆ ಅದು ಒಂದು ಲೋನ್. ಲೋನ್ ಅಂತಂದ್ರೆ ಈಗ ಓಡಿ ಫೆಸಿಲಿಟಿ ಹೇಗ್ ಕೊಡ್ತಾರೆ, ಈಗ ಒಂದು 5,000 ಓಡಿ ಫೆಸಿಲಿಟಿ ಇದೆ ಅಂತ ಹೇಳಿದೆ, ಆ 5,000 ಅನ್ನುವಂಥದ್ದು ನಮ್ಗೆ ಓಡಿ ಫೆಸಿಲಿಟಿ ಕೊಟ್ಟ ನಂತರ ನಾನು ಮುಂದಿನ ದಿನಗಳಲ್ಲಿ ಅದರಲ್ಲಿ 1,000 ಖರ್ಚು ಮಾಡಿದೆ ಅನ್ಕೊಳ್ಳಿ, ಆ 2,000ಕ್ಕೆ ಮಾತ್ರ ನಾನು ಬಡ್ಡಿ ಕಟ್ಟಬೇಕು, ಉಳಿದ ಎಲ್ಲಾ 5,000ಕ್ಕೆ ಬಡ್ಡಿ ಕಟ್ಟಲಿಕ್ಕಿಲ್ಲ. ಈ ಓಡಿ ಫೆಸಿಲಿಟಿ ಅನ್ನುವಂಥದ್ದು ಈಗ ಬಿಸ್ನೆಸ್ ಮಾಡುವವರಿಗೆ 1,00,000-2,00,000 ಬ್ಯಾಂಕ್ ಅಲ್ಲಿ ಓಡಿ ಕೊಟ್ಟಿರ್ತಾರೆ, ಅದೇ ರೀತಿ ಜನಧನ್ ಖಾತೆಯನ್ನು ಹೊಂದಿರುವವರಿಗೆ ಸಣ್ಣ ಅಮೌಂಟಿನ ಒಂದು ಓಡಿ ಫೆಸಿಲಿಟಿ ಸರ್ಕಾರದ ಕಡೆಯಿಂದ ಅದು ಲಿಂಕ್ ಆಗಿರುವಂತದ್ದು. ಈಗ 5,000 ಓಡಿ ಫೆಸಿಲಿಟಿ ಅನ್ನುವಂಥದ್ದು ಇವಾಗ 10,000ಕ್ಕೆ ಜಾಸ್ತಿ ಮಾಡಿದ್ದಾರೆ. ಯಾರಾದ್ರೂ ನನಗೆ ಓಡಿ ಬೇಕು, ಅದರ ನನಗೆ ಬೇಕು ಅಂತ ಅನ್ನುವರು ಬ್ಯಾಂಕ್ ಅಲ್ಲಿ ಹೋಗಿ ಅವರದ್ದು ಜನಧನ್ ಖಾತೆಯ ಅಂತ ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ವ್ಯವಹಾರ ಹೇಗಿದೆ ಅಂತ ನೋಡಿಕೊಂಡು ಅದರಲ್ಲಿ ಬ್ಯಾಂಕ್ ಅಲ್ಲಿ ಎಲಿಜಿಬಿಲಿಟಿ ಲಿಸ್ಟ್ ಇರುತ್ತೆ, ಆ ಲಿಸ್ಟ್ ಅಲ್ಲಿ ನಮ್ಮ ಅಕೌಂಟ್ ನಂಬರ್ ಇದ್ರೆ ನಮಗೆ 10,000 ಓಡಿ ಫೆಸಿಲಿಟಿ ಸಿಗುತ್ತೆ. ಆವಾಗ ಓಡಿ ಫೆಸಿಲಿಟಿ ಸಿಕ್ಕಾಗ ಅನಂತರ ನಾವು ನಮಗೆ ಬೇಕಾದಾಗೆ 10,000 ಖರ್ಚು ಮಾಡ್ಕೊಳ್ತಾ ಬರಬಹುದು. ಆದ್ರೆ ಮಾರ್ಚ್ ಎಂಡ್ ಒಳಗಡೆ ಅದರಲ್ಲಿ 10,000 ಇರುವ ಹಾಗೆ ನೋಡ್ಕೋಬೇಕು. ಓಡಿಯಲ್ಲಿ ನಾವು ಅದನ್ನ ವಿತ್ ಇಂಟ್ರೆಸ್ಟ್ ನಾವು ಬ್ಯಾಂಕಿಗೆ ರಿಟರ್ನ್ ಮಾಡಬೇಕು. ಆವಾಗ ನೆಕ್ಸ್ಟ್ ಇಯರ್ಗೆ ಮತ್ತೆ ಅದು ಚಾಲ್ತಿಯಲ್ಲಿ ಇರುತ್ತೆ. ಇಯರ್ ಟು ಇಯರ್ ನಾವು ಎಷ್ಟು ಖರ್ಚು ಮಾಡ್ತೇವೆ ಅದರದ ಬಡ್ಡಿ ಹಾಕಿ ಆಮೇಲೆ ಓಡಿ ಫೆಸಿಲಿಟಿ ಕಂಟಿನ್ಯೂ ಆಗುತ್ತೆ. ಬೇಡ ಅನ್ನೋರು ಸ್ಟಾಪ್ ಮಾಡ್ಕೋಬಹುದು, ಇಲ್ಲ ಅದನ್ನ ಇಟ್ಕೋಬಹುದು. ಇದು ಜನಧನ್ ಖಾತೆಯಲ್ಲಿರುವಂತ ಒಂದು ಫೆಸಿಲಿಟಿ. ಇನ್ನೊಂದು ಏನಿದೆ ಅಂದ್ರೆ, ಇದರಲ್ಲಿ ಆ ಖಾತೆಯನ್ನ ಹೊಂದಿರುವವರಿಗೆ 2 ಇನ್ಶೂರೆನ್ಸ್ ಸೌಲಭ್ಯ ಇದೆ, ಒಂದು ಜೀವ ವಿಮೆ, ಇನ್ನೊಂದು ಅಪಘಾತ ವಿಮೆ. ಈಗ ಜೀವ ವಿಮೆ ಮೊದಲು 30,000 ಇತ್ತು, ಇವಾಗ 50,000 ಜಾಸ್ತಿ ಮಾಡಿದ್ದಾರೆ. ಆ 50,000 ಯಾರಿಗೆ ಸಿಗುತ್ತೆ ಅಂತಂದ್ರೆ, ಅವತ್ತು 2014 ಆಗಸ್ಟ್ 28 ಅಲ್ಲಿಂದ ಹಿಡಿದು 2015 ಜನವರಿ 26 ಒಳಗಡೆ ಯಾರೆಲ್ಲ ಅಕೌಂಟ್ ಮಾಡಿದ್ದಾರೆ ಅವರಿಗೆ ಲೈಫ್ ಇನ್ಶೂರೆನ್ಸ್ ಅನ್ನುವಂಥದ್ದು 50,000 ಅವರು ಎಲಿಜಿಬಲ್. ಇನ್ನು ಅಪಘಾತ ವಿಮೆ ಇರುವಂತದ್ದು 1,00,000 ಇದ್ದದ್ದು ಇವಾಗ 2,00,000 ಆಗಿದೆ. ಅಪಘಾತ ವಿಮೆ ಹೇಗ್ ಕ್ಲೈಮ್ ಮಾಡುದು ಜನಧನ್ ಖಾತೆ ಇರುವವರು ಅಂತಂದ್ರೆ, ಈಗ ಜನಧನ್ ಖಾತೆ ಇರುವವರಿಗೆ ಅಪಘಾತ ಆಯ್ತು ಅನ್ಕೊಳ್ಳಿ. ಈಗ ನಮ್ಗೆ ಅಪಘಾತ ಅಂತ ಹೇಳಿದ ಕೂಡಲೇ ನಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ,
10: ಆಕ್ಸಿಡೆಂಟ್.
9: ರೋಡ್ ಅಲ್ಲಿ ಗಾಡಿ ಗಾಡಿ ಗುದ್ದುದು ಅಥವಾ ಗಾಡಿ ಬಾಡಿ ಗುದ್ದುದು, ಎರಡು ಮಾತ್ರ ನಾವು ಅಪಘಾತ ಅಂತ ಅನ್ಕೊಳ್ತೇವೆ. ಅದೇ ನಾವು ಕಾಲ್ ಜಾರಿ ಬೀಳ್ಬಹುದು ಅಥವಾ ಬೆಂಕಿ ಅನಾಹುತ, ನೀರಿಗೆ ಬೀಳುದು, ಏನೆಲ್ಲ ಆಕಸ್ಮಿಕವಾಗಿ ಅವಘಡ ಆಗುತ್ತೋ ಅದನ್ನೆಲ್ಲ ನಾವು ಅಪಘಾತ ಅಂತ ಕನ್ಸಿಡರ್ ಮಾಡ್ತೇವೆ. ಅದರಲ್ಲಿ ಆ ಅಪಘಾತದಲ್ಲಿ ಏನಾದ್ರೂ ಆ ವ್ಯಕ್ತಿ ಮರಣ ಹೊಂದಿದ್ರೆ ಅದರಲ್ಲಿ 2,00,000 ಸಿಗುತ್ತೆ, ಈಗ ಜನಧನ್ ಖಾತೆಯನ್ನ ಹೊಂದಿರುವವರಿಗೆ. ಇನ್ನು ಅಪಘಾತದಲ್ಲಿ ಶಾಶ್ವತವಾಗಿ ಅಂಗವೂನವಾದ್ರೂ ಸಹ ಅವರಿಗೆ, ಈಗ ನಾನು ಹೇಳ್ಬೇಕು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ಒಂದ್ ಕೈ ಕಳ್ಕೊಂಡ್ರು, ಕೈ ಇಲ್ಲ, ಮುಂದೆ ಅದು ಯೂಸ್ ಆಗುದಿಲ್ಲ ಅಂತಂದ್ರೆ ಅದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಈ ಇನ್ಶೂರೆನ್ಸ್ ಕ್ಲೈಮ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ವ್ಯಕ್ತಿ ಒಂದಿನ ಅಪಘಾತವಾಗಿದ್ದಾರೆ, ಡೆತ್ ಆದ್ರು ಅನ್ಕೊಳ್ಳಿ, ಆ ದಿನದಿಂದ ಹಿಡಿದು
1: ಹಿಂದಿನ 90 ದಿನದ ವ್ಯವಹಾರ ನೋಡಿ ಕೊಡುವಂತದ್ದು. 90 ದಿನ ಅಂದ್ರೆ 3 ತಿಂಗಳು. 3 ತಿಂಗಳಲ್ಲಿ ಒಂದು ಸಣ್ಣ ಪುಟ್ಟ ವ್ಯವಹಾರವಾದ್ರೂ ಮಾಡಿರ್ಬೇಕು. ಆ ರೂಪೆ ಕಾರ್ಡ್ ಅಂದ್ರೆ ಎಟಿಎಂ ಕಾರ್ಡ್, ಆ ರೂಪೆ ಕಾರ್ಡ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆದ್ರೂ ಮಾಡಿದ್ರೆ ಮಾತ್ರ ಈ ಅಪಘಾತ ವಿಮೆ ಸಿಗುತ್ತೆ. ಇಲ್ಲ ನಾನು ಅಕೌಂಟ್ ಮಾಡಿ ಸುಮ್ನೆ ಇದೇನೆ ಅಂತಂದ್ರೆ ಯಾವುದೇ ಇನ್ಶೂರೆನ್ಸ್ ಸೌಲಭ್ಯ ಸಿಗುವುದಿಲ್ಲ. ಬ್ಯಾಂಕ್ ಕಡೆ ಹೋಗಿ ಒಂದು ಸಣ್ಣ ಪುಟ್ಟ ವ್ಯವಹಾರ ಆದ್ರೂ ಮಾಡಿದ್ರೆ ಮಾತ್ರ ಈ ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯ ಸಿಗುವಂತದ್ದು. ಇದು ಜನಧನ್ ಖಾತೆಯಲ್ಲಿ ಯಾವುದೇ ಪ್ರೀಮಿಯಂ ಕಟ್ಟದೇನೆ ಇರುವಂತಹ ಇನ್ಶೂರೆನ್ಸ್ ಸೌಲಭ್ಯ, ಹಾಗೆ ಓಡಿ ಫೆಸಿಲಿಟಿ. ಇನ್ನೊಂದು, ಅನಂತರ ಈ ಖಾತೆಯನ್ನು ಓಪನ್ ಮಾಡಿದ ನಂತರ ಇನ್ನೊಂದು ಎರಡು ಇನ್ಶೂರೆನ್ಸ್ ಸೌಲಭ್ಯ ಅನೌನ್ಸ್ ಮಾಡಿದ್ರು. ಅದು ಇವಾಗ್ಲೂ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಬ್ಯಾಂಕ್ ಅಲ್ಲಿ. ಆ ಬ್ಯಾಂಕ್ ಅಲ್ಲಿ ಮತ್ತೆ ಪೋಸ್ಟ್ ಆಫೀಸ್ ಅಲ್ಲೂ ಸಹ ಈ ಎರಡು ಸ್ಕೀಮ್ಗಳಾಗ್ತಾ ಇದಾವೆ. ಒಂದು ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ. ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಏನಾಗಿದೆ ಅಂದ್ರೆ ಏಜ್ ಲಿಮಿಟ್ ಇದೆ. ಏಜ್ ಲಿಮಿಟ್ ಅಂದ್ರೆ 18 ರಿಂದ 50 ವರ್ಷದವರೆಗಿನ ವ್ಯಕ್ತಿಗೆ ಈ 436 ರೂಪಾಯಿ ಕೊಟ್ಟು, ವರ್ಷಕ್ಕೆ 436 ರೂಪಾಯಿ ಕಟ್ಟಲಿಕ್ಕೆ ಕೊಟ್ಟು ಇನ್ಶೂರೆನ್ಸ್ ಮಾಡ್ಕೊಳ್ಳುವಂತದ್ದು. 436 ರೂಪಾಯಿಯನ್ನ ನಾನು ಕ್ಯಾಶ್ ಆಗಿ ಕೊಡುವಂತದ್ದಲ್ಲ, ಅದು ನನ್ನ ಅಕೌಂಟ್ ಇಂದ ಕಟ್ ಆಗ್ಬೇಕು, ಟ್ರಾನ್ಸಾಕ್ಷನ್ ಆಗ್ಬೇಕು 436 ಅನ್ನುವಂಥದ್ದು. ಆ 436 ರೂಪಾಯಿ ಟ್ರಾನ್ಸಾಕ್ಷನ್ ಯಾಕೆ ಆಗ್ಬೇಕು ಅಂತ ಹೇಳಿದ್ರೆ, ಈಗ ಇನ್ಶೂರೆನ್ಸ್ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, LIC ಇರ್ಬೋದು ಯಾವುದೇ ಇನ್ಶೂರೆನ್ಸ್ ಮಾಡಿದ್ರೆ ನಮ್ಗೊಂದು ಬಾಂಡ್ ಸಿಗುತ್ತೆ. ಅದೇ ಈ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಬಾಂಡ್ ಇರುವುದಿಲ್ಲ. ಬಾಂಡ್ ಅನ್ನುವಂಥದ್ದು ಹೋಲ್ ಎಲ್ಲಾ ಆಗಿ ಬ್ಯಾಂಕ್ ಅಲ್ಲಿ ಒಂದು ಬಾಂಡ್ ಇರುತ್ತೆ. ನಮ್ಗೆ ಏನ್ ಅದ್ರ ಬಗ್ಗೆ ನಮ್ಗೊಂದು ಏನಾದ್ರೂ ಒಂದು ಪ್ರೂಫ್ ಬೇಕಲ್ವಾ, ಅದಕ್ಕೋಸ್ಕರ ಬ್ಯಾಂಕ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಿದೆ. PMJJYಗೆ 436 ರೂಪಾಯಿ ಕಟ್ ಆಗಿದೆ ಈ ವರ್ಷದಲ್ಲಿ. ಒಂದು ಟ್ರಾನ್ಸಾಕ್ಷನ್ ಇದ್ರೆ ಸಾಕಾಗುತ್ತೆ ಕ್ಲೈಮ್ ಬಂದಾಗ. ಈ 18 ರಿಂದ 50 ವರ್ಷದವರು 436 ರೂಪಾಯಿ ಕಟ್ಟಿ ಮಾಡ್ಲಿಕ್ಕೆ ಅವರಿಗೆ 55 ವರ್ಷ ಆಗೋ ತನಕ ಈ ಸ್ಕೀಮ್ ನಡೆಯುತ್ತೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ 436 ರೂಪಾಯಿ ಅವರ ಅಕೌಂಟ್ ಇಂದ ಕಟ್ ಆಗುತ್ತೆ. ಅವರಿಗೆ 54 ವರ್ಷದವರೆಗೆ ಅವರ ಅಕೌಂಟ್ ಇಂದ ಹಣ ಕಟ್ ಆಗುತ್ತೆ. 55ನೇ ವರ್ಷಕ್ಕೆ ಕಟ್ ಆಗೋದಿಲ್ಲ, ಯಾಕಂದ್ರೆ 54 ವರ್ಷಕ್ಕೆ ಕಟ್ ಆದ್ರೆ 55 ವರ್ಷದವರೆಗೆ ಅದು ಚಾಲ್ತಿಯಲ್ಲಿರುತ್ತೆ. ಏನಾದ್ರೂ 55 ವರ್ಷಕ್ಕೆ ಏನಾದ್ರೂ ಆ ವ್ಯಕ್ತಿ ಏನಾದ್ರೂ ಡೆತ್ ಆದ್ರು ಅನ್ಕೊಳ್ಳಿ, ಯಾವುದೇ ಇದರಿಂದ ಏನೇ ಡೆತ್ ಆದ್ರೆ 2 ಲಕ್ಷ ರೂಪಾಯಿ ಕ್ಲೇಮ್ ಆಗುತ್ತೆ ಪ್ರೀಮಿಯಂ. ನಾವು ಕಟ್ಟುವಂತದ್ದು ವರ್ಷಕ್ಕೆ ಬರೇ 436. ಎಲ್ಲೋ ಒಂದ್ ಶಾಪ್ ಅಲ್ಲಿ ಹೋಗಿ ಏನೋ ಒಂದ್ ಶಾಪಿಂಗ್ ಮಾಡ್ಕೊಂಡು ಬಂದ್ರು, ಐಸ್ ಕ್ರೀಮ್ ತಿಂದ್ರು, ಇವತ್ತಿನ ದಿನ 436 ರೂಪಾಯಿ ಖರ್ಚಾಗತ್ತೆ. ಅದನ್ನೇ ನಮ್ಮ ಜೀವನದ ಭದ್ರತೆಗೋಸ್ಕರ ನಾವು ಅದನ್ನ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಆ ಇನ್ಶೂರೆನ್ಸ್ ಅನ್ನುವಂಥದ್ದು ನಮ್ಮ ಕಾಲದ ನಂತರ ನಮ್ಮ ನಂಬಿದವರಿಗೆ, ಯಾರು ನಾಮಿನಿ ಯಾರಿರ್ತಾರೆ ಅವರಿಗೆ ಸಿಗುತ್ತೆ. ಇನ್ನೊಂದು ನಾಮಿನಿ ಅಂತಂದ್ರೆ, ಈಗ ನಾವು ಇನ್ಶೂರೆನ್ಸ್ ಮಾಡುವಾಗಲಿ ಅಕೌಂಟ್ ಮಾಡುವಾಗಲಾಗ್ಲಿ ನಾಮಿನೇಷನ್ ಮಸ್ಟ್ ಆಗಿ ಮಾಡ್ಬೇಕು. ನಾಮಿನೇಷನ್ ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಅದು ಅಫಿಡವಿಟ್ ಮಾಡ್ಬೇಕು, ಕೋರ್ಟ್ ಹೋಗ್ಬೇಕು, ಅದೆಲ್ಲ ಪ್ರೊಸೀಜರ್ ತುಂಬಾ ಲಾಂಗ್. ಅದೇ ನಾವು ನಮ್ ನಮ್ಮ ಅಕೌಂಟ್ಗೆ ಅಥವಾ ಇನ್ಶೂರೆನ್ಸ್ ನಾಮಿನಿ ಯಾರು ಅಂತ ನೋಡ್ಕೊಂಡ್ರೆ ಅದ್ ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ. ಇದು ಜೀವನ್ ಜ್ಯೋತಿ ಬಿಮಾ ಯೋಜನೆ. ಇನ್ನೊಂದು ಜೀವನ್ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ. ಇದು 18ರಿಂದ 70 ವರ್ಷದವರೆಗೆ ಯಾರು ಕೂಡ ಮಾಡ್ಕೋಬಹುದು ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರುವವರಿಗೆ. ಇದು ಮಾತ್ರ ಅಪಘಾತ ವಿಮೆ. ಅಪಘಾತ ವಿಮೆ ಅಂತ ಹೇಳಿದ್ರೆ ನಾನು ಆವಾಗ್ಲೇ ಹೇಳಿದ್ರೆ ಅಪಘಾತ ಅಂದ್ರೆ ಏನು, ಯಾವ್ದ್ಯಾವ್ದೆಲ್ಲ ಬರುತ್ತೆ ಅಂತ. ಆ ಅಪಘಾತದಲ್ಲಿ ವ್ಯಕ್ತಿ ಮರಣ ಹೊಂದಿದ್ರೆ ಆ ವ್ಯಕ್ತಿ ಮರಣ ಹೊಂದಿದ ದಿನದಿಂದ ಹಿಡಿದು 90 ದಿನದ ವ್ಯವಹಾರ ನೋಡಿ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕ್ಲೇಮ್ ಮಾಡುವಂತದ್ದು. ಆವಾಗ ಅಪಘಾತದಲ್ಲಿ ವ್ಯಕ್ತಿ ಏನಾದ್ರೂ ಅಂಗ ಕಳ್ಕೊಳ್ಳುದು ಅಂತ ಹೇಳಿದ್ರೆ, ಕೆಲವೊಂದು ಪ್ರತಿ ಸಾರಿ ಕೇಳ್ತಾರೆ, ಈಗ ಆಕ್ಸಿಡೆಂಟ್ ಆಗಿ ಕೈ ಮುರ್ಕೊಂಡು ಫ್ರಾಕ್ಚರ್ ಆಗಿ ಒಂದು ಬ್ಯಾಂಡೇಜ್ ಮಾಡಿರ್ತಾರೆ, ಆಮೇಲೆ ಅದು ರಿಕವರ್ ಆಗುತ್ತೆ, ಅದಕ್ಕೂ ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕಿಲ್ಲ, ಶಾಶ್ವತವಾಗಿ ಒಂದು ಅಂಗ ಊನವಾಗಿದ್ರೆ ಮಾತ್ರ ಈ ಇನ್ಶೂರೆನ್ಸ್ ಕ್ಲೇಮ್ ಆಗೋದು. ಈ ಎರಡು ಇನ್ಶೂರೆನ್ಸ್ ಅನ್ನ 18ರಿಂದ 50 ವರ್ಷದ ವರೆಗಿನ ವ್ಯಕ್ತಿ ಎರಡು ಇನ್ಶೂರೆನ್ಸ್ ಅನ್ನ ಮಾಡ್ಕೋಬಹುದು. ಎರಡು ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಅವರೇನಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ 4 ಲಕ್ಷ ಸಿಗುತ್ತೆ. ಈ ಎರಡು ಇನ್ಶೂರೆನ್ಸ್ ಅನ್ನುವಂಥದ್ದು ಯಾವುದೇ ಇನ್ಶೂರೆನ್ಸ್ ಗೆ ಲಿಂಕ್ ಇಲ್ಲ. ಈಗ ನಮ್ಗೆ ESI ಇದ್ರೆ ಆಯುಷ್ಮಾನ್ ಕೊಡುದಿಲ್ಲ, ಆಯುಷ್ಮಾನ್ ಇದ್ರೆ ESI ಕೊಡುದಿಲ್ಲ, ಆ ರೀತಿ ಲಿಂಕ್ ಇದೆ. ಅದೇ ಈ ಇನ್ಶೂರೆನ್ಸ್ ಗೆ ಯಾವುದೇ, ಈಗ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ವೆಹಿಕಲ್ ಇನ್ಶೂರೆನ್ಸ್ ಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರದ್ದು ಲೈಫ್ ಇನ್ಶೂರೆನ್ಸ್ ಬೇರೆ ಇದ್ರೂ ಸಹ ಇದಕ್ಕೆ ಸಂಬಂಧ ಇಲ್ಲ. ಅವ್ರಿಗೇನ ಯಾವ್ದಾದ್ರು ಕ್ಲೈಮ್ ಬಂತು ಅಂದ್ರೆ ಇದು ಕ್ಲೈಮ್ ಆಗತ್ತೆ, ಯಾವುದೇ ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಕ್ಲೈಮ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಕ್ಲೈಮ್ ಮಾಡ್ಬೇಕಾದ್ರೆ ನಾವು ಮೊದಲೇದಾಗಿ ಡೆತ್ ಆಗಿರುವ ವ್ಯಕ್ತಿಯ ಡೆತ್ ಸರ್ಟಿಫಿಕೇಟ್, ಹಾಗೆ ನಾಮಿನಿ ಡೀಟೇಲ್ ಕೊಡ್ಬೇಕು. ನಾಮಿನಿ ಡೀಟೇಲ್ ಅಂದ್ರೆ ಆಧಾರ್ ಕಾರ್ಡ್ ಹಾಗೆ ಅವರ ಅಕೌಂಟ್ ಡೀಟೇಲ್ ಅನ್ನ ಕೊಟ್ಟಿರ್ಬೇಕು. ಇದು ಕೊಟ್ಟ ನಂತರ ಅದು LIC ಹೋಗಿ ಅದರಿಂದ ಕ್ಲೈಮ್ ಆಗುವಂತದ್ದು. 1 ವೀಕ್ ಒಳಗಡೆನೆ
9: ಇನ್ಶೂರೆನ್ಸ್ ಕ್ಲೈಮ್ ಆಗಿದ್ದು ನಾವು ತುಂಬಾ ನೋಡಿದ್ದೇವೆ. ಈ ಎರಡು ಇನ್ಶೂರೆನ್ಸ್ ಅನ್ನ ನಾನ್ ನೋಡ್ತಾ ಇದ್ದಾಗೆ, ಈಗ ಮೀರಾ ಅವರಿಗೂ ಗೊತ್ತಿದೆ, ನಾವೆಲ್ಲ ಈಗ ಬ್ಯಾಂಕ್ ಬಗ್ಗೆ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರುವಾಗ ಮಾಡ್ಕೊಳ್ಳುವವರು ಯಾರಂದ್ರೆ ವಯಸ್ಕರು, ಈಗ 25-30 ಈ ರೀತಿ ಏಜ್ ಅಲ್ಲಿರುವವರು 50 ವರೆಗೂ ಮಾಡ್ಕೊಳ್ತಾರೆ. ಅದೇ ಕಾಲೇಜ್ ಹೋಗುವಂತ ಸ್ಟೂಡೆಂಟ್ 18 ಪಾಸ್ ಆಗಿರುತ್ತೆ ಅಥವಾ 20-25 ವರ್ಷದಲ್ಲಿ ಇರ್ತಾರೆ, ಅವ್ರು ಯಾರು ಈ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ತಾ ಇಲ್ಲ. ತುಂಬಾ ಕಡೆ ನೋಡಿರ್ತೇವೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳಿರ್ತೀವಿ. ಮೊನ್ನೆ ಕೋಟೇಶ್ವರದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಅವಾಗ ಅವರೇನಾದ್ರೂ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಅವ್ರ ಕುಟುಂಬಕ್ಕೆ 4 ಲಕ್ಷ ಸಿಗುತ್ತೆ. ಏನು ಎರಡು ಇನ್ಶೂರೆನ್ಸ್ ಆಗುತ್ತೆ. ಈಗ ಅವ್ರ ಏಜ್ ಲಿಮಿಟ್ 50 ವರ್ಷದ ಒಳಗಿದೆ, ಆದ್ರೆ ಕಾಲೇಜಲ್ಲಿ ಅಪ್ರೋಚ್ ಮಾಡಿದ್ರು ಸಹ ಕೆಲವೊಂದ್ಸರಿ ರೆಸ್ಪಾನ್ಸ್ ಇರುವುದಿಲ್ಲ. ಅವಾಗ ಈ 18 ವರ್ಷ ಮೇಲ್ಪಟ್ಟು ಅಟ್ಲೀಸ್ಟ್ ಒಂದು 20 ರೂಪಾಯಿ ಇನ್ಶೂರೆನ್ಸ್ ಆದ್ರೂ ಮಾಡ್ಕೋಬಹುದು. ಈಗ 20 ರೂಪಾಯಿ ಏನಾದ್ರೂ ಹ್ಯಾವಿ ಅನ್ಸುದಿಲ್ಲ ಅಪಘಾತ ವಿಮೆ, ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಯಾಕೆ ಹೇಳಿ, ಈಗ ಇನ್ಶೂರೆನ್ಸ್ ಅನ್ನುವಂಥದ್ದು ತುಂಬಾ ಬೇಕಾದಂತಹ ವಿಷಯ. ಈಗ ನಾವು ಸಣ್ಣ ಅಮೌಂಟ್ ಅನ್ನ ಕೊಟ್ಟು ಒಂದು 2 ಲಕ್ಷದ ಅಮೌಂಟ್, ಈಗ 20 ರೂಪಾಯಿಗೆ 2 ಲಕ್ಷ ಇನ್ಶೂರೆನ್ಸ್ ಬರುತ್ತೆ ಅಂದ್ರೆ ಯಾರು ಕೂಡ ಮಾಡ್ಕೋಬಹುದು. ಆದ್ರೆ ನಾವು ತುಂಬಾ ಎಲ್ಲ ಕಡೆ ಕನ್ವಿನ್ಸ್ ಮಾಡಿ ಪದೇ ಪದೇ ಹೇಳಿ 2014 ಇವಾಗ 24 10 ವರ್ಷದಿಂದ ಹೇಳ್ತಾ ಇದ್ದೇವೆ, ಇನ್ನೂ ಸಹ 100% ಆಗಿಲ್ಲ. ಆದ್ರೆ ನಾವು ಉಡುಪಿ ಜಿಲ್ಲೆ, ನಾವು ಬುದ್ಧಿವಂತರ ಜಿಲ್ಲೆ.
6: ಒಳ್ಳೆ ಒಂದು ಇನ್ಫಾರ್ಮೇಶನ್ ಹೇಳಿದ್ರೆ, ಆಕ್ಚುಲಿ ಈ ಇನ್ಶೂರೆನ್ಸ್ ಅಂದ ಕೂಡಲೇ ಕೆಲಸಕ್ಕೆ ಸೇರಿದ್ಮೇಲೆ ನಾವ್ ಇನ್ಶೂರೆನ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಇವ್ರು ಹೇಳಿದಂಗೆ ಇದು ಸರ್ಕಾರದ ಇನ್ಶೂರೆನ್ಸ್ ಇರೋದು, ಹಾಂಗಾಗಿ 18 ವರ್ಷ ಮೇಲ್ಪಟ್ಟವರು ಖಂಡಿತ ಮಾಡ್ಕೊಳ್ಳಕ್ ಮತ್ತೆ ನೆನ್ಪಲ್ಲಿ ಒಂದು ನಾಮಿನಿ ಹಾಕತ್ತ. ನಾಮಿನಿ ಹಾಕ್ಲ ಅಂದ್ರೆ ತುಂಬಾ ಸಮಸ್ಯೆಗಳತ್ತ ಆಮೇಲೆ. ಹಾಗಾಗಿ ಅದು ನಿಮ್ದು 12 ರೂಪಾಯಿ
9: 12 ರೂಪಾಯಿ ಇನ್ಶೂರೆನ್ಸ್ ಅನ್ನುವಂಥದ್ದು ಈಗ 20 ರೂಪಾಯಿ ಆಗಿದೆ. ಇವಾಗ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮೊದಲು 330 ಇವಾಗ 436 ರೂಪಾಯಿ ಆಗಿದೆ. ಜೀವನ್ ಸುರಕ್ಷಾ ಬಿಮಾ ಯೋಜನೆ ಮೊದಲು 12 ರೂಪಾಯಿ ಇತ್ತು, ಈಗ 20 ರೂಪಾಯಿ ಆಗಿದೆ. ಆದ್ರೆ ಮೊದಲು 12 ರೂಪಾಯಿ ಇರುವಾಗ ಮಾಡಿರುವವರು ಮತ್ತೆ ಪುನಃ ಮಾಡಬೇಕು ಅಂತ ಇಲ್ಲ, ಅದೇ ಕಂಟಿನ್ಯೂ ಆಗಿ ಈ ವರ್ಷದಿಂದ 20 ರೂಪಾಯಿ ಕಟ್ ಆಗುತ್ತೆ. ಇನ್ನೊಂದು ಏನು ಅಂದ್ರೆ, ಮೇ ತಿಂಗಳಲ್ಲಿ ಎಲ್ಲರೂ ಪಾಸ್ಬುಕ್, ಯಾರು ಇನ್ಶೂರೆನ್ಸ್ ಮಾಡಿರ್ತಾರೆ ಅವರವರ ಪಾಸ್ಬುಕ್ ಒಂದ್ಸರಿ ಎಂಟ್ರಿ ಮಾಡಿ ನೋಡಿ, ಅಥವಾ ಯಾರಾದ್ರೂ ಗೂಗಲ್ ಪೇ ಅಥವಾ ಈ ಪಾಸ್ಬುಕ್ ಏನಾದ್ರೂ ಇದ್ರೆ ಅದರಲ್ಲಿ ಮೇ ತಿಂಗಳಲ್ಲಿ ಹಣ ಕಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಏನಾಗಿದೆ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ಹಣ ಕಟ್ ಆಗಿದೆ ಅಂತ ನೋಡ್ಕೊಳ್ಳಿಲ್ಲ, ವರ್ಷದಿಂದ ನಡ್ಕೊಂಡ್ ಬರ್ತಿದೆ ಕಟ್ ಆಗಿದೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅಕೌಂಟ್ ಅಲ್ಲಿ ಏನಾದ್ರೂ ಆ ಟೈಮಲ್ಲಿ ಸಫಿಶಿಯಂಟ್ ಬ್ಯಾಲೆನ್ಸ್ ಇಲ್ದೇನೆ ಏನಾದ್ರೂ ಇನ್ಶೂರೆನ್ಸ್ ಲ್ಯಾಪ್ಸ್ ಆಯ್ತು ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಹಣ ಅಕೌಂಟಿಗೆ ಬಂದ ಕೂಡಲೇ ರಿನ್ಯೂವಲ್ ಮಾಡುವಂತ ಪದ್ಧತಿ ಇಲ್ಲ, ಅದು ನಾವೇ ಹೋಗಿ ನಮ್ಮ ಅಕೌಂಟ್ ಅಲ್ಲಿ ಇನ್ಶೂರೆನ್ಸ್ ಮಾಡಿ ಅಂತ ಪುನಃ ಮಾಡ್ಕೋಬೇಕು. ಆ ವರ್ಷ ಈಗ ಲಾಸ್ಟ್ ಇಯರ್ ಅಲ್ಲಿ ನಾವು ಎಷ್ಟೇ ಕಟ್ಟಿರಬಹುದು, ಈ ವರ್ಷದಲ್ಲಿ ನಮ್ಮ ಅಕೌಂಟ್ ಇಂದ ಹಣ ಕಟ್ ಆಗಲಿಲ್ಲ, ನಮ್ಗೆ ಕ್ಲೈಮ್ ಬಂದಿದೆ ಅಂತ ಅಂದ್ರೆ ಯಾವುದೇ ಇನ್ಶೂರೆನ್ಸ್ ಅನ್ನುವಂಥದ್ದು ಯಾರಿಗೂ ಕೊಡ್ಲಿಕ್ಕೆ ಬರುವುದಿಲ್ಲ. ಆ ಕಾರಣಕ್ಕೋಸ್ಕರ ಮೇ ತಿಂಗಳಲ್ಲಿ ಎಲ್ಲರೂ ಒಂದು ಟ್ರಾನ್ಸಾಕ್ಷನ್ ನೋಡ್ಕೊಂಡ್ರೆ 20 ರೂಪಾಯಿ ಕಟ್ ಆಗಿದೆಯಾ, 436 ರೂಪಾಯಿ ಕಟ್ ಆಗಿದೆಯಾ ಅಂತ ನೋಡ್ಕೊಂಡ್ರೆ ಸಾಕಾಗತ್ತೆ. ಇಲ್ಲ ಅಂದ್ರೆ ಬ್ಯಾಂಕಿಗೆ ಹೋಗಿ ಒಂದ್ಸರಿ ಇನ್ಫಾರ್ಮ್ ಮಾಡಿ.
6: ಗೊತ್ತಾಯ್ತಲ್ಲ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ, ನಿಮ್ ಪಾಸ್ಬುಕ್ ತಗೊಂಡ್ ಹೋಯ್ನಿ, ನಾಳೆಗೆ ಹೋಯ್ನಿ, ಇವತ್ತೇ ಹೋಯ್ನಿ, ಈಗಲೇ ಹೋಯ್ನಿ, ಅಡ್ಡಿಲ್ಲ, ಹೋಯ್ ಒಂದ್ಸಲ ಚೆಕ್ ಮಾಡಿ ಕಾಣಿ. ನಾನು ಹೋಯ್ಕತ್, ನಾನು ಚೆಕ್ ಮಾಡಿದೆ, ತುಂಬಾ ಟೈಮ್ ಆಯ್ತು, ಒಂದ್ಸಲ ಕಾಣ್ಕತ್ತ ಹೇಳಿ.
2: ಇಲ್ಲಿ ಇನ್ನೊಂದು ನೋಟ್ ಮಾಡ್ಬೇಕಾದಂತ ವಿಷಯ ಏನಂತಂದ್ರೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು 436 ರೂಪಾಯಿ ಅದು ಹೊಸದಾಗಿ ಮಾಡಿದವರಿಗೆ ಮೊದಲ 45 ದಿನಗಳ ತನಕ ರಿಸ್ಕವರೇಜ್ ಇರುವುದಿಲ್ಲ. ಅಂದ್ರೆ ಇವತ್ತು ಎನ್ರೋಲ್ ಆಗಿದ್ದೇವೆ, 45 ದಿವಸಗಳ ತನಕ ಅಕಸ್ಮಾತ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಅದು ಕ್ಲೈಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂಚೆ ಈ ಕಂಡೀಷನ್ ಇರಲಿಲ್ಲ, ಯಾಕೆ ಅಂತಂದ್ರೆ ನಂತರ ಬಂದದ್ದು. ಕಾರಣ ಏನಂತಂದ್ರೆ ಇಷ್ಟೇ, ಆಗ ಈ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ ಡೆತ್ ಬೆಡ್ ಅಲ್ಲಿ ಇರುವಂತವ್ರು, ಅವರದೆಲ್ಲ ಅಕೌಂಟ್ ಮಾಡಿಸಿ, ಇನ್ನೇನು ಡೆತ್ ಹತ್ರ ಇರೋರು ಅಕೌಂಟ್ ಮಾಡಿಸಿ, ಅಂದ್ರೆ ಇದು JJBY ಮಾಡಿಸ್ಕೊಂಡು ಕ್ಲೈಮ್ ಆದದ್ದುಂಟು. ಸೊ ಹಾಗಾಗಿ ಡೆತ್ ಬೆಡ್ ಅಲ್ಲಿ ನಿಯರ್ ಇರುವಂತವ್ರಿಗೆ ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ, ರೀಪೇ ಮಾಡ್ಬೇಕಲ್ಲ ಕಮ್ಮಿ ಇದು ಇನ್ಸೂರೆನ್ಸ್ ಅಂತ ಹೇಳಿ ಈ ಕಂಡೀಷನ್ ಒಂದು ಹಾಕಿದ್ದಾರೆ. ಆದ್ರೆ ಆಕ್ಸಿಡೆಂಟ್ ಇದರಲ್ಲಿ ಇನ್ಸೂರೆನ್ಸ್ ಏನ್ ಹೇಳಿದೇವೆ ಅದರಲ್ಲಿ ಈ ಕಂಡೀಷನ್ ಇಲ್ಲ. ಇಮಿಡಿಯೇಟ್ ಆನ್ ದ ಸ್ಪಾಟ್ ಯಾವಾಗ ಅವ್ರು ಎನ್ರೋಲ್ ಆಗ್ತದೆ ಅಕೌಂಟ್ ಇಂದ ಆಗ್ಲಿಂದಾನೆ ಇಮಿಡಿಯೇಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ.
6: ಅದೇ ಆಗ ಅವ್ರು ಹೇಳ್ದಂಗೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಅಂದ್ರೆ ಬರೀ ರೋಡ್ ಅಲ್ಲಿ ಗಾಡಿ ಗುದ್ದುದು ಗಾಡಿ ಬಾಡಿ ಗುದ್ದುದು ಮಾತ್ರ ಅಲ್ಲ, ಯಾವುದೇ ಆಕಸ್ಮಿಕ ಅದು ನೀವ್ ಎನಿ ಟೈಮ್ ಆದ್ರೂ ಅದರಲ್ಲಿ ನೀವು ಕ್ಲೈಮ್ ಮಾಡಕ್ ಹೋಯ್ಲಕ್ ಒಂದ್ಸಲ ಬ್ಯಾಂಕಿಗೆ ಹೋಗಿ ಕೇಳಕ್ ಹಿಂಗಾಯ್ತು ಅಂತ ಹೇಳಿ ಕೇಳ್ಕ ಬಂದ್ರೆ ಒಳ್ಳೇದು, ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಯುವ ಸ್ಪಂದನದಲ್ಲಿ ಇವತ್ತು ನಾನು ಒಂದು ಹಾಡು ಹಾಡ್ಕತ್ತ. ಇಲ್ಲ, ನೀವೇನು ಹೆದರ್ಬೇಡಿ, ನಾನು ಹಾಡು ಹಾಡಕ್ಕೆ ಹೋತಿಲ್ಲ, ಆದ್ರೆ ಹಾಡು ನೆನ್ಪು ಮಾಡ್ಕೊಳ್ಕತ್ತ. ಅದೆಂತಂದ್ರೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡ. ಯಾಕೆಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯುವ ಸ್ಪಂದನದ ಅತಿಥಿಯಾಗಿ ಶ್ಯಾಮ್ ಅಂತ ನಾವೀಗ ಕರೆಯೋದಾದ್ರೆ ಶ್ಯಾಮ್ ಇದಾರೆ. ಶ್ಯಾಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಹೆಂಗಿದ್ರಿ ಶ್ಯಾಮ್?
3: ಚೆನ್ನಾಗಿದ್ದೀಯಾ,
2: ಹುಷಾರಿದ್ಯಾ? ಓಕೆ. ನಮ್ಮ ಗಂಗೊಳ್ಳಿಯ ಶ್ಯಾಮ್ ಈಗ 10ನೇ ಕ್ಲಾಸ್ SV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಂಗೊಳ್ಳಿಯ ವಿದ್ಯಾರ್ಥಿ. ಎಸ್. ಶ್ಯಾಮ್, ಯಾಕೆ ತುಂಬಾ ಡಿಫ್ರೆಂಟ್ ಅಂಡ್ ವಿಶೇಷ ಅಂತ ಅನಿಸ್ತಾರಂದ್ರೆ, ಶ್ಯಾಮ್ ಯೂಟ್ಯೂಬ್ ಮೂಲಕ ಫ್ಲೂಟ್ ಕೊಳಲು ಕಲಿತು ಈಗ ರಾಷ್ಟ್ರಮಟ್ಟದ ಕೊಳಲು ವಾದಕರಾಗಿದ್ದಾರೆ. ಅದ್ರ ಒಟ್ಟಿಗೆ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ, ಅದೆಂತ ಕೇಂದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಾ, ಕರೆಕ್ಟ್ ಹೇಳ? ಅದ್ರಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಎಷ್ಟು ರಾಗಗಳನ್ನ ನುಡಿಸ್ಬೇಕಾಯ್ತು ಒಂದ್ ನಿಮಿಷದಲ್ಲ?
3: ನಾನು 10 ರಾಗಗಳನ್ನ ಬಾರಿಸಿದೆ.
2: ಒಂದ್ ನಿಮಿಷದಲ್ಲಿ 10 ರಾಗ ಅಂದ್ರೆ ಎಷ್ಟು ಸೆಕೆಂಡ್ ಒಂದೊಂದು ರಾಗ ಚೇಂಜ್ ಆಯ್ತು ಮಗ?
3: ದಟ್ ಇಸ್ ಫ್ಲೆಕ್ಸಿಬಲ್,
2: ದಟ್ಸ್ ಅಪ್ ಟು ಯು. ಯು ಕ್ಯಾನ್ ಚೇಂಜ್. ಸೊ 10 ರಾಗ ಚೇಂಜ್ ಮಾಡಿದಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನೀವು ಸೇರ್ಕೊಂಡ್ರಿ ಒಂದು ನಿಮಿಷದಲ್ಲಿ. ವಾವ್. ಅಂಡ್ ವಾಟ್ ಇಸ್ ಇಂಟ್ರೆಸ್ಟಿಂಗ್, ನಾನು ಈಗಷ್ಟೇ ಹೇಳ್ದೆ ಅಲ್ಲ ನಿಮ್ಗೆ, ಯೂಟ್ಯೂಬ್ ನಲ್ಲಿ ಕೊಳಲು ಕಲ್ತದ, ಅದ್ರ ಕಥೆಯೆಲ್ಲ ಕೇಮ್ಕಿತ್ತೆ. ಅಂಡ್ ಆಲ್ಸೋ ಪ್ರವೀಣ್ ಗೋಡ್ಕಿಂಡಿ ಕೊಳಲು ವಾದಕರು, ಖ್ಯಾತ ಕೊಳಲು ವಾದಕರು, ಅವರ ಶಿಷ್ಯರಾಗಿರುವ ಸುನಿಲ್ ಅವರ,
3: ಸುನಿಲ್ ಕುಮಾರ್
2: ಅವರ ಜೊತೆ ನೀವು ಈಗ ಆನ್ಲೈನ್ ನಲ್ಲಿ ಈ ಕೊಳಲನ್ನ ಕಲಿತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು?
3: ಈಗ 4 ವರ್ಷ.
2: 4 ವರ್ಷ ಆಯ್ತಾ? ಓಕೆ. ಕೊಳಲು ಕಲುಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮೂಲಕ?
3: ಅವ್ರ ಹತ್ರ ಸೇರೋಕ್ಕಿಂತ ಮುಂಚೆ 2-3 months
2: ಅಂದ್ರೆ ಅದು 4 ವರ್ಷನೇ ಹೆಚ್ಚು ಕಮ್ಮಿ ಅಲ್ಲ. ಎಲ್ರಿಗೂ ಮೊಬೈಲ್ ಕೊಟ್ರೆ ಅದನ್ನ ಕಾಣಕ, ಗೇಮ್ಸ್ ಆಡಕ, ರೀಲ್ಸ್ ಕಾಣಕ ಅಂತೇಳೆಲ್ಲ ಅನ್ಸುತ್ತೆ. ಶ್ಯಾಮಿಗೆ ಅದು ಹೆಂಗೆ ಯೂಟ್ಯೂಬ್ನಾಗ ಹೋಗಿ ನಾನು ಕೊಳಲನ್ನೇ ಕಾಣಕಂತ ಅನ್ಸಿದ್ದು?
3: ನಾನು ಮತ್ತೆ ನನ್ನ ಅಕ್ಕ ಭಜನೆ ಮಾಡ್ತಿದ್ದೆ ಸಂಜೆ ಹೊತ್ತಿ.
2: ಹಾ,
3: ಅಕ್ಕ ಹೇಳ್ದಾಳ, ಅವಳು ಹಾಡು ಹಾಡ್ತಾಳ, ಮತ್ತೆ ನಾನಂತೂ ಇನ್ಸ್ಟ್ರೂಮೆಂಟ್ ಬಾರಿಸೋದಕ್ಕೆ ಇಲ್ಲ, ಅದಕ್ಕೆ ಅಕ್ಕ ಹೇಳ್ದಾಳ ಕೊಳಲನ್ನ ಬಾರಿಸ ಅಂತ ಹೇಳಿದೆ. ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ಹೋಗಿ ಕೊಳಲ್ ಕಂಡ್ಕೊಂಡೆ. ಆಮೇಲೆ ಅದೇ ದಿವಸದಿಂದ ಕೊಳಲ್ ಬಂತು.
2: ಅಷ್ಟು ಅಲ್ಲ, ಅಷ್ಟೊತ್ತಿಗೆ ಕೊಳಲ್ ಇದ್ದಿತ್ತ ಬಾರ್ಸೋಕೆ?
3: ಅಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೆ.
2: ಓ, ಪರ್ಚೇಸ್ ಮಾಡಿದ್ದು. ಓಕೆ. ಹಾ, ಇದು ಇದು ಕತೆ ಬಾರಿ ಇಂಟ್ರೆಸ್ಟಿಂಗ್. ವಜ್ನಿ ಮಾಡೋಕೆ ಅಕ್ಕನಿಗೆ ಹಿಮ್ಮೇಳದಲ್ಲಿ ಏನಾದರೂ ಏನೋ ಹಿಮ್ಮೇಳ ಮ್ಯೂಸಿಕ್ ಬೇಕಂತ ಹೇಳಿ ಯಾವುದಕ್ಕಂದ್ರೆ ಅಕ್ಕ ಕೊಳಲು ಹೊಂದಿದ್ದಕ್ಕೆ ತಮ್ಮ ಕೊಳಲನ್ನು ಕಲುಕೋದು. ವೆರಿ ಇಂಟ್ರೆಸ್ಟಿಂಗ್. ಓಕೆ. ಹಾ, ಸೊ ಆನಂತರ ಎಂತ ಆಯ್ತು ಶ್ಯಾಮ್?
3: ಆಮೇಲಿಂದ ಕೊಳಲ್ ಯೂಟ್ಯೂಬಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿತೆ. ಆಮೇಲೆ ಆನ್ಲೈನಲ್ಲೇ ಸುನಿಲ್ ಕುಮಾರ್ ಅವ್ರನ್ನ ಹುಡ್ಕೊಂಡೆ. ಆಮೇಲೆ ಅವ್ರ ಹತ್ರ ಮಾತಾಡಿ ಸೇರ್ಕೊಂಡೆ ಅವ್ರ ಕ್ಲಾಸಿಗೆ. ಆಮೇಲೆ ಅಲ್ಲಿಂದ ಅವ್ರ ಹತ್ರ ಕಲಿಕ್ ಸ್ಟಾರ್ಟ್ ಮಾಡಿದೆ. ಅವರು ಬೇರೆ ಬೇರೆ ರಾಗ ಅಲ್ಲಿನ ಟೆಕ್ನಿಕ್ಸ್ ಎಲ್ಲ ಹೇಳಿಕೊಡೋ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಂದು ಎಂತೆಲ್ಲ ತಪ್ಪಿತ್ತು ಅದನ್ನೆಲ್ಲ ಕರೆಕ್ಟ್ ಮಾಡ್ತಿದ್ದೆ.
2: ಓಕೆ. ಆನ್ಲೈನಲ್ಲಿ ಕಲೋದು ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಅಫ್ಕೋರ್ಸ್ ನೀವು ಶುರು ಮಾಡಿದ್ದೇ ಯೂಟ್ಯೂಬ್ ಮೂಲಕ, ಎಲ್ಲೂ ಗುರು ಯಾರು ಎದುರ್ಬೋದೇ ಇಲ್ಲ, ಇರಲಿಲ್ಲ ನಿಮಗೆ, ಒಂಥರ ಏಕಲವ್ಯ ಅಂತಾರೆ ಶುರು ಮಾಡಿದ್ದ. ಆದರೆ ಈ ಆನ್ಲೈನ್ ಕಲಿಯೋಕೆ ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಈ ಕೊಳಲು ಗೀಳಲು ಹಂಗಿದೆಲ್ಲ ಕಲ್ಲುದಾರೆ, ಈಗ ಎಲ್ಲದು ಆನ್ಲೈನ್ ಆಗಿಬಿಟ್ಟಿದೆ, ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ?
3: ಅಂದರೆ ಆ ರೀತಿ ಕ್ಲಿಯಾರಿಟಿ ಸಿಕ್ಕುವುದಿಲ್ಲ. ಟೆಕ್ನಿಕ್ಸ್ ಇರತ್ತೆ ಕೆಲವು, ಗಮಕ್ ಮೀಂಡ್ ಅದೆಲ್ಲ ಯೂಟ್ಯೂಬಲ್ಲಿ ಹೇಳಿಕೊಡ್ತಾರೆ, ಆದರೆ ಅಷ್ಟು ಗುರು ಹತ್ರ ಹೋಯ್ಕಲ್ಲೋ ಅಷ್ಟು ಆ ಥರ ಏನು ಕ್ಲಾರಿಟಿ ಸಿಕ್ಕುವುದಿಲ್ಲ ನಮ್ಮ ಮೈಂಡಿಗೆ. ಅದಕ್ಕೆ ಗುರು ಇಂಪಾರ್ಟೆಂಟ್. ಆ್ಯಕ್ಚುಲಿ
2: ಗುರು ಬೇಕೇ ಬೇಕು, ಒಂದು ವಿದ್ಯೆ ಕಲಿಬೇಕಾದ್ರೆ ಗುರು ಬೇಕೇ ಬೇಕು. ಈ ಕೊಳಲು
3: ಲೆವೆಲ್ ಕಲಿದಾರೆ ಬೇಕು,
2: ಯಾವ ಲೆವೆಲ್ ಸ್ಟ್ಯಾಂಡರ್ಡ್. ಈಗ ಈಗ ಕೊಳಲು ಕಲಿಕೆ ಮುಂಚೆನೆ, ಕೊಲುಕ ಆಪ್ ಮುಂಚೆನೆ ನಿಮ್ಗೆ ಸಂಗೀತ ಜ್ಞಾನ ಎಲ್ಲ ಇದ್ದಿತ್ತಾ?
3: ಇಲ್ಲ, ಒಂಚೂರು ಇಲ್ಲ.
2: ಮತ್ತೆ
3: ನಾನೇ ಬೇರೆ ಬೇರೆ ವಿಡಿಯೋ ಮಸ್ತ್ ಟೈಮ್ ಕೊಡು ಸ್ಟಾರ್ಟ್ ಮಾಡಿದೆ ಅದ್ರ ಮೇಲೆ. ಅದರಿಂದ ಕಲಿತ ಸೋದೆ ಅಷ್ಟೇ.
2: ಎಂತ ಗೊತ್ತಾ ಶ್ಯಾಮ್, ನಂದೊಂದು ಕತೆ ಇತ್ತು. ನಾನು ಮುಂಗಾರು ಮಳೆಯಲ್ಲಿ ಅನಿಸುತ್ತಿದ್ದೆ ಯಾಕೋ ಇಂದು ಅಂತ ಒಂದು ಹಾಡಿದೆ, ಗೊತ್ತಿತ್ತ ಕೇಂದಿದ್ಯಾ? ಹಾ, ಅದ್ರ ಮಧ್ಯದಲ್ಲಿ ಒಂದು ವಾಯ್ಲಿನ್ ಬರ್ತತ್ತ, ಹೌದಾ? ಅದು ಫುಲ್ ಪ್ಯಾಥೋ ಸಾರೋ ಥರದೊಂದು ವಾಯ್ಲಿನ್ ಬರ್ತತ್ತ. ಅದಕ್ಕೇನು ಖುಷಿಯಾಗಿ ನಂಗೆ ಅನಿಸ್ತು ಒಂದಿನ ನಾನು ವಾಯ್ಲಿನ್ ಹಿಂಗೆ ಬಾರಿಸ್ಕಂತೇಳಿ. ಸೊ ಅದಕ್ಕೆ ನಾನೊಂದು ವಾಯ್ಲಿನ್ ತಗೊಂಡು ಒಬ್ರು ಗುರುಗಳ ಹತ್ರ, ಅವ್ರು ಆಕಾಶವಾಣಿ ಮಟ್ಟದ ಸಂಗೀತ ಏನೋ ಅಭ್ಯಾಸ ಮಾಡಿರುವಂಥ ಗುರುಗಳವರು, ಅವ್ರ ಹತ್ರ ಕೊಲ್ಲಕ್ಕೆ ಹೋದೆ. ಕೊಲ್ಲಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಯ್ತು ವಾಯ್ಲಿನ್ ಬಾರಿಸ್ಬೇಕಂದ್ರೂ ಸಂಗೀತ ಜ್ಞಾನ ಬೇಕು ಅಂತೇಳಿ. ಓ ದೇವ್ರ, ಈಗ ವಯಲಿನ್ ಕಲಿಕರ ಸಂಗೀತನೇ ಕಲಿಕ ಇದು ಆಪದ ನಂಗೆ ಅನ್ನೋ ಪ್ರಶ್ನೆ ಆಗ ಮೂಡಿತ್ತು. ಆಮೇಲೆ ನನ್ನ ವಯಲಿನ್ ಕಲಿಕೆ ಏನಾಯ್ತು ಅಂತ ಮತ್ತೆ ಕಲಿಕರ ಹೇಳ್ತಿ, ಬಟ್ ನಿಮ್ಗೂ ಸಹ ಹಂಗೆ ಆಯ್ತಾ?
3: ಒಂಥರ ಕನ್ಫ್ಯೂಸ್ ಆಗ್ತಿತ್ತು ಮೊದ್ಲಿಗೆ, ಆಮೇಲೆ ಟೈಮ್ ಅದಕ್ಕೆ ಕೊಡ್ತಾ ಹೋದೆ, ಆಮೇಲೆ ಕಲ್ತ್ಕೊಂಡೆ ಸ್ವಲ್ಪ ಸ್ವಲ್ಪ.
2: ಈಗ ಆದಷ್ಟು ಸಂಗೀತ ಜ್ಞಾನ ಇದೆ, ಪ್ರಾಕ್ಟೀಸ್ ಹ್ಯಾಂಗ್ ಮಾಡುದು ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಹ್ಯಾಂಗ ಅದು?
3: ಬೆಳಗ್ಗೆ ನಾ ಎದ್ರು ಕೂಡ ಅಂದ್ರೆ ಬ್ರಶ್ ಎಲ್ಲ ಆದ್ಮೇಲೆ ಸೀದಾ ಕೊಳಕ್ ಪ್ರಾಕ್ಟೀಸ್ ಮಾಡೋಕೆ.
2: ಎಷ್ಟು ಗಂಟೆಗೆ ಹೇಳು ಶ್ಯಾಮ್?
3: ಐದೂವರೆ.
2: ಐದೂವರೆಗೆ ಹೇಳುದು ಬ್ರಶ್ ಎಲ್ಲ ಮಾಡುದು, ಕೊಳಲ್ ಪ್ರಾಕ್ಟೀಸ್. ವೆರಿ ನೈಸ್. ಅಪ್ಪ ಅಮ್ಮ ಎಬ್ಸುದ ಅಥವಾ ತಾವೇ ಹೇಳುದ?
3: ನಾನೇ ಹೇಳ್ತೀನಿ.
2: ಈಗ ಎಕ್ಸಾಮ್ ಟೈಮ್ ಎಲ್ಲ ಹೆಂಗ್ ಮಾಡ್ತೀರಿ? ಮೊನ್ನೆ ಎಕ್ಸಾಮ್ ಆಯ್ತಲ್ಲ SSLC,
3: ಎಕ್ಸಾಮ್ ಟೈಮಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಯ್ಲ ಅದಕ್ಕೆ.
2: ಹ್ಮ್,
3: ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಲಿ.
2: ಆಯ್ಲ, ಬಟ್ ಅಷ್ಟೊತ್ತಿ ಮಿಸ್ ಮಾಡ್ತೀರಿ ನೀವು ಖಂಡಿತ ಅಲ್ಲ. ಈಗ ಈ ಕೊಳಲನ್ನ ಕೊಲ್ಲಕ್ಕೆ ಶುರು ಮಾಡ್ತಾ ಶುರು ಮಾಡ್ತಾ ಹೋದಂಗೆ ನಿಮ್ಮಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆತ ಹೋಯ್ತು?
3: ಅಂದ್ರೆ ಸಂಗೀತ ಜ್ಞಾನ ಬಂತು.
2: ಹ್ಮ್, ಆದ್ರೆ ಕೊಳಲನ್ನ ಯೂಟ್ಯೂಬ್ ಅಲ್ಲಿ ಕೊಲ್ಲಕ್ಕೆ ಶುರು ಮಾಡಿದಾಗ ಫಸ್ಟ್ ಪ್ರೈಸ್ ಯಾವ್ದ್ರಾಗ ಬಂತಂಬ್ರಲೆ?
3: ಹೌದು, ಶಿವಸ್ ಮ್ಯೂಸಿಕಲ್ ಅಂತ ಅಕಾಡೆಮಿ ಒಂದಿತ್ತ, ಅಲ್ಲೊಂದು ಕಾಂಪಿಟೇಷನ್ ಮಾಡಿದ್ವಿ.
2: ಹ್ಮ್,
3: ಅದ್ರಲ್ಲೇ ನಾ ಫಸ್ಟ್ ಪ್ರೈಸ್ ಬಂತ. ನಂಗೆ
2: ಯಾವ ಹಾಡ್ ಬಾರಿಸಿದ್ರಿ
3: ಅಲ್ಲಿ? ಅವ್ರೊಂದು ಸಾಂಗ್ ಕೊಟ್ಟಿರ, ಟೀಚರ್ ಇದ್ರು ಒಬ್ರು, ಅವರೇ ಹಾಡಿದೀರ ಸಾಂಗ್. ಅದನ್ನ ಕೊಳದ ಬಾರಿಸಿದೆ. ಅವ್ರು ಯಾವ ತರ ಇಟ್ಟಿರಂದ್ರೆ ಕಾಂಪಿಟೇಷನ್ ಮಸ್ತ್ ಕೊಳದ ಪ್ಲೇಯರ್ಸ್ ಇದೀರ, ಅದ್ರಲ್ಲೇ ಯಾರು ಒಳ್ಳೆ ಹಾಡ್ತಾರೆ ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ರು.
2: ಓಕೆ,
3: ಅದ್ರಲ್ಲೇ ನಾನೇ ಎಲ್ಲರ್ಕಿಂತ ಒಳ್ಳೆ ಹಾಡ್ನ, ಅದಕ್ಕೆ ನಂಗೆ ಸಿಕ್ತು.
2: ವಾವ್, ಅದು ಸಂಗೀತ ಜ್ಞಾನ ಅಲ್ಲ ಇದ್ದಿತ್ತ, ಯಾಕಂದ್ರೆ ಅಷ್ಟು ಕಲ್ಲು ಶುರು ಮಾಡೋದಷ್ಟೇ ಅಲ್ಲ,
3: ಅದೇ ನಾನು ಯೂಟ್ಯೂಬ್ ಅಲ್ಲೆಲ್ಲ ಕಲ್ತ್ಕೊಂಡು
2: ಬರೀ 3 ತಿಂಗಳಾಯ್ತಂಬ್ರು ಕಲ್ಲು ಶುರು ಮಾಡಿ ಅಷ್ಟರಲ್ಲಿ ಇಷ್ಟಪ್ಪ ಹಾಡುಕ್ಕಾದ್ದ ಕಾಂಪಿಟೇಷನ್ ಅಲ್ಲಿ. ವಾವ್, ಅದು

0: ವಾವ್ ಸೂಪರ್, ತುಂಬ ಒಳ್ಳೆಯಿತ್ತು. ಅಲ್ಲ, ನಿಮ್ಮ ಸಂಗ್ರಹದಲ್ಲಿ ಅಷ್ಟಪ್ಪ ಕೊಳಲಿತ್ತಲ್ಲ, ಈ ಕೊಳಲು ಅದು ಹ್ಯಾಂಗ್ ಅದು ಚೇಂಜ್ ಮಾಡ್ತೀರಿ ಅಂದ್ರೆ ಬೇರೆ ಬೇರೆ ರಾಗಕ್ಕೆ ಬೇರೆ ಬೇರೆ ಕೊಳಲ ಹ್ಯಾಂಗ್ ಅದು?
1: ಒಂದು ಸಾಂಗ್ ಇದು ಮೂಡ್ ಇರುತ್ತಲ್ವ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೊಳಲ,
0: ಅದಕ್ಕೆ ಬೇರೆ ಬೇರೆ ಕೊಳಲನ್ನು ಬಳಸ್ತೀರಿ. ನಾನು ಇವನ್ ಪ್ರವೀಣ್ ಗೋಡ್ಕಿಂಡಿ ಅವರು ಲಾಸ್ಟ್ ಟೈಮ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ನಮ್ಮ ಭಂಡಾರ್ಕಲ್ಸ್ ಕಾಲೇಜಿಗೆ ಬಂದಿದ್ರು, ಅಷ್ಟೊತ್ತಿಗೆ ಹಿಂಗಿಂದೆ ಒಂದು ಬ್ಯಾಗ್ ಇಟ್ಕೊಂಡಿದೆ ಸುಮಾರು ಕೊಳಲ ಅದರಲ್ಲಿ. ಸೊ ಹಾಗೆ ನೀವು ಒಟ್ಟು ಎಷ್ಟು ಕೊಳಲ್ ಇದೆ ನಿಮ್ಮ ಹತ್ರ ಈಗ ಸಂಗ್ರಹದಲ್ಲಿ?
1: ಮೂವತ್ತೆರಡು
0: ಕೊಳಲು.
1: ಮತ್ತು ಮನೆಯಲ್ಲಿದೆ.
0: ಮತ್ತು ಮನೇಲಿ ಇತ್ತ? ಒಟ್ಟು ಎಷ್ಟಿತ್ತು ಟೋಟಲ್?
1: 32.
0: ಮನೆ ತುಂಬಾ ಕೊಳಲ ಇಪ್ಪುದು. ಈಗ ಅಪ್ಪಯ್ಯ ತೆಗ್ಸಿ ಕೊಟ್ಟಿದಾ? ಅಡ್ಡಿಲ್ಲ ಮಾರ್ರೆ, ಎಲ್ಲರೂ ಆ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಡ್ತಾರೆ. ನಿಮ್ಮ ಅಪ್ಪಯ್ಯ ಕೊಳಲ್ ತೆಗ್ಸಿ ಕೊಟ್ಟಿರು ಮಗನ ಆಸಕ್ತಿಗೆ ನೀರ್ಯಾರು ಕಲ್ದ. 32 ಕೊಳಲ್, ಒಂದು ಕೊಳಲಿಗೆ ಎಷ್ಟಿರುತ್ತೆ? ನಂಗೊಂದು ಜನರಲ್ ಕ್ಯೂರಿಯಾಸಿಟಿ, ಕುತೂಹಲ, ಒಂದು ಕೊಳಲಿದ ರೇಟ್ ಎಷ್ಟಿರುತ್ತೆ?
1: ಸ್ಮಾಲರ್ ಪಿಚ್ ಕೊಳಲ್ ಅಂದ್ರೆ ಸ್ಟಾರ್ಟ್ ಆಗುದು 1,000 1,500.
0: ಸ್ಮಾಲರ್ ಪಿಚ್ ಸ್ಮಾಲರ್ ಸೈಜ್ ಅಲ್ಲಿ ಇರುತ್ತ
1: ಅಂದ್ರೆ 20 cm.
0: ಓಕೆ, 20 cm ಕೊಳಲಿಗೆ 1,500 ತನಕ ಇರುತ್ತೆ. ಹಾ, ಉದ್ದುದ ಈಗ ಕೈಯಿಂದ ಹಿಡ್ಕೊಂಡಿರಲ್ಲ ಉದ್ದುದ, ಆ ಕೊಳಲಿಗೆಲ್ಲ?
1: ಅದಕ್ಕೆಲ್ಲ 6,500.
0: ಓ ಅಪ್ಪ, ಈಗ ಈ ಉದ್ದ ಕೊಳಲ್ ಹೋದಾಗ ಪಿಚ್ ಜಾಸ್ತಿ ಆತ ಹೋಗ್ತದೆ ಹೆಂಗೆ? ಬೇಸ್ತರ ಜಾಸ್ತಿ ಬತ್ತ
1: ವಹಿಸ್ತಾರಲ್ವಾ
0: ಗಣಸರು ವಹಿಸ್ತಾರ, ಹೆಣ್ಮಕ್ಳು ವಹಿಸ್ತಾರ ಬೇಕು ಅಂದ್ರೆ
1: ಸಣ್ಣ ಕೊಳಲ್ ಪಿಚ್.
0: ಸಿ, ನಮ್ ತರದ ವಾಯ್ಸ್ ಗೆಲ್ಲ ಸಣ್ಣ ಕೊಳಲ್ ಸಾಕತ್ತ. ಗಂಡಸರ ವಾಯ್ಸ್ ಡೆನ್ಸ್ ಇರೋ ಡೆಪ್ತ್ ಇರುವಂತ ಬೇಸ್ ವಾಯ್ಸ್ ಗಳಿಗೆ ಉದ್ದುದ ದೊಡ್ಡ ಕೊಳಲ್ಗಳು ಬೇಕಾಗತ್ತೆ. ಅದು ನೀವು ರಾಗದ ಮೇಲೆ ಡಿಸೈಡ್ ಮಾಡ್ತೀರಿ.
1: ಹೌದು,
0: ಈ ರಾಗಕ್ಕೆ ಆ ಕೊಳಲ್ ಲೈಕ್ ಆಗ್ತದೆ. ಈಗ ಸಣ್ಣ ಕೊಳಲಿಗೆ ಹೆಣ್ಮಕ್ಳ ತರದ ವಾಯ್ಸ್ ಬರುತ್ತಲ್ಲ, ಅದಕ್ಕೆ ಯಾವ ರಾಗಗಳು ಆ ಕೊಳಲಿಗೆ ಯಾವ ರಾಗಗಳು ಒಳ್ಳೇದಾಗ್ತ ನಿಮ್ಗೆ ನುಡ್ಸೋಕೆ?
1: ಮಾರ್ನಿಂಗ್ ಟ್ಯೂನ್ ತರ ಅದು, ಮತ್ತೆ ಹ್ಯಾಪಿ ಸಾಂಗ್ಸ್ ಎಲ್ಲ ಆಕ್ಚುಲಿ ಅದರಲ್ಲೇ ಹಾಡ್ತೇವೆ.
0: ಓಕೆ,
1: ಆಮೇಲೆ ಬೇಸ್ ಕೊಡಂದ್ರೆ ತುಂಬಾ ಸ್ಯಾಡ್ ಸಾಂಗ್, ಮಿಕ್ಸ್ಡ್ ಇಮೋಷನ್ಸ್ ಆತ.
0: ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ಕೊಳಲ್ ಬೇಕಾತ, ಹ್ಯಾಪಿ ಇದಲ್ಲಾದ್ರೆ ಸಣ್ಣ ಸಣ್ಣ ಕೊಳಲ್ಗಳು ಸಾಕತ್ತ ಅಂತ ಹೇಳ್ಕೊಂಡು. ಈ ಕೊಳಲ್ಗಳನ್ನ ಹಿಡಿಯುವಾಗ ನಿಮ್ಗೆ ಎಷ್ಟು ಖುಷಿ ಆತ ಅಂದ್ರೆ, ಸಿ ಗೊತ್ತಿರ್ಲಿಲ್ಲ ನಿಮ್ಗೂ ಕೊಳಲ್ ಬಾರ್ಸೋಕಾತ, 4 ವರ್ಷದ ಹಿಂದೆ ಗೊತ್ತಾದದ್ದು. ಆ ಗೊತ್ತಾದ್ಮೇಲೆ ಪ್ರತಿ ಟೈಮ್, ಎವ್ರಿ ಟೈಮ್ ವೆನ್ ಯು ಹೋಲ್ಡ್ ದ ಫ್ಲೂಟ್ ಆ ಕೊಳಲ್ ಹಿಡ್ಕೊಂಡಾಗ ಎಷ್ಟು ಖುಷಿ ಆತ?
1: ತುಂಬಾ ಖುಷಿ ಆಗುತ್ತೆ.
0: ಈಗ ಅಕ್ಕನಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡು ಶುರು ಮಾಡಿ ಆಯ್ತಾ ಭಜನೆಗೆ? ದಿನ ಪ್ರತಿದಿನ ಸಾಯಂಕಾಲ ನಿಮ್ಮ ಮನೇಲಿ ಕೊಳಲ ಜೊತೆ ಭಜನೆ ಆಗತ್ತಾ? ಅಕ್ಕ ಭಜನೆ ಹೇಳುದು, ನೀವು ಕೊಳಲ್ ಬಾರಿಸೋದು.
1: ಅಂದ್ರೆ ಈಗ ಅಕ್ಕ ಕಾಲೇಜ್ ಓದ್ತಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ,
0: ಹಾಸ್ಟೆಲ್ ಇಪ್ಪತ್ತು
1: ಲಾಕ್ ಡೌನ್ ಟೈಮಿಗೆಲ್ಲ ಭಜನೆ ಎಲ್ಲ ಮಾಡ್ತಿದ್ದೇನೆ.
0: ಓಕೆ, ಸೊ ಅಕ್ಕ ತಮ್ಮ ಒಂದು ಕಾಂಬಿನೇಷನ್ ಅಲ್ಲಿ.

0: ಯಾವ ಭಜನೆಗೆ ನಿಮ್ಗೆ ಕೊಳಲ್ ನುಡ್ಸೋಕ್ ಭಾರಿ ಇಷ್ಟ ಆಗ್ತದೆ, ಯಾವ ಭಜನೆ ಯಾವ ಪದ್ಯ?
1: ಪಿಳ್ಳಂಗೋವಿ.
0: ಪಿಳ್ಳಂಗೋವಿಯ? ಹೆಸರಲ್ಲೇ ಇದೆಯಲ್ಲ, ಇಲ್ಲಿ ಒಂದ್ಸಲ ನಾವು ನುಡ್ಸೋದ್ ಕೇಳ್ಬೋದಾ? ಹಾ, ಶುರು ಮಾಡುವ.

0: ಬ್ಯೂಟಿಫುಲ್, ಎಷ್ಟು ಲೈಕ್ ನುಡಿಸ್ದೆ ಮಾರಾಯ. ಆಕ್ಚುಲಿ ಶ್ಯಾಮ ಅಂತ ಸುಮ್ಮನೆ ಆಕಸ್ಮಿಕವಾಗಿ ಹೆಸರಿಟ್ಟಿದ್ದಲ್ಲ ಶ್ಯಾಮನಿಗೆ, ಅದು ಮೋಸ್ಟ್ಲಿ ಅದಕ್ಕೆ ಕಾರಣನೇ ಇದೆ, ಶ್ಯಾಮನೇ ಇರ್ಕ. ಹಾಗೆ ಆ ಫ್ಲೂಟ್ ನುಡಿಸುವಾಗ ನನಗೆ ಹಾಗೆ ಈ ಥರ ಫ್ಲೂಟ್ ನುಡಿಸ್ತಾ ಇದ್ರೆ ಫುಲ್ ಹಿಂದೆ ಮುಂದಲ್ಲ ಸುಂದರಿಯರೇ ಇರ್ತಾರೆ ಶ್ರೀಕೃಷ್ಣಂಗಿದ್ದಂಗೆ, ಅಷ್ಟು ಚಂದ. ಹಾಂ, ಗೋವುಗಳು ಬರೋದು ಮಾತ್ರ ಅಲ್ಲ, ಎಲ್ಲರೂ ಬರ್ಬೋದು. ಏನು ಚೆನ್ನಾಗಿತ್ತು, ಮಧುರವಾಗಿತ್ತು ಶ್ಯಾಮ್, ತುಂಬ ಖುಷಿಯಾಯಿತು. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಚಂದದಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಆನ್ಲೈನಲ್ಲಿ ಕೇಳಿಕೊಂಡು, ಹಾ, ಇದು ಮೋಸ್ಟ್ಲಿ ಅದು ಹೇಳ್ತಾರಲ್ಲ ಸಂಸ್ಕಾರ ಪೂರ್ವಜನ್ಮದ ಅಂಥದ್ದೆಂಥದ್ದು ಇತ್ತು ಕುಸಾಕ. ಎನಿವೇಸ್, ಈಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದ್ರಲ್ಲಿ ಮಾಡ್ಕಂತ ಎಂತ ಕನ್ನಿಸ್ತ, ಸಾಕಲ್ಲ ಇಷ್ಟೇ ನುಡ್ಸ್ಕೊಂಡಿದ್ರೆ ಸಾಲ್ದ. ಅದರಲ್ಲೂ ಹೆಂಗೇಂದ್ರೆ ನೀವು ಈ ಫೀಲ್ಡಿಗೆ ಬಂದ ಅಥವಾ ಕಲುಕ್ ಶುರು ಮಾಡಿ ಅಂತ ತುಂಬ ಸಮಯ ಏನು ಆಯ್ಲಿಲ್ಲ ಅಲ್ದಾ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ನಾನಂದು ರೆಕಾರ್ಡ್ ಮಾಡ್ಕೊ ಹೋಯ್ಕಂದ್ರೆ ನಂಗೆ ಅಷ್ಟು ಗೊತ್ತಿರ್ಕಲ್ಲ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಶ್ಯಾಮ್ಗೆ?
1: ಅಂದ್ರೆ ನಮ್ದೇ ಅಕಾಡೆಮಿಯಲ್ಲಿ ಒಬ್ರು ಇದ್ದಿರು, ಅವರು ಸಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು.
0: ಓಕೆ,
1: ಅವ್ರನ್ನ ಕಣಕ್ಕೆ ನಂಗೂ ಎಂತಾರು ಮಾಡ್ಬೇಕನ್ನಿಸ್ತು.
0: ಹಾ,
1: ಅದಕ್ಕೆ ನಾ ಅದು ಚೆನ್ನಾಗಿ ತಗೊಂಡೆ.
0: ಹ್ಮ್,
1: ಆಮೇಲಿಂದ ಅದ್ರ ಮೇಲೆ ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿದೆ, ಆರ ಹೆಂಗ್ ಇದು ಹಾಡ್ಬೋದಂತ.
0: ಓಕೆ,
1: ಆಮೇಲೆ ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರಲ್ಲಿ ಬಂದು ಬರ್ಕೊಂಡೆ.
0: ವೆರಿ ನೈಸ್. ನಿಮ್ ಗುರುಗಳನ್ನ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿದ್ರ?
1: ಹೌದು, ಮಸ್ತ್
0: ಭೇಟಿ ಮಾಡಿದ್ರಿ.
1: ಹೌದು,
0: ಗುತಿತ್ತ
1: ಅಂದ್ರೆ ಗುರು ಒಂದನಕ್ಕೆಲ್ಲ ಕರೀತಾರೆ ಅವರು.
0: ಹಾ ಹಾ, ಓಕೆ, ಅಷ್ಟೊತ್ತಿಗೆ ಹೋಗಿ ಭೇಟಿಯಾಗಿ ಎಲ್ಲ ಬತ್ರಿ ನೀವು, ನಮಸ್ಕಾರ ಎಲ್ಲ ಮಾಡಿ ಅಲ್ಲ ಗುರು ದಕ್ಷಿಣೆ ಕೊಟ್ಟು. ಹಾ, ಅಲ್ಲಿ ಅವ್ರದ್ದು ಪ್ರೋಗ್ರಾಮ್ ಇರುತ್ತಾ, ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಹಾಡುಕ್ಕೆ, ಅದೆಲ್ಲ ಆಯ್ಬಪ್ಪದು. ಓಕೆ, ಸೊ ಈಗ ಹೋತ ಕ್ಲಾಸ್ ಅಲ್ಲೆಲ್ಲ ಮಕ್ಕಳೆಲ್ಲ ಹೇಳುದಿಲ್ಲ ಯಶಾಮ್ ಒಂದು ಕೊಳಲ್ ನೋಡ್ಸ ನಮ್ಗೊಂದು ಕೇಣ್ಕ ಅಂತಲ್ಲ, ಹಂಗಲ್ಲ ಇತ್ತ? ಇಲ್ಲ. ಶಾಲೆಯಲ್ಲಿ ಪ್ರೋತ್ಸಾಹ ಹೆಂಗಿತ್ತು, ಶಾಲೆ ವಾರ್ಷಿಕೋತ್ಸವಕ್ಕೆ ಸ್ಕೂಲ್ ಡೇಗೆ ಆನ್ವಲ್ ಡೇಗೆಲ್ಲ ನೀವು ಕೊಳಲ್ ನುಡ್ಸೋದು ಹಂಗಲ್ಲ ಇದೆಯಾ?
1: ಹೌದು, ಅಲ್ಲೇ ಹೇಳ್ತಾರೆ ಶಾಲೆಯಲ್ಲಿ.
0: ಹಾ,
1: ಓದಿ ಅಂತಂದು ಮತ್ತೆ ಸನ್ಮಾನ ಎಲ್ಲ ಮಾಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಶಾಲೆ,
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲೆಲ್ಲ ಈಗ ಈ ಕೊಳಲು ಕಚೇರಿ, ಈಗ ಕೊಳಲು ವಾದನದ ಕಚೇರಿ ಎಲ್ಲೆಲ್ಲ ಕೊಟ್ಟಿದೀಗ ಎಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿರಿ?
1: ತುಂಬಾ
0: ಎಲ್ಲೆಲ್ಲ ಒಂಚೂರು ಹೇಳಕ್ಕ?
1: ಗೊಂಬೆ ಮನೆ ಉಪ್ಪಿನ ಕುದುರೆ.
0: ಹಾ, ಅಲ್ಲಿಗೆ ಹೋಗಿರಿಯಾ? ಓಕೆ,
1: ಮಂಗಳೂರು ರಾಗ ತರಂಗ.
0: ಹಾ,
1: ಉಡುಪಿ ಯು ಚಾನಲ್.
0: ಹಾ,
1: ಆಮೇಲೆ ಫಂಕ್ಷನ್,
0: ಸುಮಾರು ಫಂಕ್ಷನ್ ಈಗಲ್ಲ. ಓಕೆ, ಫಂಕ್ಷನ್ಗೆ ಹೋತ್ರಿ ನೀವು? ಓಕೆ, ಈಗ ನಿಮ್ಗೆ ಪುರಸ್ಕಾರಗಳು ಸುಮಾರೆಲ್ಲ ಸಿಕ್ಕಿತ್ತಲ್ಲ, ಎಂತೆಲ್ಲ ಸಿಕ್ಕಿತ?
1: ಶಿವರಾಮ್, ಡಾಕ್ಟರ್ ಶಿವರಾಮ್ ಕಾರಣ ಪ್ರಶಸ್ತಿ,
0: ಬಾಲ ಪುರಸ್ಕಾರ,
1: ಕೆಳದಿ ಚೆನ್ನಮ್ಮ ಹಾಗೂ ಹೊಯ್ಸಳ ಪ್ರಶಸ್ತಿ.
0: ಓಕೆ, ನಿಮ್ಗೆ ಮುಂದ ಆಸೆ ಅಂತ, ಎಷ್ಟು ಚಂದ ಈ ಕೊಳಲನ್ನ ಬಾರಿಸಿ ಎಲ್ಲಿಗೆ ಹೋಗಿ ನಿಲ್ಕಂತ ಆಸೆ? ವೇರ್ ಡೂ ಯು ವಾಂಟ್ ಟು ಲುಕ್ ಯುವರ್ ಸೆಲ್ಫ್ ಇನ್ ಅನದರ್ 10 ಇಯರ್ಸ್
1: ಇನ್ ಇಂಟರ್ನ್ಯಾಷನಲ್ ಲೆವೆಲ್?
0: ವೆರಿ ನೈಸ್, ಸೂಪರ್. ಯು ವಾಂಟ್ ಟು ಜಾಯಿನ್ ಮ್ಯೂಸಿಕ್ ಪ್ರೊಡಕ್ಷನ್ ಹೌಸಸ್, ಅವ್ರನ್ನೆಲ್ಲ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರಿ ನೀವು? ಎಂತಕ್ಕೆ
1: ಅಂದ್ರೆ ನಂಗೆ ಇದರಲ್ಲಿ ಆಸೆ ಇದೆ. ಅದಕ್ಕೆ
0: ಅಂದ್ರೆ ಸಾಧನೆ ಅಲ್ಲಿ ಮಾಡ್ಕಂತ ಯಾಕೆ ಆಸೆ, ಅಂದ್ರೆ ಈ ಮ್ಯೂಸಿಕ್ ಇಂಡಸ್ಟ್ರೀಸ್ಗೆ ಹೋಯ್ಕಂತ ಯಾಕೆ ಆಸೆ?
1: ಯಾಕಂದ್ರೆ ನನಗೆ ಇಷ್ಟ ಅದು.
0: ಅದಿಷ್ಟ ಅಂತ ಹೇಳಿ, ಅದು ಜಾಸ್ತಿ ಸ್ಕೋಪ್, ಗುರುತಿಸುವಿಕೆ ಕೂಡ ಜಾಸ್ತಿ ಇರುತ್ತೆ ಆ ಫೀಲ್ಡಲ್ಲಿ ಅಂತ ಹೇಳ್ಕೊಂಡು. ಸೊ ಮ್ಯೂಸಿಕ್ನ ನೀವು ಕೇಂಬತ್ತಿಗೆ, ಅದು ಫಿಲ್ಮ್ ಮ್ಯೂಸಿಕ್ ಅಥವಾ ಇನ್ಯಾವುದೇ ಮ್ಯೂಸಿಕ್ ಆದರೂ ಅಲ್ಲೆಲ್ಲ ಕೊಳಲ್ ಹುಡುಕ್ತಾ ಇರ್ತೀರಾ? ಫಾರ್ ಎಕ್ಸಾಂಪಲ್, ನಿಮ್ಮ ಕೊಳಲ್ ಇಷ್ಟ ಅಲ್ವಾ, ಈಗ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನು ಹುಡುಕ್ತೀರಿ. ಈಗ ನಮ್ಮ ಎ ಆರ್ ರೆಹಮಾನ್ ಮ್ಯೂಸಿಕ್ ಇರ್ಬೋದು, ಇಳಿಯರಾಜ ಮ್ಯೂಸಿಕ್ಗಳಲ್ಲೆಲ್ಲ ಕೊಳಲ್ ಬರುವಂಥದ್ದೆಲ್ಲ ತುಂಬ ಇರುತ್ತೆ. ಕೆಲವುದೆಲ್ಲ ಕೆಲವು ಪರ್ಟಿಕ್ಯುಲರ್ ಮ್ಯೂಸಿಕ್ ಕಂಪೋಸರ್ಸ್ಗಳಿದ್ದಾರೆ, ಅವ್ರಿಗೆ ಈ ಕೆಲವೊಂದು ವಾದ್ಯಗಳು ಅವ್ರಿಗೆ ಇಷ್ಟ, ಅದು ಇರ್ಕದ್ರಂಗೆ ಅಂತ ಹೇಳ್ಕೊಂಡು. ಆ ಥರ ನೀವೇನಾದ್ರು ಹುಡುಕ್ತೀರಾ, ಯಾವ್ದಾದ್ರು ಸಾಂಗ್ ಬಂದಾಗ ಇದ್ರಲ್ಲಿ ಕೊಳಲ್ ಎಲ್ಲಾದರೂ ಇದೆಯಾ, ಫ್ಲೂಟ್ ಅಥವಾ ಫ್ಲೂಟ್ ಇರೋ ಯಾವುದಾದ್ರು ಮ್ಯೂಸಿಕ್ ನಿಮಗೆ ಇಷ್ಟವಾಗುವಂಥದ್ದು ಯಾವುದಿದೆ ಹೇಳಿ?
1: ಎ ಆರ್ ರೆಹಮಾನ್ ತುಂಬ ಮ್ಯೂಸಿಕ್ ಇಷ್ಟ.
0: ಇಷ್ಟವಾ, ಯಾವ್ದ್ರಲ್ಲ ಕೊಳಲ್ ಇದೆ?
1: ತೂಹಿರೆ.
0: ಹ್ಮ್,
1: ಮತ್ತೆ
0: ಇವೆಲ್ಲ ಮ್ಯೂಸಿಕ್ ಇಷ್ಟ. ಈಗ ನಮ್ಗೊಂದು ಕೇಳಿಸುದಾರೆ, ಯಾವ್ದು ಪ್ಲೇ ಮಾಡಕ್ ಇಷ್ಟ ಪಡ್ತೀರಿ?

ಬ್ಯೂಟಿಫುಲ್ ಲೈಕ್ ಆಯ್ತಾ, ತುಂಬಾ ಚಂದ ಆಯ್ತು. ಸೊ ನಿಮ್ಮಅಮ್ಮ ಹೇಳ್ತಾ ಇದ್ರು, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನಾ, ತುಂಬಾ ಫೇಮಸ್ ಹಾಡಿದ್ ನಮ್ ಕನ್ನಡದಲ್ಲಿ. ಆ ಹಾಡೊಂಚೂರು ಹಾಡ್ಲಕ್ಕ?

0: ಅಬ್ಬಾ, ಮುರುಳಿ ಗಾನದಲ್ಲಿ ಮುಳುಗಿ ಹೋದಂಗಾಯ್ತು ಮಾರೆ. ಒಂದ್ಸಲ ಸೂಪರ್ ಆಯ್ತು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಚಂದ ಬರೆಸ್ತೀಯ, ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಭವಿಷ್ಯ. ಮೋಸ್ಟ್ಲಿ ಇದು ಇನ್ನೂ ಆ್ಯಕ್ಚುಲಿ ನಿಮಗಿರೋ ಗುರಿನೇ ಅದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ. ಖಂಡಿತವಾಗ್ಲೂ ಆಗುತ್ತೆ, ಅಷ್ಟು ಚಂದ. ಅದೆಷ್ಟು ಚಂದ ಇದೆ ಆ ಫ್ಲೋ, ಫ್ಲೂಟ್ ನೋಡ್ಸೋ ಫ್ಲೋ ಸೂಪರ್ ಆಗಿದೆ. ಆದರೆ ನೀವಿಷ್ಟು ಚಂದ ಬೆಳಿಲಿಕ್ಕೆ ನಿಮ್ಮ ಅಪ್ಪ ಅಮ್ಮನ ಪ್ರಯತ್ನ, ಬ್ಯಾಕಪ್, ಅದೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾರು ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ಗೆ, ಅಮ್ಮನ ಅಪ್ಪನ? ಅಪ್ಪ ಫಸ್ಟ್ಗ. ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ಮಗನಿಗೆ ಕೊಳಲು ನುಡಿಸೋದು ಇಷ್ಟ ಅಂತ?
1: ಅಂದರೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರ ಅಂದರೆ, ಅಮ್ಮ ಸ್ಟಾರ್ಟಿಂಗ್ ಕರ್ಕರೆ ಆಗುತ್ತೆ ಆ ಥರ, ಸೌಂಡ್ ಮಾಡಬೇಡ ಅಂತ.
0: ಆನ್ಲೈನ್ ಕ್ಲಾಸ್, ಅಮ್ಮನಿಗೆ ಆನ್ಲೈನ್ ಕ್ಲಾಸ್ ಇದ್ದಿತ್ತು, ಅಮ್ಮ ಟೀಚರ್ ಅಲ್ಲ, ಸೊ ಅವ್ರಿಗೆ ತೊಂದರೆ ಆಗ್ತಿತ್ತು. ಆದರೆ ಅಪ್ಪ ಆಗ ಇಲ್ಲ ಮಗನೆ ಅಂತ ಹೇಳಿ ಸಪೋರ್ಟಿಗೆ ನಿಂತರು. ಆನಂತರ ಅಮ್ಮ, ಈಗ ಅಮ್ಮ ಎಲ್ಲ ಕೊಳಲು ಹುಡುಕಿ ಕೊಡೋದಲ್ಲ ಅಮ್ಮನೇ ಈಗ ಅಲ್ದಾ? ಅಮ್ಮ ಹೇಳ್ತಿದ್ರು ಅವನಿಗೆ ಬ್ಯಾಕಂಡಲ್ಲಿ ಒಂದು ಜನ ಬೇಕು ಎಂದಕ್ಕೆ ನೆನಪು ಹತ್ತ ಅಂತ ಹೇಳ್ಕೊಂಡು. ಎಸ್, ಅಪ್ಪ ಅಮ್ಮನ ಸಪೋರ್ಟ್ ಅಷ್ಟು ಇದ್ದುಕೊಯಿ ಈಗ ಈ ಮಟ್ಟ ನಿಜವಾಗ್ಲೂ ಆಯ್ತಾ? ಎಷ್ಟು ಚಂದ ನುಡಿಸ್ತಿದ್ರು ಅಂದರೆ ಸೂಪರ್ ಆಗಿದೆ. ರೇಡಿಯೋ ಕುಂದಾಪುರಕ್ಕೆ ಒಂದಿಷ್ಟು ಹಾಡುಗಳು ಬೇಕು ನಮಗೀಗ. ಅಕ್ಕೆ ಅಂತಂದ್ರೆ ತಮ್ಮ ಕೊಳಲು ನುಡಿಸೋದ್ರ ಬಗ್ಗೆ ಲೈಕ್ ನುಡಿಸ್ತೆ ಅಂತ, ಕರ್ಕರಿ ಅತ್ತಂತಿದ್ರ?
1: ಇಲ್ಲ, ಸಪೋರ್ಟ್ ಮಾಡ್ತಾರೆ,
0: ಫುಲ್ ಸಪೋರ್ಟ್. ಸೊ ಚಂದ. ಈಗ ಅಕ್ಕ ಮತ್ತೆ ತಮ್ಮನ ಕಾಂಬಿನೇಷನ್ ಅಲ್ಲಿ ಯಾವ ಭಜನೆಗೆ ಸೂಟ್ ಆತಂದ್ರೆ ಪಿಳ್ಳಂಗೋವಿಯ, ಅದ್ ಬಿಟ್ರೆ ಇನ್ನೊಂದು
1: ನಮ್ಮಮ್ಮ ಶಾರದಿ ಅಂದ್ರೆ ಭಜನೆ ಸಾಂಗ್ಸ್.
0: ಯಾವ ಭಜನೆ ಆದ್ರೂ ಓಕೆ, ಕೊಳಲ್ ನುಡಿಸ್ತೀರಿ, ಸೂಪರ್ ಆಯ್ತು. ಈಗ ಸಿನಿಮಾ ಹಾಡುಗಳಲ್ಲಿ ಯಾವ್ದೇ ಹಾಡು ಇರ್ಬೋದು, ಕನ್ನಡ, ಹಿಂದಿ, ತಮಿಳು, ಯಾವ್ದೇ ಇರ್ಬೋದು, ನಿಮ್ ಫೇವ್ರೆಟ್ ಹಾಡು ಕೊಳಲಿರೋದು ಯಾವ್ದು?
1: ಪಂಕೋತಿಸು.
0: ಹೆಂಗದು?

0: ಪ್ರವೀಣ್ ಗೋಡ್ಖಿಂಡಿಯವರ ಅಭಿಮಾನಿ ಅದಕ್ಕೆ ಸಾರ್ಥಕ ಆಯ್ತು ಶ್ಯಾಮ್. ಎಷ್ಟು ಚಂದ ಲೀಲಾ ಜಾಲವಾಗಿ ಸರಾಗವಾಗಿ ನುಡಿಸಿದ್ರೆ, ಬ್ಯೂಟಿಫುಲ್ ಆಗಿತ್ತು. ನಿಜವಾಗ್ಲು ನಾವೆಲ್ಲ ಕಳೆದೇ ಹೋಯ್ತು ಇದ್ರಲ್ಲಿ ಸ್ಟುಡಿಯೋದಲ್ಲಿ. ನೀವು ದಿನ ಬರ್ತೇರಿ ಅಕ್ಕ ಸ್ಟುಡಿಯೋಕ್ಕೆ? ಓಕೆ, ಸೊ ಇದನ್ನೆಲ್ಲ ಕಲಿತಾ ಕಲಿತಾ ಎಷ್ಟು ಹಾಡುಗಳಿಗೆ ನೀವು ನುಡಿಸಬಹುದು? ಹೆಚ್ಚು ಕಮ್ಮಿ
1: 100 ಅಧಿಕ.
0: 100 ಅಧಿಕ? ವಾವ್. ಅದ್ರಲ್ಲೆಲ್ಲ ಬತ್ತ, ಸಿನಿಮಾದಿಂದ ಡಿವೋಷನಲ್ ಇಂದ ಭಕ್ತಿಗೀತೆ ಫೋಕ್ ಎಲ್ಲ ಬತ್ತ. ಲೈಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಅಲ್ಲಿ ಎಂತಲ್ಲ ನುಡಿಸ್ಲಕ್. ಮಧುವನ ಕರೆದರೆ ಅಚ್ಚ ಮೂವಿದೆ, ಮಧುವನ ಕರೆದರೆ ಬತ್ತ ನುಡಿಸ್ಬೋದಾ? ಹಂಗಾರ್ ಸೈ ಬಿಡಿ, ಒಂದ್ಸಲ ಮಧುವನ ಕರೆದರೆ ಕೇಂಬಲ. ಹಾ, ಎಲ್ಲ ಕೃಷ್ಣಂಗೆ ಮಧುವನ ಕರೆದರೆ ಪಿಳ್ಳಂಗೋವಿಯ. ಹಾ ಅಲ್ದಾ? ಓಕೆ, ಶುರು ಮಾಡು ಹಂಗಾರ, ಒಂಚೂರು ಕೇಂಬ ಶುರು ಮಾಡಿ.

0: ಅದ್ಭುತ, ವಾವ್, ಸಖತ್ತಾಯ್ತು ಮಾರೆ, ಖುಷಿ ಆಯ್ತು. ಕೇಂ ತಾಯಿಪ್ಪ ಅಂತ ಅನ್ಸುತ್ತಾ ಸುಶಾಮ್? ಸೊ ಇಷ್ಟೆಲ್ಲ ಆದಾಗ ನಿಮ್ಗೊಂದು ಇದು ಬಂದಿರುತ್ತಲ್ಲ, ಈಗ ಒಂದು ಎಂತ ಹೇಳ್ತಾರೆ, ಪ್ರೌಡ್, ನಿಮ್ಮ ಬಗ್ಗೆನೆ ಹೆಮ್ಮೆ, ನಂಗೆ ಒಳ್ಳೆ ಕೊಳಲು ವಾದನ ಮಾಡು ಬತ್ತಂತ, ಹಂಗೇನಾದ್ರು ಇದೆಯಾ?
1: ಇಲ್ಲ, ನಾ ಇನ್ನೂ ಎಂತ ಕಲೀಲ.
0: ಎಂತ ಕಲೀಲ ಬಗೆ ಇತ್ತಲ್ಲ, ಅದಿದ್ರೆ ನೀವು ಇಂಟರ್ನ್ಯಾಷನಲ್ ಇಂದ ಅದರಾಚೆಗೂ ಹತ್ರಿ. ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಹಾಗೆ ಅದರೊಟ್ಟಿಗೆ ನೀವು ಮಾತಾಡೋದು ಕಡಿಮೆ, ನೀವು ಕೊಳಲು ನುಡಿಸೋದ್ರಲ್ಲೇ ಯು ಆರ್ ಎಕ್ಸ್ಪರ್ಟ್, ಯು ಆರ್ ಆನ್ ಎಕ್ಸ್ಪರ್ಟ್. ಆಯ್ತಾ, ಮಾತು ಕಮ್ಮಿ. ಮನೇಲಿ ಜಾಸ್ತಿ ಮಾತಾಡೋದು ಯಾರು?
1: ಅಕ್ಕ.
0: ಅಕ್ಕನ ಅಕ್ಕ ಈಗ ಇಲ್ಲಲ್ಲ, ನೀವು ಮೂರೇ ಜನ ಇಪ್ಪದಲ್ಲ, ಯಾರು ಮಾತಾಡೋದು ಜಾಸ್ತಿ ಮಾತಾಡೋದ ನಿಮ್ಮ ಮೂರು ಜನರಲ್ಲಿ? ಅಮ್ಮ ಅಪ್ಪ ನೀನು ಯಾರು?
1: ಅಮ್ಮ.
0: ಅಮ್ಮನೇ ಜಾಸ್ತಿ ಮಾತಾಡೋದ? ಹಂಗಾರೆ ಅಮ್ಮನೇ ಕರೆದು ನಿಮ್ಮ ಹತ್ರ ನಿಮ್ಮ ಬಗ್ಗೆ ಮಾತಾಡಿಸುವ. ಸೊ ಅಲ್ಲೇ ಇರಿ ಅಮ್ಮ, ನೀವು ಬನ್ನಿ ಕೂಗಣಿ. ಓಕೆ, ಈಗ ಮಗ ಮಾತಾಡೋದು ಕಡಿಮೆ, ಫ್ಲೂಟ್ ನುಡಿಸಿದ್ದೇ ಜಾಸ್ತಿ. ಸೊ ನೂರಕ್ಕಿಂತ ಜಾಸ್ತಿ ಕೊಳಲನ್ನು, ಕೊಳಲು ವಾದನವನ್ನು, ಹಾಡನ್ನು ಕೊಳಲು ವಾದನದ ಮೂಲಕ ನುಡಿಸ್ತೆ ಅಂತ ಅವ್ರು ಹೇಳ್ರೆ. ಈಗ ಅವ್ರ ಅಮ್ಮ ಆಗಿಂದ ಕೊಳಲು ಕೊಡುಕೆಲ್ಲ ಓಡಾಡ್ತಿದ್ದ ಎಲ್ಲ ಅಮ್ಮ ಅಪ್ಪ ವಿಡಿಯೋ ಶೂಟಿಂಗಲ್ಲಿ, ಅವರು ವಿಡಿಯೋಗ್ರಾಫರೇ ಫೋಟೋಗ್ರಾಫರೇ ಅಲ್ದಾ ಗಣೇಶ್ ಅವರು, ನೀವು ಮಾಲತಿ ಗಣೇಶ್ ಅವರು, ಶ್ಯಾಮ್ ಅವರ ತಾಯಿ. ಈಗ ಹೇಗೆ ಅವನಿಗೆ ಫಸ್ಟಿಗೆ ಇಂಟ್ರೆಸ್ಟ್ ಬಂದಾಗ ನೀವು ರಗ್ಲಿ ಅಂದ್ರೆ ಇಮ್ರು? ಹೌದಾ,
2: ಆಕ್ಚುಲಿ ಅವಾಗ ಕೊರೋನಾ ಟೈಮ್, ಎಲ್ಲರೂ ಮನೆಯಲ್ಲೇ ಇತ್ತಲ್ಲ, ಅವಾಗ ನನಗೆ ಆನ್ಲೈನ್ ಕ್ಲಾಸ್ ಇತ್ತು, ಟೀಚರ್ ಆದ್ರಿಂದ ಆನ್ಲೈನ್ ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ಹತ್ರ ಬಂದು ಕೊಳಲು ನುಡಿಸ್ತಾ ಇದ್ದ. ನನಗೆ ಅವಾಗ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಚೆ ಹೋಗ ಆಚೆ ಹೋಗೋದು, ನಮ್ದು ಟೆನ್ಷನ್ ಬೇರೆ
0: ಆಗಿತ್ತು, ಹೌದು
2: ಬೇರೆ ಬೇರೆ ಟೆನ್ಷನ್ ಇತ್ತು. ಅವಾಗ ಅವನೇನು ಊದ್ತಾ ಇದ್ದ, ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಆ ಟೈಮ್, ನಿಜವಾಗಿ ಹೇಳುದಾದ್ರೆ. ಆ ನಂತರ ನನ್ನ ಮಗ ಒಂದು ಪ್ರೈಸ್ ತಂದ ನಂತರ, ಹೋ ನನ್ನ ಮಗನಿಗೆ ನಾನು ಸಪೋರ್ಟ್ ಮಾಡಿಲ್ಲ, ನಂದೇ ಟೆನ್ಷನ್ ಅಲ್ಲಿ ಇದ್ದೆ ಅಲ್ಲ ಅಂತೇಳಿ ಮತ್ತೆ ಅವನ್ ಪ್ರೈಸ್ ತಂದ ನಂತರ ಅವೆಲ್ಲರೂ ಊರ್ನವರೆಲ್ಲ ಹೊಗಳಿದ್ರು. ಅವನಿಗೆ ಒಂದು ಕ್ಲಾಸಿಗೆ ಹಾಕಿ, ಅವನಿಗೆ ಗುರುಗಳು ಬೇಕು, ಯಾಕಂದ್ರೆ ಅವನು ವಿದೌಟ್ ಗುರು ಅಷ್ಟು ಮಾಡಿದನಂತ ಹೇಳಿದ್ರೆ, ಗುರು ಇದ್ರೆ ಏನೋ ಮಾಡ್ತಾನೆ, ಅವನಿಗೆ ಗುರುಗಳಿಗೆ ಹುಡುಕಿ ಅಂತ. ಅದು ಕೂಡ ನಾವು ಏನು ಮಾಡ್ಲಿಲ್ಲ, ಅವನಿಗೆ ಒಂದು ಮೊಬೈಲ್ ಒಂದು ಪಪ್ಪನ ಮೊಬೈಲ್ ಇಟ್ಕೊಂಡೆ ಮಾಡ್ತಿದ್ದ ಆ ಟೈಮಿಗೆ. ಅದು ಮೊಬೈಲ್ ಅಲ್ಲೇ ಹುಡುಕಿದ, ಸರ್ಚ್ ಮಾಡಿದ.
0: ಆಗ ಅವನಿಗೆ ಎಷ್ಟು, ಆರನೇ ಕ್ಲಾಸ್?
2: ಆರನೇ ಕ್ಲಾಸ್. ಪ್ರವೀಣ್ ಗೋಡ್ಕಿಂಡಿ ಅಂತ ಹುಡುಕಿದ, ಹುಡುಕಿ ಹುಡುಕಿ ಒಂದು ನಂಬರ್ ಸಿಕ್ತು, ನಂಬರಿಗೂ ಅವನೇ ಕಾಲ್ ಮಾಡಿದ. ಕಾಲ್ ಮಾಡಿದ ತಕ್ಷಣ ಅವರು ಸುನೀಲ್ ಕುಮಾರ್ ಅಂತೇಳಿ, ಅವರು ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯ ಅವರು. ಆಕ್ಚುಲಿ ಅವರು ಒಂದೇ ಸಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಶಿಷ್ಯರಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಟೆಸ್ಟ್ ಇರ್ತದೆ, ನಿನ್ಗೇನೆಲ್ಲ ನುಡ್ಸ್ಲಿಕ್ಕೆ ಬರುತ್ತೆ ನೋಡ್ಸ್ ನೋಡುವ ಅಂತ ಹೇಳಿದ್ರು. ಅದಕ್ಕೆ ಅವನು ಏನೋ ಒಂದು ನುಡಿಸಿದ, ಅದು ಆವಾಗ್ಲೇ ಅವನು ಸುಮಾರು ಕಲ್ತು ಬಿಟ್ಟಾಗಿತ್ತು ಅವನು, ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬೇಕಿತ್ತು ಅವನಿಗೆ, ಕಲ್ತು ಬಿಟ್ಟಾಗಿತ್ತು. ಅವರು ಅವ್ನು ನುಡಿಸಿದ್ ನೋಡಿ ಅವ್ರಿಗೆ ಖುಷಿ ಆಯ್ತು, ನಾಳೆಯಿಂದನೇ ಕ್ಲಾಸಿಗೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಂತೆ.
0: ಇದೆಲ್ಲ ಆನ್ಲೈನ್ ಅಲ್ಲೇ ಇಂಟರ್ವ್ಯೂ ಆಗಿದ್ದು?
2: ವಾಟ್ಸಪ್ ಅಲ್ಲಿ ಅವರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಅವರು ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗು, ವಾರದಲ್ಲಿ ಎರಡು ಕ್ಲಾಸ್ ಇರ್ತದೆ ಅಂತ ಹೇಳಿದ್ರು. ಆಮೇಲೆ ಸೇರಿದ ರಾಗ ರಾಗ ಅಂದ್ರೆ ಅವನಿಗೆ ಸರಿಗಮ ಪದನಿಸ ಬೇಕಿಲ್ಲ ಅಷ್ಟೊತ್ತಿಗೆ, ಅದೆಲ್ಲ ಕಲ್ತಾಗಿತ್ತು ಅವನು. ಆಕ್ಚುಲಿ ಬೇಸ್ ಸ್ಟಾರ್ಟ್ ಮಾಡುದು ಸರಿಗಮ ಪದನಿಸ, ಇವನಿಗೆ ಇನ್ನೂ ಬೇಕು ಅದಲ್ಲ ಹಾಡು, ಅದು ಹಾಡುದು ಯಾವ್ದು, ಇದು ಹಾಡುದು ಯಾವ್ದು ಅಂತ ಸರಿ ಕೇಳ್ತಾ ಇದ್ದ. ಸರ್ ಆ ಹಾಡು ಹಾಡ್ಬೇಕು ನಾನು, ಈ ಹಾಡು ಹಾಡ್ಬೇಕು ಅಂತ. ಅವರು ವೇಟ್ ಮಾಡು ವೇಟ್ ಮಾಡು, ಅದೆಲ್ಲ ಆಮೇಲೆ ಕಲಿಬಹುದು ಕಲಿಬಹುದು, ಇವನು ಅದ್ರ ಅವ್ರಿಗಿಂತ ಫಾಸ್ಟ್ ಇದ್ದ. ಇವನು ಮತ್ತೆ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅದರಲ್ಲೆಲ್ಲ ಕಲ್ತ್ಕೊಂಡು, ಅದೇ ಆಕ್ಚುಲಿ ನೋಟ್ಸ್ ಇದ್ರೆ ಮಾತ್ರ ಕರೆಕ್ಟ್ ಹಾಡ್ಲಿಕ್ಕೆ ಆಗುತ್ತೆ. ಆಕ್ಚುಲಿ ನೋಟ್ಸ್ ಇಲ್ಲದೆ ಅವ್ರಿಗೆ ಹಾಡ್ಲಿಕ್ಕೆ ಬರಲ್ಲ, ಸಣ್ಣ ಪ್ರಾಯ ಅವಾಗ. ಅವನೇನು ಪ್ರವೀಣ್ ಗೋಳ್ಕಿಂಡಿ ಅವ್ರದ್ದೇ ವಿಡಿಯೋ ಇಟ್ಕೊಂಡು ಅವ್ರದ್ದೇ ನೋಡ್ಕೊಂಡು ಅವ್ರದ್ದು ಫಿಂಗರ್ ಮೂವ್ಮೆಂಟ್ಸ್ ಬರ್ತದಲ್ಲ, ಆ ಫಿಂಗರ್ ಮೂವ್ಮೆಂಟ್ಸ್ ಅಲ್ಲಿ ಅದ್ರ ನೋಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಅವನೇ ಬರ್ಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
0: ವಾವ್, ಓಕೆ.
2: ಅಂದ್ರೆ ಆಕ್ಚುಲಿ ಒಂದು ದೇವರ ದಯನ ಇರಬಹುದೇನೋ ಗೊತ್ತಿಲ್ಲ.
0: ಇಲ್ಲ, ನಿಜವಾಗ್ಲೂ ಅದು ಪೂರ್ವಜನ್ಮದ ಸಂಸ್ಕಾರವೇ ಅದು. ಎಷ್ಟು ಸುಲಭದಲ್ಲಿ ಇಂಥ ವಿದ್ಯೆಗಳೆಲ್ಲ ಒಲಿಯಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಲೀಲಾಜಾಲವಾಗಿ ಆ ಬೆರಳನ್ನು ನುಡಿಸ್ಕೊಂಡು ಹಾಡಬೇಕು ಆ ಉಸಿರು ಜೊತೆಗೆ ಅಂತಂದ್ರೆ, ಅಂಥ ಹಾಡುಗಳನ್ನ ಇಟ್ ಈಸ್ ನಾಟ್ ಈಸಿ, ಅಷ್ಟು ಸುಂದರವಾಗಿ ಹಾಡ್ತಾ ಇದ್ರು. ಸೊ ಆದ್ರೆ ಅವರ ಅಪ್ಪ ಫುಲ್ ಸಪೋರ್ಟ್ ಅಂತೆ?
2: ಅಪ್ಪ ಫುಲ್ ಸಪೋರ್ಟ್, ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಇಬ್ಬರಿಗೂ ಸಪೋರ್ಟೆ. ಯಾಕಂದ್ರೆ ಅವನು ಕಲಿತಾ ಇದ್ದಾನೆ, ಆ ವಿದ್ಯೆ ಯಾರಿಗೂ ಬರುವುದಿಲ್ಲ ಸುಲಭದಲ್ಲಿ.
0: ನಿಜ,
2: ವಿದ್ಯೆ ನನ್ನ ಮಗನಿಗೆ ಬಂದಿದೆ ಅಂದ್ರೆ ಏನೋ ಇರಬೇಕು. ಅದಕ್ಕೆ ತುಂಬಾ ಕರೋನಾ ಟೈಮ್ ತುಂಬಾ ಕಷ್ಟ ಇರ್ತಿತ್ತು, ಬಿಸ್ನೆಸ್ ಇರಲಿಲ್ಲ, ಮನೆಯಲ್ಲಿ ಇತ್ತು ಎಲ್ಲರೂ ಕೂಡ. ಅದರಲ್ಲೂ ಕೂಡ ಅವರು ಅವನಿಗೋಸ್ಕರ ಅಡ್ಡಿಲ್ಲ, ಅವನೇನ್ ಹೇಳ್ತಾನೆ ಎಲ್ಲ ತಗಿಸಿ ಕೊಡ್ತಿದ್ರು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಿತ್ತು, ಪಪ್ಪ ಇದು ನೋಡಿ ಇದು ಉಂಟು ಪಪ್ಪ ಅಂತ ಹೇಳಿದ ತಕ್ಷಣ ಹಾ ತಗೋ ಅಂತ. ಅವನಿಗೆ ಯಾವತ್ತು ಇಲ್ಲ ಅಂತ ಹೇಳಿಲ್ಲ, ಈವರೆಗೂ ಇಲ್ಲ ಅಂತ ಹೇಳಿ. ಅವನಿಗೆ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ, ಮ್ಯೂಸಿಕ್ ಅವನೇ ಮಾಡ್ತಾನೆ, ಎಲ್ಲೆಲ್ಲದೋ ಮಾಡಿಕೊಂಡು ಕಂಪ್ಯೂಟರ್ ಅಲ್ಲಿ ಅವನೇ ಮ್ಯೂಸಿಕ್. ಅವನ್ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ ಅಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವನೇ ಮಾಡ್ಕೊಂಡಿದ್ದ.
0: ಹೌದಾ? ವಾವ್, ಓಕೆ.
2: ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಅವನೇ ಹಾಕ್ತಾ ಇದ್ದ, ಅದು ನೋಡೋದು ಖುಷಿ ಆಗ್ತದೆ. ಏನೋ ಒಂದು
0: ವೆರಿ ನೈಸ್. ಆಕ್ಚುಲಿ ಒಂದು ಖುಷಿ ಅಂತ ಗೊತ್ತಾ ಇದ್ರಲ್ಲಿ, ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕರೆ ಹಾಳಾತು ಅಂತ ಹೇಳ್ತಾರೆ. ಹಾಳಾಪರ ಹಾಳಾತ್ರು. ಅದನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಕ್ಕೆ, ಅದರೊಟ್ಟಿಗೆ ಹೇಗೆ ಬೆಳಿಲಕ್ಕೆ ಅಂಬುದಕ್ಕೆ ನಮ್ಮ ಶ್ಯಾಮ್ ಒಳ್ಳೆ ಉದಾಹರಣೆಯಾಗಿ ನಿಲ್ತಾರೆ. ಅಪ್ಪಯ್ಯ ಎಷ್ಟು ಕೊಳಲು ತೆಗ್ಸಿ ಕೊಟ್ಟಿರ್ಕೊಂಡ್ರೆ 32 ಕೊಳಲ ಅಂತ ಹೇಳಿದರು. ಒಂದು ಕೊಳಲ್ದು ಕಾಸ್ಟ್ 8,000 ತನಕ ಹೋತ್ತು ಅಂದರೆ ದೊಡ್ಡ ದೊಡ್ಡ ಕೊಳಲ ಆದರೆ ಅದರ ಮೀಟರ್ ವಾಯ್ಸ್ ಸೆಂಟಿಮೀಟರ್ ವಾಯ್ಸ್ ಡಿಫ್ರೆನ್ಸ್ ಆಯ್ತು ಅಂತೆಲ್ಲ ಹೇಳಿದರು. ಸೊ ಆ ಸಪೋರ್ಟ್ ನೀವು ಅಪ್ಪ ಅಮ್ಮ ಇಬ್ಬರು ಅವನನ್ನು ಈ ಸ್ಟುಡಿಯೋ ಕರ್ಕೊಂಡು ಬಂದರೆ ಅದು ಇಪ್ಪುಕೋಯ್ ಮೋಸ್ಟ್ಲಿ ಅವನಿಗೆ ಅದೊಂದು ಧೈರ್ಯ ತಾಕತ್ತು ಸ್ಥೈರ್ಯ ಅದೆಲ್ಲ ಆಪುಕೋಯ್. ಜೊತೆಗೆ ಅಕ್ಕ ಆ್ಯಕ್ಚುಯಲ್ ರೀಸನ್ ಅಕ್ಕನೇ ಭಜನೆ ಮಾಡೋಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ತಮ್ಮ ಕೊಳಲು ಕೊಲಕ್ಕೆ ಹೋದ. ಸೊ ಒಳ್ಳೆ ಸ್ಟೋರಿ ನಿಮ್ಮದು, ಫ್ಯಾಮಿಲಿ ಸ್ಟೋರಿ ಭಾರಿ ಲೈಕ್ ಇತ್ತು. ಶ್ಯಾಮ್ ಈ ಮಟ್ಟದಿಂದ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ರೆ, ಸೊ ಆ ಮಟ್ಟವನ್ನು ಮುಟ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ರೇಡಿಯೋ ಕುಂದಾಪುರ ಕಡೆಯಿಂದ.
2: ಧನ್ಯವಾದಗಳು ಮೇಡಮ್. ನಿಮ್ಮ ಸಪೋರ್ಟ್ ಕೂಡ ಅವನಿಗೆ ಯಾವಾಗಲೂ ಇರಬೇಕು, ಯಾಕಂದರೆ ಅವನಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕು, ಆ ವೇದಿಕೆ ಈ ಮುಖಾಂತರ ಆಗಲಿ ಅಂತ ನನ್ನ
0: ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
2: ತಾಯಿಯಾಗಿ ನಮ್ಮ ಆಸೆ, ತಂದೆ ತಾಯಿಯಾಗಿ ಅವನಿಗೊಂದು ಒಳ್ಳೆ ವೇದಿಕೆ ಒಳ್ಳೆ ಅಪರ್ಚುನಿಟಿ ಮತ್ತು ಅವನು ಜನರು ಅವನನ್ನು ಗುರುತಿಸುವಂಗೆ ಆಗಬೇಕು ಅನ್ನೋದೇ ನಮ್ಮ ಆಸೆ.
0: ಇಲ್ಲ
2: ಅವನ ಪ್ರತಿಭೆ ನೋಡಿದರೆ ನಮಗೆ ಮನೆಯಲ್ಲಿ ನೆನೆಸ್ಕೊಳ್ಳಿಕ್ಕಾಗ ವಿಷಯ, ಇಷ್ಟು ಒಳ್ಳೆ ಪ್ರತಿಭೆ ಮನೆಯಲ್ಲಿ ಕೂತಿದ್ನಲ್ಲ ಅಂತ ಒಂದ್ಸಲ ಬೇಜಾರಾಗ್ತದೆ. ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದ, ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೂ ಇನ್ನೂ ಏನೋ ಕಡಿಮೆ, ಇನ್ನೂ ಆಗಲಿಲ್ಲ, ಇನ್ನೂ ಕಡಿಮೆ ಅನಿಸುತ್ತೆ ನಮಗೆ.
0: ಅಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವನಿನ್ನು 10th ಕ್ಲಾಸ್ ಹುಡುಗ ಅಷ್ಟೇ, 15 ವರ್ಷದವನು, 2010 ಹುಟ್ಟಿದ್ದು. ಸೊ 15 ವರ್ಷ ಆದದಷ್ಟೇ. ಈ ವಯಸ್ಸಿಗೆ ಇಷ್ಟೊಂದು ವಿದ್ಯೆಯನ್ನು ಪಳಗಿಸ್ಕೊಂಡಿದ್ದಾರಂದ್ರೆ ಇನ್ನೆಲ್ಲೋ ಹೋಗಿ ಮುಟ್ಟುವಂತಹ ದೊಡ್ಡ ಅವಕಾಶಗಳು ಕಾಯ್ತಾ ಇರುತ್ತೆ. ಈಗ SSLC ಎಕ್ಸಾಮ್ ಬರೆದಿದ್ದಾರೆ, ಅದರದ್ದು ರಿಸಲ್ಟ್ ಬರಲಿಕ್ಕಿದೆ, ಅದರ ನಂತರ ಮುಂದಿನದು ಡಿಸಿಷನ್ ಆಗ್ತಾ ಹೋಗುತ್ತೆ. ಅದರೊಟ್ಟಿಗೆ ಈ ಪ್ರವೃತ್ತಿ ಇದೆಯಲ್ಲ, ಅದು ಬೆಳೀತಾ ನಾಳೆ ಅದು ವೃತ್ತಿಯೇ ಆಗ್ತು. ಸೊ ಅಂಥದ್ದೊಂದು ಮಟ್ಟಕ್ಕೆ ಶ್ಯಾಮ್ ಮುಟ್ತಾನೆ, ಮುಟ್ಟೆ ಮುಟ್ತಾನೆ, ಅಂಥ ಪ್ರತಿಭೆ ಇರುವಂತಹ ಹುಡುಗ. ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ, ಸೊ ಇದೇ ತರ ಹೋಗ್ತಾ ಇರ್ಲಿ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಕ್ ಬಂದಿದ್ದಕ್ಕೆ. ಹಾ ಶ್ಯಾಮ್, ಕಾರ್ಯಕ್ರಮವನ್ನು ಮುಗಿಸೋ ಮುಂಚೆ ಕನ್ಕ್ಲೂಡಿಂಗ್ ಆಗಿ ಒಂದು ಬ್ಯೂಟಿಫುಲ್ ಮುರುಳಿ ಗಾನ ಯಾವುದು?
1: ಕೋರಾ ಕಾಗಜ್.
0: ಹಾ, ಶುರು ಮಾಡುವಾ?

0: ಶ್ಯಾಮ್ ಅವರೇ, ಆಗ ನಾನು ಇಂಟ್ರೊಡಕ್ಷನ್ ಕೊಡೋತ್ತಿಗೆ ಹೇಳಿದೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡೆ. ಸೊ ಅದಕ್ಕೆ ಸರಿಯಾಗಿ ಮುರಳಿ ಗಾನ ಕಲ್ತ್ಕೊಂಡೆ. ಎಲ್ಲರೂ ತಲೆದೂಗಕ್ಕೆ ಹಾಗೆ ಕೊರಳನನ್ನ ನುಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದ, ಇಷ್ಟು ಹೊತ್ತು ಇಷ್ಟು ಸುಂದರವಾಗಿ ಕೊಳಲ್ ನುಡಿಸಿದ್ದು. ಮಾತಾಡೋದು ಇನ್ನೊಂಚೂರು ಕಲಿಕತ್ತ, ಬಟ್ ಕೊಳಲ್ ನುಡಿಸಿದ್ದಂತೂ A1, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಜ್ಯೋತಿ ಮ್ಯಾಮ್ ಮತ್ತೆ ರೇಡಿಯೋ FM ಕುಂದಾಪುರ 89.6 FM.
0: ಆಯ್ತು, ನಿಮಗೂ ಕೂಡ ಥ್ಯಾಂಕ್ ಯು. ಬರ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಯುವ ಸ್ಪಂದನ ಮುಗಿಸಿ ಹೊರಡ್ತಾ ಇತ್ತು ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ.
2: ಅಮ್ಮ ಪಪ್ಪ ಅಂತ ನನ್ನ PU ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
0: ಯಾಕೆಂದ್ರೆ ನಿಮ್ಮ ಅಪ್ಪನೂ ಭಂಡಾರ್ಕರ್ಸ್ PU ಕಾಲೇಜಲ್ಲೇ ಓದಿದ್ದು, ಅದಕ್ಕೆ ಮಗ. ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ PU ಕಾಲೇಜ್ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
3: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ M. ಬಿಜೂರು. ಬನ್ನಿ ಕೇಳೋಣ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಹೌದು, ಕಳೆದ ಸಂಚಿಕೆಯಲ್ಲಿ ಪ್ರಿಯ ಮನಸ್ಸೆಯಲ್ಲಿ ನಮ್ಮ ಜೊತೆ ಇಬ್ರು ವಿದ್ಯಾರ್ಥಿನಿಯರಿದ್ರು. ಅವ್ರು ಹೇಳ್ತಾ ಇದ್ರು, ನಮ್ಗೆ ಮದುವೆ ಬೇಡ, ಸಂಬಂಧಗಳು ಬೇಡ, ಕಮಿಟ್ಮೆಂಟ್ಗಳು ಬೇಡ, ನಮ್ಗೆ ಇದೆಲ್ಲ ತುಂಬಾ ಕಷ್ಟ ಆಗ್ತ, ಆ ಕಮಿಟ್ಮೆಂಟ್ಗೆ ಒಳಗಾಕ ನಾವು ರೆಡಿ ಇಪ್ಪುದಿಲ್ಲ, ಮತ್ತೆ ಹೆಚ್ಚಾಗಿ ಸಂಬಂಧಗಳಂದ್ರೆ ಅಲ್ಲಿ ಮೋಸನೇ ಆಪಂತದ್ದು. ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ಮಾತಾಡಿದ್ವಿ. ಅದರ ಮುಂದುವರಿದ ಭಾಗ ಇವತ್ತಿನ ಸಂಚಿಕೆಯಲ್ಲಿ. ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವ ಸ್ವರ್ಣ ಕುಂದಾಪುರ ಅವರಿದ್ದಾರೆ. ಹಾಗೆಯೇ ನಮಗ ಇನ್ನೊಬ್ರು ಅತಿಥಿಯಾಗಿ ಸಿಂಧು ಐತಾಳ್ ಅವರಿದ್ದಾರೆ, ಬರಹಗಾರರು ಮತ್ತು ಶಿಕ್ಷಕಿ. ಸೊ ಇವರೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜೊತೆಗೆ ನಮ್ಮ ವಿದ್ಯಾರ್ಥಿನಿ ಪ್ರತೀಕ್ಷಾ ಅವರಿದ್ದಾರೆ, ಇವರಿಗೂ ಕೂಡ ಸ್ವಾಗತ. ಪ್ರಿಯ ಮನಸ್ಸಿನ ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ತಮ್ಗೆಲ್ರಿಗೂ ಸ್ವಾಗತ.
2: ಧನ್ಯವಾದ.
1: ಓಕೆ, ಈಗ ಅಲ್ಲಿ ಅರ್ಧಕ್ಕೆ ಮುಗೀತದ ಹೋದ ಸಂಚಿಕೆ ಸಮಯ ಆಗಿದ್ರಿಂದ ಎಂತಂದ್ ಕೇಳಿದ್ರೆ, ಸಂಬಂಧಗಳನ್ನೆಲ್ಲ ನಾವು ಹೆಂಗೆ ನಂಬುದು, ಹೆಂಗ್ ಜನರೇಷನ್ ಅಲ್ಲಿ ಇರುವಂತಹ ಕಾಳಜಿಯೇ ಅದು, ಹೆಂಗ್ ಟ್ರಸ್ಟ್ ಮಾಡುದು, ಅವ್ರಿಗೆ ಬೇರೆ ಯಾವ ಅಫೇರ್ಸ್ ಇಲ್ಲ, ಬೇರೆ ಯಾವ ಸಂಬಂಧಗಳಿಲ್ಲ. ಈಗಿನ ಅವ್ರಿಗೆ ಬಂದ್ಕೊಂಡು ನನ್ನ ಹತ್ರನೇ ಹೇಳುದಿತ್ತು, ಮ್ಯಾಮ್ ಈಗಿನ ಮಕ್ಕಳಿಗೆ ಎಲ್ಲರಿಗೂ ಸುಮಾರು ಸಂಬಂಧಗಳೆಲ್ಲ ಆಗಿ ಹೋಯ್ತು, ಎಲ್ಲ ಮುಗ್ದು ಹೋಗಿರುತ್ತೆ, ಹೆಂಗ್ ಟ್ರಸ್ಟ್ ಮಾಡುದು ಅಂತ ಹೇಳ್ಕೊಂಡ. ಅದ್ರ ಬಗ್ಗೆ ಸುಮಾರು ಹೇಳಿದ್ರು. ನಮ್ಮ ಹನಿ ಅನ್ನೋ ವಿದ್ಯಾರ್ಥಿನಿ ಮದುವೆ ಬೇಡ, ಮದುವೆ ಆಪದೆ ಅಂತಕ್ಕೆ, ಈ ಕಮಿಟ್ಮೆಂಟ್ಗಳೇ ಬೇಡ ಅಂತ ಹೇಳಿದ್ರು. ಬಟ್ ನಮ್ಮದೊಂದು ಕನ್ಕ್ಲೂಷನ್ ಆ ಹೊತ್ತಿಗೆ ಎಂತ ಆಯ್ತು ಅಂದ್ಕೇಂದ್ರೆ, ಈ ವಯಸ್ಸು 16 ವಯಸ್ಸು, ಹದಿ ಹರೆಯ. ಸೊ ಮೆಚೂರ್ ಡಿಸಿಷನ್ ಇಪ್ಪುದಿಲ್ಲ, ಏನೋ ಒಂದ್ರಿಂದ ಇನ್ಫ್ಲುಯೆನ್ಸ್ ಆಗಿ ಆ ಡಿಸಿಷನ್ ತಕೊಂಡಿರ್ತಾರಂತ. ಆದ್ರೆ ನನ್ನ ಪ್ರಶ್ನೆ ಇಲ್ಲಿ ಸ್ವರ್ಣ ಅವರಿಗೆ ಅಂತಂದ್ಕೇಂದ್ರೆ, ಈ ಸಂಬಂಧಗಳನ್ನ ಇತ್ತೀಚೆಗೆ ನಾವು ಮೇ ಬಿ ತುಂಬಾ ಓಪನ್ ಟು ಸೋಷಿಯಲ್ ಮೀಡಿಯಾ ಇಪ್ಪುಕೋಯ ಅಂತದ್ದು, ದಿನಾ ಕಾಂಬುದು ಅವ್ರು ಇವ್ರನ್ನ ಕೊಂದ್ರಂಬ್ರ, ಇವರೊಟ್ಟಿಗೆ ಅವ್ರ ಸಂಬಂಧ ಅಂಬ್ರ, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಅದಕ್ಕಿಂತ ಕೊಲೆ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಮತ್ತೊಂದಾಯ್ತು ಮಗದೊಂದಾಯ್ತು, ಸಂಬಂಧಗಳನ್ನೇ ಡೌಟ್ ಮಾಡೋಕೆ ಮೋದಿ ಆಗ್ದಂದ್ರೆ ಹೆದರಿಕೆ ಹಾಕ್ಮರ್ರೆ ಅಂದ್ರೆ, ಈಗ ಆ ಥರದೊಂದು ಸ್ಥಿತಿಗೆ ಬಂದು ನಿಂತು ಬಿಟ್ಟಿತ್ತು ನಾವು. ಈಗ ಇದನ್ನೆಲ್ಲ ಹೋಗಲಾಡಿಸೋದು ಹೆಂಗೆ, ಯಾವ್ದಾರ ಒಂದು ಸಂಬಂಧನ ವೆರಿ ವೆರಿ ಸೇಕ್ರೆಡ್ ಆಗಿ ಇಟ್ಕೊಂಡಂತಲ್ಲ, ನಂಬಿಕರವಾಗಿ ಇಟ್ಕೊಂಡು ಹೆಂಗೆ?
2: ಹೌದು, ಈಗ ಸೋಷಿಯಲ್ ಮೀಡಿಯಾಗಳಿಂದಾಗಿ ಮತ್ತೆ ನಾವು ನೋಡ್ತಾ ಇರುವಂತಹ ಸುತ್ತಮುತ್ತಲಿನ ಈಗ ಕಾಲೇಜ್ಗಳಲ್ಲಿ ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂತ ಕೆಲವೊಂದು ಘಟನೆಗಳನ್ನ ನೋಡಿ ಈಗಿನ ಯೂತ್ಸ್ ನಂಗೆ ಮದ್ವೆ ಬೇಡ, ಯಾಕೆ ಎಲ್ಲರೂ ಮೋಸ ಮಾಡುವವರೇ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು ಸಾಮಾನ್ಯ. ನಾವು ಇದನ್ನ ಪ್ರಶ್ನೆ ಮಾಡೋದಲ್ಲ. ಹಾಗಂತ ಯಾವುದೋ ಒಂದು ಘಟನೆಗಳನ್ನ ಅಥವಾ ಯಾರದ್ದೋ ಒಂದು ಸ್ಟೋರಿಯನ್ನು ನೋಡಿ ಭಯದಿಂದನೋ ಮತ್ತೊಂದರಿಂದನೋ ಎಲ್ಲರೂ ಕೆಟ್ಟವರು ಅನ್ನುವ ನಿರ್ಧಾರಕ್ಕೆ ಬರೋದು ಸರಿಯಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೆಟ್ಟವರು ಅಂತ ಹೇಳಿ ನಾವೆಲ್ಲರಿಂದ ದೂರ ಉಳಿದಾಗ ನಿಜವಾದ ಒಳ್ಳೆಯವರು ಕೂಡ ನಮ್ಮಿಂದ ದೂರ ಉಳಿತಾರೆ ಅಲ್ವಾ? ಇದರಿಂದ ಈಗ ಹೊರಗೆ ಬರೋದು ಹೇಗಂತ ಹೇಳಿದ್ರೆ, ಮೊದಲನೇದಾಗಿ ಎಲ್ಲ ಈಗ ಹೊರಗಡೆ ಸ್ಟೋರಿಗಳು ಬರುವುದು ಎಲ್ಲೋ ಒಂದೆರಡು ಅಥವಾ ಒಂದು 100 ಒಂದು 10 ಜನರದ್ದು ಸ್ಟೋರಿ ಬರ್ಬೋದು. 100 ಜನರದ್ದು ಬರತ್ತಾ? ಇಲ್ಲ. 10 ಜನರನ್ನ ನಾವು ಆಧರಿಸಿಕೊಂಡು ಒಂದು ಕ್ಲಾಸಲ್ಲಿ ಯಾರೋ ಒಂದು ಇಬ್ರು ಓದ್ತಾ ಇಲ್ಲ, ಫೈಲ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಶಾಲೆನೇ ಸರಿಯಾಗಿಲ್ಲ ಅಂತ ಹೇಳೋದು ಸರಿನಾ? ತಪ್ಪಲ್ವಾ? ಸೊ ಇದು ಅವರವರ ವೈಯಕ್ತಿಕ ಕಾರಣಗಳಿರ್ಬೋದು. ಒಬ್ಬ ವ್ಯಕ್ತಿ ಕೆಟ್ಟವನಾಗಿದ್ದಾನೆ ಅಥವಾ ಒಬ್ಬ ವ್ಯಕ್ತಿ ಮೋಸ ಮಾಡ್ದ ಅಂತ ಹೇಳಿದ್ರೆ ಅದು ಅವನ ವೈಯಕ್ತಿಕವಾದಂಥ ಒಂದು ವ್ಯಕ್ತಿತ್ವ, ಅದು ಸಾಮೂಹಿಕ ವ್ಯಕ್ತಿತ್ವ ಅಲ್ಲ. ಆದರೆ ಈಗ ಮೀಡಿಯಾಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳಿ ತೋರಿಸಿ

0: ತೋರಿಸಿ ನಮ್ಮ ಮನಸ್ಸುಗಳನ್ನ ಒಂಥರ ಒಡೆದು ಹಾಕ್ತಾ ಇದ್ದಾರೆ. ಇದು ಕೂಡ ತಪ್ಪೆ. ಇದನ್ನೆಲ್ಲ ಸರ್ಕಾರಗಳು ಕಂಟ್ರೋಲ್ಗೆ ತರಬೇಕು, ಯಾಕಂದ್ರೆ ಅವ್ರ ಹತ್ರ ಇದೆ ಇದೆಲ್ಲ. ಈ ತರದನ್ನೆಲ್ಲ ತೋರಿಸಿ ತೋರಿಸಿ ಈಗಿನ ಒಂದು ಯುವ ಜನತೆಯನ್ನ ದಾರಿ ತಪ್ಪಿಸುವುದು ಅಥವಾ ಅವರನ್ನ ಈ ಮದುವೆ ಅಥವಾ ಸಂಬಂಧಗಳು ಇವೆಲ್ಲದರಿಂದ ವಿಮುಖರನ್ನಾಗಿ ಮಾಡ್ತಾ ಇರುವಂಥದ್ದು ಈ ಮೂವಿಗಳು, ಧಾರಾವಾಹಿಗಳು ಇವೆಲ್ಲ. ಇದರಿಂದಾಗಿ ಜಾಸ್ತಿ ಮತ್ತೆ ಇನ್ನೂ ಒಂದೇನಂದ್ರೆ, ಯಾವುದೋ ಒಂದು ಹುಡುಗ ಅಥವಾ ಹುಡುಗಿ ಲವ್ ಅಲ್ಲಿದ್ರು ಅಥವಾ ಏನೋ ಮೋಸ ಆಯ್ತು ಅಂತ ಹೇಳಿದ ತಕ್ಷಣ ನ್ಯೂಸ್ ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಅದನ್ನ ತುಂಬಾ ವೈಭವೀಕರಿಸಿ ತೋರಿಸುವಂಥದ್ದು, ಪದೇ ಪದೇ ತೋರಿಸುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯುವ ಜನತೆ ಬೇಸತ್ತು ಹೋಗ್ತಾರೆ ಇಂಥ ಕಥೆಗಳಿಂದ. ಹಾಗಾಗಿ ಇದಕ್ಕೆ ಕೂಡ ಕಡಿವಾಣ ಹಾಕುವಂತ ಅವಶ್ಯಕತೆ ಇದೆ. ಈಗ ಎಲ್ಲವನ್ನ ವೈಭವೀಕರಿಸಿ ಹೇಳುವಂಥದ್ದನ್ನ, ಎಷ್ಟು ಸತ್ಯ ಇದೆ ಅದರಲ್ಲಿ. ಈಗ ನಾವು ನ್ಯೂಸ್ಗಳಲ್ಲಿ ಹೆಚ್ಚು ಇದರಲ್ಲಿ ನಾವು ನೋಡ್ತೇವೆ, ಯುದ್ಧಗಳಾಗ್ತಾ ಇರುವಾಗ ಎಷ್ಟು ಮೇಕಪ್ ಮಾಡಿ ಮಲಗಿಸಿ ಸತ್ತಿದ್ದಾರೆ ಅಂತ ಹೇಳಿ ತೆಗೆದಿರೋದನ್ನ ನಾವು ಗೊತ್ತಾಗಿರೋದನ್ನ ನಾವು ಎಷ್ಟೋ ಇದ್ರೆ ನೋಡಿದೀವಿ ಅಲ್ವಾ. ಹಾಗಾಗಿ ಈ ತರ ವೈಭವೀಕರಿಸಿ ಹೇಳೋದ್ರಿಂದ ಯುವ ಜನತೆಯಲ್ಲಿ ಪ್ರತಿಯೊಬ್ಬರ ಬಗ್ಗೆ ಡೌಟ್ ಬರಲಿಕ್ಕೆ ಶುರು ಆಗ್ತದೆ. ಹಾಗಂತ ಎಲ್ಲರೂ ಕೆಟ್ಟವರೇನಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮಪ್ಪ ಕೆಟ್ಟವರ, ನಿಮ್ಮಣ್ಣ ಅಲ್ವಾ? ನಾವು ಯೋಚನೆ ಮಾಡಬೇಕು. ನಮ್ಮ ಮನೆಯಲ್ಲೂ ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರೆ ಪಕ್ಕದ ಮನೆಯಲ್ಲೂ ಒಳ್ಳೆಯವರು ಇರಬಹುದಲ್ವಾ? ಇಲ್ಲ ಅಂತ ಹೇಳಿ ಎಲ್ಲರನ್ನು ನಾವು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೆಟ್ಟವರು ಅನ್ನುವಂಥ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮದುವೆ ಅನ್ನುವಂಥದ್ದು ಸರಿ, ಕೆಟ್ಟವರು ಇರಬಹುದು, ಕೆಟ್ಟವರು ಇಲ್ಲ ಅಂತ ಹೇಳಿಯಲ್ಲ. ಆಯ್ಕೆ ಮಾಡುವಾಗ ನಾನು ಹುಷಾರಾಗಿದ್ರೆ ನನ್ನ ಆಯ್ಕೆ ಹೇಗಿರುತ್ತೆ? ಕೆಟ್ಟವರನ್ನೆಲ್ಲ ನಾನು ಕಣ್ಮುಚ್ಚಿ ನಂಬಿ ಮದುವೆ ಆಗ್ಬಿಡ್ತೀನಾ? ಆ ಭಯವನ್ನು ಹೋಗಲಾಡಿಸ್ಕೊಳ್ಬೇಕು. ಅದಕ್ಕೆ ಓಪನ್ ಕಮ್ಯುನಿಕೇಶನ್ ಅವಶ್ಯಕತೆ ಇದೆ. ಮೊದಲಿಗೆ ಈಗ ಒಂದು ಸ್ವಲ್ಪ ಸಮಯ ತಗೊಂಡು ನೀವು ನಿಮ್ಮ ಅಭಿಪ್ರಾಯಗಳನ್ನು ಎದುರಿಟ್ಟು ಅವರ ಅಭಿಪ್ರಾಯಗಳನ್ನು ಕೇಳಿ ನಿಮ್ಮ ಮುಂದಿನ ಜೀವನದ ಏನು ಪ್ಲಾನಿಂಗ್ಗಳನ್ನು ಮಾಡಿದಾಗ ಎಲ್ಲಿಯಾದರೂ ಒಂದು ಕಡೆಯಾದರೂ ಗೊತ್ತಾಗಿ ಆಗುತ್ತೆ. ಇನ್ನು ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿ ಮುಂದಕ್ಕೆ ಏನಾದರೂ ಬಂದಾಗ ಆವಾಗ ಕೂಡ ಏನು ಕಾಲ ಮಿಂಚಿ ಹೋಗಿರೋದಿಲ್ಲ. ನೀವು ಮನಸ್ಸು ಮಾಡಿದರೆ ಇವತ್ತು ಎಷ್ಟೋ ಜನ ನಾಳೆನೇ ಡೈವರ್ಸ್ ಮಾಡ್ತೀವಿ ಅಂತ ಹೇಳಿದವರು ಆಪ್ತ ಸಮಾಲೋಚನೆಯಿಂದ ಒಂದಾಗಿ ಬದುಕಿದವರು ಇದ್ದಾರೆ. ಒಂದು ಬರುವಂಥದ್ದು ಸಮಸ್ಯೆಗಳು ಏನು, ಏನು ಆಗಬಹುದು ಅಂತ ನಿಮಗೆ ಭಯ? ಒಂದು ವೇಳೆ ನನಗೆ ನಂದು ನಿಮಗೆ ಪ್ರಶ್ನೆ, ಯಾವುದೋ ಒಬ್ಬ ಹುಡುಗನನ್ನು ನೀವು ಮದುವೆ ಆದ್ರಿ, ಏನೋ ಒಂದು ಸಮಸ್ಯೆ ಆಯಿತು ಅಂತ ನಿಮಗೆ ಭಯ ಆಗಬಹುದು ಅಂತ, ಏನ್ ಆಗಬಹುದು ಅಂತ ಭಯ?
1: ನಾನು ಬೇಡ ಅಂತ ಅನ್ಸ್ಬೋದೇನು ಮುಂದೆ ಯಾವಾಗಾದ್ರೂ ಅಂತ, ಆಮೇಲೆ ಅಫೇರ್ಸ್ ಇರ್ಬೋದು.
0: ಅದರಿಂದ ಏನ್ ಆಗಬಹುದು ಅಂತ ಅಲ್ಟಿಮೇಟ್ ಒಂದಿದೆ.
1: ಆಮೇಲೆ ಬಿಟ್ಟು ಹೋಗೋಕ್ಕಿಂತ ಮದ್ವೆ ಆಗಿಲ್ಲ ಅಂತಂದ್ರೆ ಬೆಟರ್ ಆಪ್ಷನ್ ಅಲ್ವಾ?
0: ಒಳ್ಳೆಯವರೆಲ್ಲರೂ ಈಗ ಇದ್ದಾರೆ ಅಂತ ಹೇಳಿ ಇಟ್ಕೊಳ್ಳೋಣ. ಎಲ್ಲರೂ ಒಳ್ಳೆಯವರಾಗಿದ್ರು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಒಂದು ಹುಡುಗ ಯಾವುದೋ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡೇ ಬಿಟ್ಟು ಹೋಗಬೇಕು ಅಂತ ಏನಿಲ್ಲಲ್ಲ. ನಾನು ಸರಿ ಇಲ್ಲ ಅಂತ ಹೇಳಿದ್ರು ಅವ್ನು ಬಿಟ್ಟು ಹೋಗ್ಬೋದಲ್ವಾ? ಸರಿ ತಾನೆ. ಈಗ ಅವನು ತುಂಬ ಒಳ್ಳೆಯವನು, ಅಫೇರ್ ಇಲ್ಲ, ನಾನು ಇಡೀ ಜಗಳಗಂಟಿ, ನಾನು ಯಾವುದನ್ನು ಅವನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ, ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗಲ್ಲ ಅಥವಾ ಅವನ ಭಾವನೆಗಳನ್ನು ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಸಮಯದಲ್ಲೂ ಬಿಟ್ಟು ಹೋಗ್ಬೋದಲ್ವಾ? ಅಂದ್ರೆ ಹಾ, ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದು ಸಂಬಂಧ ಅನ್ನುವಂಥದ್ದು ಒಬ್ಬರ ಮೇಲೆ ಡಿಪೆಂಡ್ ಆಗಿರಲ್ಲ, ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಈಗ ನೋಡಿ, ಯಾವುದೋ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್, ಮ್ಯಾರಿಟಲ್ ಕೌನ್ಸಿಲಿಂಗ್ ಬಂದಾಗ ನಾವು ಯಾವುದೋ ಒಂದು ಸಮಸ್ಯೆ ಹೊತ್ಕೊಂಡು ಬಂದ ಒಬ್ಬರನ್ನ ಮಾತಾಡಿಸಿ ಕಳಿಸ್ಬಿಡಲ್ಲ ನಾವು ಅಲ್ವಾ? ಇಬ್ಬರನ್ನೂ ಕೂರಿಸಿ ಮಾತಾಡ್ತೀವಿ. ಇಬ್ಬರನ್ನೂ ಕೂರಿಸಿ ಮಾತಾಡಿದಾಗ, ಇಬ್ಬರು ಮುಕ್ತವಾಗಿ ಚರ್ಚೆ ಮಾಡಿದಾಗ, ನಾನು ನಿಜ ಹೇಳಬೇಕು ಅಂದ್ರೆ ಈ ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಮ್ಯಾರಿಟಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇರೋದೇ ಇಲ್ಲ. ಅವ್ರ ಮದುವೆಗಿಂತ ಮುಂಚೆನೆ ಎಲ್ಲ ಮನಸ್ಸನ್ನ ಬಿಚ್ಚಿ ಮಾತಾಡ್ಕೊಂಡಿದ್ರೆ ಅಥವಾ ಸಮಸ್ಯೆಗಳು ಬಂದಾಗ್ಲೂ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಯಾರ ಸಹಾಯನೂ ಬೇಕಾಗಿರಲ್ಲ. ಹೆಚ್ಚಿನ ಕೇಸ್ಗಳಲ್ಲಿ ಈಗ ನನ್ನ ಹತ್ರ ಬಂದ ಕೇಸ್ಗಳನ್ನೇ ನಾನು ನೋಡಿದಾಗ ಸಮಸ್ಯೆ ಏನಂತ ಹೇಳಿದ್ರೆ ಅವ್ರಿಗೇನ್ ಬೇಕು ಅಂತ, ಇವ್ರಿಗೆ ಗೊತ್ತಿರಲ್ಲ, ಇವ್ರಿಗೇನ್ ಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಒಂದೇ ಮನೆಯಲ್ಲಿದ್ರೂ ಕೂಡ ಮಾತಾಡ್ಕೊಂಡಿರೋದಿ ಅವ್ರಿಗೇನ್ ಬೇಕು ಅಂತ ಹೇಳಿ, ಸಪೋಸ್ ಈಗ ನನಗೀಗ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ, ಆಯ್ತಾ, ನಾನು ನನ್ನ ಗಂಡನ ಹತ್ರ ಹೇಳಿಯೇ ಇರಲ್ಲ. ಸೊ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಹೇಗೆ?
1: ಮಾಡಬೇಕಂತ ಆಸೆ ಇದೆ, ನನ್ಗೆ ಈ ತರ ಡ್ರೀಮ್ಸ್ ಇದೆ, ನನ್ನ ಲೈಫ್ ಸ್ಟೈಲ್ ಬೇರೆ ಇದೆ, ಆ ತರ ಎಲ್ಲ ಹೇಳ್ತೀವಿ. ಅವ್ರು ಓಕೆ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಎಲ್ಲದಕ್ಕೂ ಅಂತ ಹೇಳಿರ್ತಾರೆ. ಮುಂದೆ ಫ್ಯೂಚರ್ ಅಲ್ಲಿ ಚೇಂಜ್ ಆಗ್ಬೋದಲ್ವಾ, ಹೇಗ್ ನಂಬೋದು ಅವ್ರನ್ನ?
0: ಅವಾಗ ನಾವು ಅದೇ ಹೇಳಿದ್ನಲ್ಲ, ಆ ಸಮಯದಲ್ಲಿ ಯಾಕೆ ನೀವೀಗ ಬೇಡ ಅಂತ ಹೇಳಿದ್ರಿ, ಚೇಂಜ್ ಮಾಡಿದ್ರಿ ಯಾಕೆ? ಅವಾಗ ನೀವು ಹೇಳಿದ್ರಿ ಅಲ್ವಾ, ನಾವು ಯಾಕೆ ಕುತ್ಕೊಂಡು ಮಾತಾಡಬಾರ್ದು ಅಥವಾ ನಾನು ಆ ಥರ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಬರುತ್ತೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಆ ಸಮಸ್ಯೆಗಳು ಬರದೇ ಇದ್ದ ಹಾಗೆ ನಿಮಗೀಗ ಒಂದು ಭಯ ಇರ್ಬೋದು, ನನಗ ಇವಳು ಏನೋ ಮತ್ತೇನೋ ಮಾಡಬೇಕು ಅಂತೇಳಿ, ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿ ಇದ್ದಾಳೆ ಅಂತ ಇಟ್ಕೊಳ್ಳೋಣ. ನೀವು ಹೇಳಿದ್ರಿ ನಿಮ್ಮ ಮದುವೆ ಆಗೋನ ಹತ್ರ, ಅವ್ನು ಹೇಳ್ತಾನೆ ಆಯಿತು ನೀನು ಪಿ ಎಚ್ ಡಿ ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಮದುವೆ ಆದಮೇಲೆ ಅವನು ಬೇಡ ಪಿ ಎಚ್ ಡಿ ಅಂತ ಹೇಳ್ಬೋದು. ಯಾವುದೋ ಒಂದು ನಿರ್ಧಾರ ತಗೊಂಡು, ಅಂದರೆ ಪಿ ಎಚ್ ಡಿ ಮಾಡೋದಕ್ಕೆ ತುಂಬಾ ಹಣ ಖರ್ಚಾಗತ್ತೆ ಅಂತನೋ, ಅಥವಾ ತುಂಬಾ ಕೆಲವರು ಮೊಲೆಸ್ಟೇಷನ್ಗಳನ್ನು ಈಗ ಮಾಡೋರು ಇರ್ತಾರೆ, ಕೇಳಿದೀವಿ ನಾವು ಅದನ್ನೆಲ್ಲ. ಆ ಒಂದು ಭಯದಿಂದನೋ ಅಥವಾ ತುಂಬಾ

0: ನಿಮ್ಮ ಏನ್ ಮನಸ್ಸಲ್ಲಿದೆ, ನೀವು ಭಯ ಅದೇನಿದೆ, ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಅನಿಸ್ತಿದ್ರೆ ನೀವು ಹೇಳಿ ನನ್ನ ಹತ್ರ, ನಾವು ಅದನ್ನು ಕುತ್ಕೊಂಡು ಇದು ಮಾಡೋಣ. ಅದ್ರ ಬಿಟ್ಟು ನೀವು ಅವಾಗ ಹೇಳಿದ್ರಿ, ಈಗ ನೀವು ಹೇಗೆ ಹೀಗೆ ಮಾಡ್ತಿದ್ರಿ, ನೀವು ಹೇಗೆ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ನನ್ನ ಗಲಾಟೆನೆ ಮಾಡಿದ್ರೆ ಅದಿನ್ನು ದೊಡ್ಡ ದೊಡ್ಡದಾಗ್ತಾ ಹೋಗುತ್ತೆ ಅಲ್ವಾ. ನಾವು ಕುತ್ಕೊಂಡು ಅದನ್ನ ಸಾವಕಾಶವಾಗಿ ಮಾತಾಡಿದಾಗ ಮೋಸ್ಟ್ಲಿ ಇದಕ್ಕೆ ಸಹ ಅವನು ಆ ಕಾರಣ ಹೇಳ್ಬೋದು ಅವಾಗ, ಹಾಂ ನಾನು ಆವಾಗ ಈ ಥರ ಯೋಚನೆ ಮಾಡಿ ಹೇಳಿದ್ದೆ, ಬಟ್ ಈವಾಗ ಈ ಥರ ಯೋಚನೆ ಬರ್ತಾ ಇದೆ ನನಗೆ, ಸೊ ಅದರಿಂದ ನನಗೆ ಇದು ಬೇಡ ಅನಿಸ್ತಿದೆ ಅಂತ ಹೇಳಿದಾಗ, ನೀವಿಬ್ಬರು ಕೂತ್ಕೊಂಡು ಮಾತಾಡಿದರೆ, ನಾನು ಹೇಳಿದ್ನಲ್ಲ ಎಂತೆಂಥ ಹೊಡ್ಕೊಂಡು ಬಡ್ಕೊಂಡು ಮಾಡ್ತಿದ್ದವರೆಲ್ಲ ಕೂತ್ಕೊಂಡು ಮಾತಾಡಿದಾಗ ಸರಿಯಾಗಿದ್ದಿದೆ, ಸರಿ ಆಗಿಲ್ಲ ಅಂತ ಹೇಳೋದೇನು ಇಲ್ಲ, ಆಗೋದೇ ಇಲ್ಲ ಅಂತ ಹೇಳುವ ಅದು ಯಾವಾಗ ಗೊತ್ತಾ, ಒಂದು ಡೊಮೆಸ್ಟಿಕ್ ವಯಲೆನ್ಸ್ ಹೊಡೆದು ಬಡ್ದು ಮಾಡೋವಾಗ, ಆ ಸಮಯದಲ್ಲಿ ಬೇರೆ ಆಗೋದೇ ಒಳ್ಳೆಯದು ಅಂಥ ಸಮಯದಲ್ಲಿ. ಅದಲ್ಲ ಅಂತ ಹೇಳಿದ್ರೆ ಈ ಮಾತುಕತೆಯಿಂದ ಅಥವಾ ಮಾತುಕತೆಯ ಕೊರತೆಯಿಂದ ಬರುವಂಥ ಸಮಸ್ಯೆಗಳೇನಿದೆಯಲ್ಲ ಅದನ್ನೆಲ್ಲ ಮಾತುಕತೆಯಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಎಂಥ ನಾನು ಹೇಳಿದ್ನಲ್ಲ, ನಾಳೆ ಬೆಳಗಾದರೆ ಡೈವೋರ್ಸ್ ಅಪ್ಲೈ ಮಾಡುವಂಥವರು ಕೂಡ ಆಪ್ತ ಸಮಾಲೋಚನೆಯಿಂದ ಸರಿಯಾಗಿದ್ದಿದೆ, ಅದು ದೊಡ್ಡ ವಿಷಯ ಅಲ್ಲ. ಬಟ್ ನಾ ಹೇಳಿದ್ನಲ್ಲ, ಎಕ್ಸ್ಪ್ರೆಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಷನ್ ಮತ್ತು ಟೋನ್ ಹೇಗಿರುತ್ತೆ ನಮ್ಮದು ಅದನ್ನೆಲ್ಲ ನಾವು ಒಂದು ಇದು ಮಾಡಿದ್ರೆ. ಅದಕ್ಕೆ ನಾನು ಹೇಳೋದು, ಮದುವೆಗಿಂತ ಮುಂಚೆ ಒಂದು ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಹಾಗಿದ್ದರೆ ಬಹುಶಃ ಯಾವುದು ಕೂಡ ಈ ಥರ ಡಿವೋರ್ಸ್ಗೆ ಅಪ್ಲೈ ಆಗುವಂತಹ ಪರಿಸ್ಥಿತಿನೂ ಬರೋದಿಲ್ಲ, ಅಥವಾ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಬದುಕುವಂಥ ಒಂದು ಸಾಧ್ಯತೆಗಳು ಇರುತ್ತೆ.
1: ಓಕೆ, ಈಗ ನಂಗೆ ಅನ್ಸೋದು, ಈಗಿನ ಎಕ್ಸಾಂಪಲಲ್ಲಿ ಇವ್ರು ಕಾಣ್ತಿರ್ತಿರಲ್ಲ, ಅವ್ರನ್ನ ಹೊಡೆದ್ರು, ಇವ್ರಿಗೆ ಸಾಯಿಸಿದ್ರು, ಅವ್ರಿಗೆ ಮೋಸ ಮಾಡಿದ್ರು ಅಂತ. ಮೊದಲೆಲ್ಲ ಏನಿತ್ತು ಅಂದರೆ ಬರೀ ರಾಮಾಯಣ ಮಹಾಭಾರತನೇ ಓದ್ತಾ ಇದ್ದ ಕಾಲದಲ್ಲಿ ಸೀತೆ ರಾಮ ಎಷ್ಟು ಕಷ್ಟ ಆದರೂ ಒಟ್ಟಿಗೆ ಇದ್ರು, ದ್ರೌಪದಿಗೆ ಅಷ್ಟು ಕಷ್ಟ ಆದ್ರೂ ಮತ್ತೆ ಪಂಚಪಾಂಡವ್ರ ಒಟ್ಟಿಗೆ ಇದ್ಲು. ಸೊ ಇಂಥ ಎಕ್ಸಾಂಪಲ್ಗಳನ್ನೇ ನಾವು ಕಾಣ್ತಿದ್ದದ್ದು. ಸೊ ಈ ಕಾಂತಿದ್ದ ಎಕ್ಸಾಂಪಲ್ಗಳು ಸಮಸ್ಯೆ ಇವೆಲ್ಲ, ಅವರ ಸೊಸೈಟಿ ಇನ್ಫ್ಲೂಯೆನ್ಸ್ ಅದು. ನೀವು ಸಿಂಧು ಐತಲ್ರಿ, ನೀವೆಂತ ಹೇಳ್ತೀರಿ ಇದ್ರ ಬಗ್ಗೆ?
2: ನಾನೀಗ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಅವಳು ಹೇಳಿದ್ಲು ಮುಂದೆ ನಾನು ಮದುವೆ ಆಗ ಹುಡುಗ, ನಾವು ಮಾತಾಡ್ಕೊಂಡಿರ್ತೀವಿ, ನಾನು ಓದ್ತೀನಿ, ಚೆನ್ನಾಗಿ ಓದ್ತೀನಿ, ನಾನು ಓದಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀನಿ ಅಂತ ಹೇಳಿ ಅವರು ಹೂ ಅಂದು ಆಮೇಲೆ ಓದ್ಸಕ್ಕೆ ಒಪ್ಪುದಿಲ್ಲ ಅಂತ ಹೇಳಿ ಅಂದೆ. ನೀನ್ ಯಾಕೆ ಆ ಥರ ಯೋಚನೆ ಮಾಡ್ತೀಯ?
3: ಮೇಬಿ ನೆಗೆಟಿವ್ ಥಾಟ್ಸ್.
2: ಹಾ, ಅದು ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಈಗ ನೋಡು, ನೀನು ಅವನ ಮೇಲೆ ಅನುಮಾನ ಪಟ್ಟ ಹಾಗೆ, ನೀನು ಮದುವೆಗ ಹುಡುಗನ ಮೇಲೆ ಅದು ಅನುಮಾನ ಪಟ್ಟ ಹಾಗೆ. ಯಾಕಂತಂದ್ರೆ ಈಗ ನಾನೇ ಒಂದು ಉದಾಹರಣೆ ಇದ್ದೀನಿ. ನನಗೊಂದು 19.5 ವರ್ಷಕ್ಕೆ ಮದುವೆ ಆಯ್ತು, ಆಯ್ತಾ, 19.5 ವರ್ಷಕ್ಕೆ. ಆಗ ಆ ಹುಡುಗ ನೋಡಕ್ ಬಂದಲ್ಲಿ ನಾನು ಕೇಳಿದ್ ಒಂದೇ ಒಂದು ಏನು ಅಂದ್ರೆ, ನಾನು ಓದ್ಬೇಕು ಅಷ್ಟೇ, ನಾನು ಓದ್ಬೇಕು. ಅವಾಗ ಹೇಳಿದ್ರು ನಮ್ಮನೆಯವರು, ಆಯ್ತು ನೀ ಎಲ್ಲಿ ತನಕ ಓದಿಸ್ತೀಯೋ ಅಲ್ಲಿ ತನಕ ಓದಿಸ್ತೀನಿ ಅಂತ ಹೇಳಿ. ಆಯ್ತಾ, ಮೊನ್ನೆ ಹೀಗೆ ಅಲ್ಲ, ನಂದೀಗ ಆಯ್ತು, ಆಮೇಲೆ ಇಲ್ಲ ಇದೇ ಕಾಲೇಜಲ್ಲಿ ನಂದು ಡಿಗ್ರಿ ಸಹ ಆಯ್ತು. ಅದಾದ್ಮೇಲೆ ಕೆಲ್ಸಕ್ಕೆ ಹೋದೆ, ಕೆಲ್ಸಕ್ಕೆ ಹೋದ್ಮೇಲೆ ಬಿ ಎಡ್ ಓದ್ಬೇಕು ಅಂತ ಹೇಳಿ ಅಂದೆ. ನಾನು ಹೇಳೋತ್ತಿಗೆ ನಾವು ಹೇಗಿರ್ತೀವಿ ಅಂತಂದ್ರೆ, ಈಗ ಗಂಡನಿಂದ ನಾವು ಹೇಗೆ ಒಂದು ಔಟ್ಪುಟ್ ಅನ್ನು ನಾವು ಪಡಿಬೇಕು ಅಂದ್ರೆ, ನಾವು ಅವ್ರಿಗೆ ಹಾಗೆ ಇನ್ಪುಟ್ ಕೊಡ್ಬೇಕಾಗತ್ತೆ. ಅವ್ರಿಗೆ ಅಲ್ಲ, ಅವರ ಮನೆಗೆ ನಾವು ಸಪೋರ್ಟ್ ಮಾಡ್ಬೇಕು, ಅವರ ಥಾಟ್ಸ್ ಗಳಿಗೆ ಸಪೋರ್ಟ್ ಮಾಡ್ಬೇಕು. ಅದೆಲ್ಲ ಆದಾಗ ಅವರು ನಮ್ಮ ಮೇಲೆ ಏನಾಗಿರ್ತಾರೆ, ಇನ್ಸ್ಪೈರ್ ಆಗಿರ್ತಾರೆ. ಆಯ್ತು, ಅವಳು ಇಷ್ಟೆಲ್ಲ ನಮ್ಗೆ ಮಾಡ್ತೀಯಾಳಲ್ಲ, ಅವಳು ಕೇಳಿದ್ ಒಂದೇ ಓದಿಸ್ತೀನಿ, ಹಾ ಹಂಗಾರೆ ಓದ್ಸೋಣ ಬಿಡು ಅಂತ ಹೇಳಿ ಅವನ ತಲೆ ಇರ್ಬೋದು. ನಾವು ಮುಂಚಿತವಾಗಿ ಅದನ್ನ ನಿರ್ಧಾರ ಮಾಡಬಾರ್ದು, ಯಾರನ್ನೂ ಸಹ ಅಷ್ಟು ಅನುಮಾನವನ್ನ ಪಡ್ಲೇಬಾರ್ದು. ಆ ಓದಿ ಆಯ್ತು, ಈಗಲೂ ಸಹ ನಮ್ಮನೇರು ತಮಾಷೆಗೆ ಹೇಳ್ತಿರ್ತಾರೆ, ನಮ್ಮನೇಲಿ ನಾನು ಮೂರು ಜನರನ್ನು ಓದಿಸ್ತೀನಿ ಅಂತ ಹೇಳಿ. ಒಂದು ನನ್ನ ಇಬ್ಬರು ಮಕ್ಕಳು ಮತ್ತೆ ನನ್ನ ಮೂರು ಜನರನ್ನು ಓದೋದನ್ನ ಹೇಳಿದ್ರು. ಅದಕ್ಕೆ ಇವ್ರು ಹೇಳೋದೇನು ಅಂತಂದ್ರೆ, ಬಹುಶಃ ನಿನ್ ಮುದುಕಿ ಆಗ ತನಕ ನಾನು ಓದಿಸ್ಬೇಕೇನೋ, ಅವತ್ತು ಹೇಳಿದ ಒಂದ್ ಮಾತಿಗೋಸ್ಕರ ಮುದುಕಿ ಆಗ ತನಕ ನಾನು ಓದಿಸ್ತೀನಿ ನಿನ್ನ ಅಂತ ಹೇಳಿ. ಇಂಥವ್ರು ಸಿಗ್ಬೋದಲ್ವ ನಿಮಗೆ, ಅನುಮಾನ ಪಡಬಾರ್ದಲ್ಲ ಯಾರನ್ನು ಹಾಗೆ.
1: ಸೊ ಈ ಎಕ್ಸಾಂಪಲ್ ತಕೊಂಡ್ಕ ಅಂತ ಹೇಳಿ ನೀವು ಹೇಳಿ.
2: ಹೌದೌದು.
1: ಆದ್ರೆ ಸ್ವರ್ಣ ಮೇಡಮ್, ನಂದೊಂದು ಇವತ್ತಿನ ರಿಲೇಶನ್ಶಿಪ್ ಗಳು ಕೂಡ ಸ್ವಲ್ಪ ಚಿಂತೆ ಮಾಡಿಸೋ ಹಂಗೇನೆ ಇದೆ.
4: ಖಂಡಿತ
1: ಈ ಜನರೇಷನ್ ಅವ್ರಿಗಲ್ಲ, ಈವನ್ ಮ್ಯಾರಿಡ್ ನಮ್ ಜನರೇಷನ್ ಕೂಡ ಈ ಹೋಗೋ ಬರೋ ಕತೆಗಳಿದಾವಲ್ಲ, ಓದೋ ಕತೆಗಳು, ನೋಡೋ ಕತೆಗಳು, ರಿಯಲ್ ಆಗಿರುವಂತ ಇನ್ಸಿಡೆಂಟ್ಗಳು ನಮ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗುತ್ತೆ. ಇದ್ರ ನಮ್ ಗಂಡಲ್ಲಾರು ಹಿಂಗಿದ್ರಪ್ಪ ಅಂತ ಒಂದು ಕ್ಷಣ ಕನ್ಸುತ್ತೆ. ಅಥವಾ ಆ ಗಂಡಂದ್ರಿಗೆ, ಯಪ್ಪ ನನ್ ಗಂಡ ಅವತ್ತೊಂದು ಯಾವ್ದೋ ಡ್ರಮ್ ಒಳಗೆಲ್ಲ ಹಾಕಿ ಇಟ್ಟಿದ್ದ ಕೇಸ್ ಬಂದಾಗ ಹಿಂಗೆಲ್ಲ ಗಂಡಂದ್ರು ಹೆದ್ರುಕೊಂಡಿದ್ರು, ಯೋ ದೇವ್ರೆ ನಮ್ ಹೆಂಡತಿಗೆ ಹಿಂಗ ಹ್ಯಾಂಗಪ್ಪ ಇದ್ದು ನೀ ಡ್ರಮ್ ಅಲ್ಲಿ ಎಲ್ಲಿ ಇಡುದಬ್ಬೆ ಅಂತ ಹೇಳ್ಕೊಂಡ. ಇವನ್ ಮದಿ ಐದಿದ್ರು ಕೂಡ ಇಂತ ನಮ್ ಸಿಕ್ರೆ ಅಂತ ಹೇಳ್ಕೊಂಡು, ಅದರಲ್ಲೂ ಕೆಲವು ಕಾಂಬಿನೇಷನ್ಗಳಿರುತ್ತೆ ವೆರಿ ವೆರಿ ಟೆರಿಫಿಕ್. ಅಂದ್ರೆ ಒಬ್ಬರು ಭಯಂಕರ ಚಂದ, ಇನ್ನೊಬ್ರು ಎಂಥದ್ದು ಇಲ್ಲ. ಆದ್ರೆ ಇವರು ಯಾರು ಇಷ್ಟಪಡ್ತಾರಲ್ಲ ಈ ಚಂದ ಇರೋರು, ಅವ್ರು ಎಂಥದ್ದು ಇಪ್ಪುದಿಲ್ಲ. ಸೊ ಈ ತರದೆಲ್ಲ ಎಂತ ಹೇಳ್ತಾರೆ, ತುಂಬಾ ಅಕ್ವರ್ಡ್ ಅನ್ಸುವಂತಹ ಜೋಡಿಗಳು ಇವರನ್ನ ಇನ್ನೊಬ್ಬರನ್ನ ಇಷ್ಟ ಪಡುವಂತದ್ದು ಇಂಥದ್ದೆಲ್ಲ ಆದಾಗ ಅರ ಹಿಂಗೂ ಆಗ್ತಾ ಇದ್ರಲ್ಲಿ ಯಾರು ನಂಬುದು? ಆತರ ಹಾಗೆ ಆಗತ್ತೆ. ಈ ಸುತ್ತಮುತ್ತ ಆಗಿರೋ ಘಟನೆಗಳು ಒಂದು ಕಾಲದಲ್ಲಿ ಕುಂದಾಪುರದಾಗ ಕುಂದಾಪುರ ಘಟನೆಗಳು ಮಾತ್ರ ನಮ್ಗೆ ಗೊತ್ತಿರ್ತಿತ್ತು. ಈಗ ಹಂಗಲ್ಲ, ಪ್ರಪಂಚದ ಯಾವ್ಯಾವ ಮೂಲೆಂಗ ಹತ್ತಲ್ಲ ಪ್ರತಿಯೊಂದು ಗೊತ್ತಿತ್ತು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನ ನಾವು ಹ್ಯಾಂಗೆ ಹಿಡಿತದಲ್ಲಿ ಇಟ್ಕೊಂಡ್ರೆ

0: ನಮ್ಮ ಮನಸ್ಸನ್ನ ನಾವು ಹ್ಯಾಂಗೆ ಪೀಸ್ಫುಲ್ ಆಗಿ ಇಟ್ಕೊಂಡ ಈ ಅನುಮಾನಗಳು ನೆಗೆಟಿವ್ ಥಾಟ್ಸ್ಗಳು ಪಾಸಿಟಿವ್ ಥಾಟ್ಸ್ಗಳಿಗಿಂತ ಸ್ಪೀಡಲ್ಲಿ ಬರುತ್ತದೆ. ಸೊ ಅದನ್ನ ಹ್ಯಾಂಗ ನಾವು ಕಂಟ್ರೋಲ್ ಮಾಡುದು, ಏನಾದ್ರು ನಿಮ್ಮ ಹತ್ರ ಟೆಕ್ನಿಕ್ಸ್ ಎಲ್ಲ ಇದ್ರೆ ಬಹುಶಃ ನಮ್ಮ ಪ್ರಿಯ ಮನಸ್ಸೆ ಕೇಂಬರಿಗೋ ಅದು ಯಾವ ಜನರೇಷನ್ ಇರ್ಬೋದು ಅವರಿಗೆ ಹೆಲ್ಪ್ ಆಗ್ಬೋದು, ಒಂಚೂರು ಹೇಳ್ಬಿಡಿ ಮೇಡಮ್.
1: ಖಂಡಿತವಾಗ್ಲು, ಈಗ ನೀವು ಹೇಳಿದ್ರಿ ಮದ್ವೆ ಆದವರಲ್ಲಿ ಕೂಡ ಇಂತಹ ಸಮಸ್ಯೆಗಳು, ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಅದೆಲ್ಲ, ಇದೆಲ್ಲ ಒಂಥರ ಭಾವನಾತ್ಮಕ ಹಸಿವು ಇದೆಲ್ಲ. ನೀವು ಹೇಳಿದ್ರೆ ಈಗಾಗಲೇ ತುಂಬಾ ಚೆನ್ನಾಗಿರೋರು ಏನೋ ಚೆನ್ನಾಗಿಲ್ಲದೆ ಇರೋರು, ಅಂದ್ರೆ ನಾನು ಈ ಸ್ಟೋರಿಗಳನ್ನ ನೋಡಿದಾಗ ಗಂಡ ಹೆಂಡತಿ ಇಬ್ರು ಚೆನ್ನಾಗೇ ಇರ್ತಾರೆ, ಗಂಡ ಚೆನ್ನಾಗೇ ಇದ್ದಾನೆ, ಬಟ್ ಅವಳು ಚೆನ್ನಾಗಿರೋಳು ಇನ್ಯಾರನ್ನೋ ಇಷ್ಟಪಡ್ತಿರ್ತಾಳಲ್ಲ, ಅವನು ಹೆಂಗಿರ್ತಾನೆ ಅಂತ ಹೇಳಿದ್ರೆ ಅವನ್ ಮುಸುಡಿ ನೋಡೋ ಹಾಗಿರೋದಿಲ್ಲ. ಆದ್ರೆ ಯಾಕೆ ಇಷ್ಟು ಚೆನ್ನಾಗಿರೋ ಗಂಡನನ್ ಬಿಟ್ಟು ಅವನ ಹತ್ರ ಹೆಂಗ್ ಲವ್ ಆಯ್ತು ಇವಳಿಗೆ ಅಂತ ನಾವು ಕೇಳ್ತೀವಿ. ನೋಡಿ, ಅದನ್ನೇ ಈಗಿನ ಯೂತ್ಸ್ಗಳಿಗೂ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಲುಕ್ಸ್ ಅದೆಲ್ಲ ಇದೆಯಲ್ಲ, ಏನು ನೀವೀಗ ಈ ಒಳ್ಳೆಯವನು ಟೈಟಲ್ ಏನಿದೆಯಲ್ಲ, ಇದು ಯಾವುದು ಕೂಡ ನಿಮಗೆ ಮುಂದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಉಪಯೋಗಕ್ಕೆ ಬರೋದು ಏನು ಗೊತ್ತಾ, ನೀವು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ಪ್ರೀತಿಯಿಂದ ಬದುಕ್ತಾ ಇದ್ದೀರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅವನ ಸ್ಟೇಟಸ್ ಆಗಲಿ, ಅವನ ಲುಕ್ ಆಗಲಿ, ಅಥವಾ ಅವನು ಎಷ್ಟು ಒಳ್ಳೆಯವನು, ಒಳ್ಳೆತನವನ್ನು ನಾವು ಅರ್ದು ಕುಡಿಯೋದಕ್ಕಾಗಲ್ಲ ಅಲ್ವಾ. ತುಂಬಾ ಒಳ್ಳೆಯ ಗಂಡ ನಿಮ್ಮ ಫೀಲಿಂಗ್ಸ್ಗಳಿಗೆ ಬೆಲೆನೇ ಕೊಡಲ್ಲ ಅಂತ ಹೇಳಿ ಆದ್ರೆ ಏನ್ ಮಾಡ್ತೀರಾ ಅಲ್ವಾ. ಭಾವನಾತ್ಮಕ ಹಸಿವು ಅನ್ನೋದು ಎಲ್ರಿಗೂ ಇರುತ್ತೆ ಅಲ್ವಾ, ಒಂದು ಪ್ರೀತಿ ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಇರುತ್ತೆ. ಏನ್ ಮಾಡ್ತಾರೆ, ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಮನೆಯಲ್ಲಿ ಹೆಚ್ಚಿನ ಒಂದು ಹೇಗಿರುತ್ತೆ ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ಸ್ ಇರುತ್ತೆ, ಹೊಂದಾಣಿಕೆ ಮಾಡಿಕೊಂಡು ಮಾತಾಡ್ತಾ ಇರಲ್ಲ, ಸಣ್ಣ ಪುಟ್ಟದಕ್ಕೂ ಕೋಪ ಮಾಡ್ಕೊಳ್ಳೋದು, ಸಂಶಯ ಮಾಡೋದು, ಓ ಇವನು ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ಮೇಲೆ ಬೇರೆ ಯಾವುದೋ ಇವನಿಗೆ ಅಫೇರ್ಗಳಿದೆ ಅಂತ ಹೇಳಿ ಅನ್ಕೊಳ್ಳೋದು, ಅಥವಾ ಇವಳು ನನ್ನ ಹತ್ರ ಈ ತರ ಇದು ಮಾಡ್ತಾಳೆ, ಇವಳು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಎಲ್ಲಿ ಹೊರಗಡೆ ಹೋಗ್ತಾಳೆ, ಇವಳಿಗೆ ಏನೋ ಬೇರೆ ಇದೆಯೇನೋ ಅಂತೇಳಿ ಅಂದ್ಕೊಳ್ಳೋದು. ಈ ನೆಗೆಟಿವ್ ಥಾಟ್ಸ್ಗಳು, ಯಾವಾಗ ನಾವು ಒಬ್ಬರನ್ನ ನಂಬೋದಿಲ್ಲ ಆವಾಗ ನೆಗೆಟಿವ್ ಥಾಟ್ಸ್ಗಳೆಲ್ಲ ಬರ್ಲಿಕ್ಕೆ ಶುರುವಾಗತ್ತೆ. ಅದಕ್ಕೆ ಕುತ್ಕೊಂಡು ಮಾತಾಡೋದಿದೆಯಲ್ಲ, ಇದು ಫೈನಲ್ ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ಅಂತ ನಾನು ಯಾವಾಗ್ಲೂ ಹೇಳೋದು. ಮೊದಲು ನಾವು ಕೂತ್ಕೊಂಡು ಆಯ್ತು ನನ್ಗೆ ಹಾಗೆ ಅನಿಸ್ತು, ನಾನು ಹಾಗೆ ಅನ್ಕೊಂಡೆ ನನ್ನ ಜೀವನ ಇಡೀ ನೆಗೆಟಿವ್ ಥಾಟ್ಸ್ ಹೇಗೆ ಗೊತ್ತಾ, ಇದೇ ಮತ್ತೆ ಓಸಿಡಿಗಳಾಗಿ ಎಲ್ಲ ಬದಲಾವಣೆಗೊಳ್ಳುತ್ತೆ. ಅಂದ್ರೆ ದಿನಾ ನಾನು ಆ ತರ ನೆಗೆಟಿವ್ ಥಿಂಕ್ ಮಾಡಿ ಮಾಡಿ ಮಾಡಿ ಮಾಡಿ ಅದೇ ಮುಂದಕ್ಕೆ ಅದೇ ಆಗತ್ತೆ, ನನ್ನ ಒಂದು ವ್ಯಕ್ತಿತ್ವವೇ ಅದು. ಏನಿದ್ರು ನಾನು ಅದರಲ್ಲಿ ನೆಗೆಟಿವ್ ಅನ್ನ ಹುಡುಕ್ತೇನೆ ಹೊರತು ಪಾಸಿಟಿವ್ ಹುಡುಕೋದನ್ನ ನಾನು ಬಿಟ್ಟೇ ಬಿಟ್ಟಿರ್ತೀನಿ. ಹಾಗಾಗಿ ಮೊದಲು ನಾವು ಇದ್ದಿದ್ರಲ್ಲಿ ಯಾವುದು ಒಳ್ಳೆದಿದೆ, ಯಾವ ಒಳ್ಳೆಯ ಗುಣಗಳಿದೆ ಅದನ್ನ ನೋಡಿ ಅದನ್ನ ಅದರ ಬಗ್ಗೆ ಮಾತಾಡುವಂಥದ್ದು ಇರ್ಬೋದು. ನಾನು ಯಾವಾಗ್ಲೂ ಹೇಳ್ತಿದ್ದೆ ಅಲ್ಲ ನಮ್ದು ದಂಪತಿಗಳ ವಿಷಯದ ಸೆಷನ್ ಅಲ್ಲಿ ನಾನು ಹೇಳ್ತಿದ್ದೆ, ನಿಮ್ಮ ಇಬ್ಬರಲ್ಲಿ ಒಳ್ಳೆ ಒಳ್ಳೆಯ ಏನು ವಿಷಯಗಳಿರುತ್ತೆ, ಅಟ್ಲೀಸ್ಟ್ ಮದುವೆ ಆದಾಗಾದ್ರೂ ನೀವು ಚೆನ್ನಾಗಿರ್ತೀರಲ್ಲ, ಆ ಸಮಯದಲ್ಲಿ ಇರುವಂತಹ ಒಂದಿಷ್ಟು ಒಳ್ಳೆ ಒಳ್ಳೆಯ ಗುಣಗಳನ್ನ ಚೀಟಿಯಲ್ಲಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ಳಿ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಸಿಟ್ಟು ಬಂದಾಗ ಆ ಚೀಟಿಯನ್ನ ತೆಗೆದು ನೋಡ್ತಾ ಇರಿ, ಅವಾಗ ಅಟ್ ಲೀಸ್ಟ್ ಓ ನಾನು ಈ ಗುಣಗಳನ್ನ ನಾನು ಮೆಚ್ಕೊಂಡಿದ್ದೆಲ್ಲ, ಸೊ ಈ ಗುಣಗಳು ಇದೆ ಅಲ್ಲ, ಸೊ ಈಗಿರುವಂತ ಈ ಒಂದು ಗುಣವನ್ನ ನಾನು ಕ್ಷಮಿಸಬಲ್ಲೆ ಅದಕ್ಕೆ ಕಂಪೇರ್ ಮಾಡಿ ಅಂತ ಹೇಳಿ ಆ ತರ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನ ಮತ್ತೆ ನೆನಪಿಸಿಕೊಳ್ಳುವಂಥದ್ದು. ಅಥವಾ ಯಾವಾಗ ನನ್ ಇವತ್ತಿನ ಒಂದು ಇದರಲ್ಲಿ ಮೊನ್ನೆ ಅಷ್ಟೇ ನಾವು ಇಲ್ಲಿ ನಮ್ಮ ಇದೇ ಕಾಲೇಜಿನ ಹುಡುಗರ ಜೊತೆಗೆ ಇದನ್ನೆಲ್ಲ ನಾವು ಇಲ್ಲಿ ಮಾತಾಡ್ತಾ ಇದ್ವಿ, ಹೆಚ್ಚಿನವರಲ್ಲಿ ಅದು ನಮ್ಮ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಮದುವೆ ಆದ ತಕ್ಷಣ ಎಲ್ಲ ಮುಗ್ದೋಯ್ತು ಅನ್ನುವ ರೀತಿಯಲ್ಲಿ ಇದ್ದು ಬಿಡ್ತಾರೆ ಅವ್ರು. ಹಳೆ ನೈಟಿ ಹಾಕೊಳ್ಳೋದು, ಹಳೆ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಮನೆಯಲ್ಲೆಲ್ಲ ಕೆಲಸ ಮಾಡಿ ಮಾಡಿ ಗಲೀಜಾಗಿರೋ ಡ್ರೆಸ್ ಗಳಲ್ಲೋ ಆ ತರ ಒಂಥರ ಸರಿ ತಲೆ ಬಾಚಿಕೊಳ್ಳಲ್ಲ, ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡಿರಲ್ಲ, ಈ ತರ ಎಲ್ಲ ಮಾಡಿದಾಗ ಹೊರಗಡೆ ಹೋಗಿ ದುಡಿಯುವಂತ ಈಗ ಗಂಡಸರು ಒಂದು ಯಂಗ್ ಆಗಿ ಇರ್ತಾರೆ ಹೆಚ್ಚಿನವರೀಗ. ಇದು ಏನು ಮದ್ವೆ ಆಗಿ 10-15-20 ವರ್ಷದ ನಂತರ ಹೀಗಾಗ್ತಾರೆ ಹೆಣ್ಮಕ್ಳು ಅಂತ ಹೇಳಿ ಅಲ್ಲ, ಮದ್ವೆ ಆದ 1 ವಾರ 15 ದಿವಸ ನಂತರನೇ ಹೀಗಾಗ್ಲಿಕ್ಕೆ ಶುರು ಆಗ್ತಾರೆ ಹೆಚ್ಚಿನವರು. ಇದು ನನ್ನ ಹತ್ರ ಕೇಸ್ ಬಂದಿದೆ ಸುಮಾರು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ, ಹತ್ರ ಹೋದ್ರೆ ವಾಸನೆ ಬರುತ್ತೆ ಅಂದ್ರೆ ಏನೇನೋ ಅಡಿಗೆ ಮಾಡಿರ್ತಾರೆ, ಅವಾಗ ಒಂಥರ ವಾಸನೆಗಳು ಈಗ ಹೆಣ್ಮಕ್ಳು ಅಂದ್ರೆ ಅಲ್ವಾ. ನಾವು ಏನ್ ಮಾಡ್ತೀವಿ ಅಂದ್ರೆ, ಒಂದ್ ಮದ್ವೆ ಆದ ತಕ್ಷಣ ನಮ್ ಜೀವನ ಒಂಥರ ಮುಗ್ದು ಹೋಯ್ತು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಿಲ್ಲ, ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ, ಅದಕ್ಕಿಂತ ಮುಂಚೆ ವಾರಕ್ಕೊಂದ್ಸಲ ಬೇಕಾದ್ರೆ ಹೋಗ್ತಿರ್ತಾರೆ. ಒಂದ್ ಮದ್ವೆ ಆಯ್ತು ಅಂತ ಹೇಳಿದ ತಕ್ಷಣ ಮತ್ತೆ ಅವ್ರು ಚೆನ್ನಾಗೋ ಮಾಡ್ಕೊಳ್ಳೋದನ್ನ ಬಿಟ್ಟಿರ್ತಾರೆ. ಇದರಿಂದ ಗಂಡಸ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಕರ್ಷಣೆ ಕಡಿಮೆ ಆಗುತ್ತೆ. ಅದೇ ಗಂಡು ಮಕ್ಕಳು ಕೂಡ ಹಾಗೆ, ಒಂದ್ ಮದ್ವೆ ಆಯ್ತು ಅಂತ ಹೇಳಿದ್ರೆ ಯಾರಾ ಬಿರಿಯಾಗಿ ಡ್ರೆಸ್ ಮಾಡ್ಕೊಂಡಿರೋದು, ಅಥವಾ ಒಂದ್ ನೀಟ್ನೆಸ್ ಇದು ಮಾಡಿರೋದಿಲ್ಲ, ಒಂದ್ ಕರೆಕ್ಟ್ ಆಗಿ ಶೇವ್ ಮಾಡ್ಕೊಂಡು ಅಥವಾ ಒಂದ್ ನೀಟ್ನೆಸ್ ಅದು ಇದ್ದಿರೋದಿಲ್ಲ. ಮದ್ವೆ ಆದ ತಕ್ಷಣ ಒಂಥರ ಮುಂಚೆ ಎಲ್ಲ ಜಿಮ್ಗೆ ಹೋಗಿ ಅದಾಗಿ ಇದಾಗಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಆ ತರ ಇದ್ದವ್ರೆಲ್ಲವನ್ನ ಬಿಟ್ಟು ಒಂಥರ ಹೊಟ್ಟೆ ಎಲ್ಲ ದೊಡ್ಡದು ಮಾಡ್ಕೊಂಡು ಎಲ್ಲ ಬೆಳೆಸ್ಕೊಂಡು ತಮ್ಮ ಒಂದು ಸೌಂದರ್ಯದ ಬಗ್ಗೆ ಅವರುಗಳು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಇದರಿಂದ ಏನಾಗ ಆಗುತ್ತೆ ಅಂದ್ರೆ, ಈಗ ಕಾಲ ಹೇಗಿದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯುಗ ಅಲ್ವಾ. ಪ್ರತಿಯೊಂದು ರೀಲ್ಸ್ ಅಲ್ಲೂ ತುಂಬಾ ಚೆನ್ನಾಗಿರೋ ಗಂಡ ಹೆಂಡತಿಯನ್ನ, ತುಂಬಾ ಅಟ್ರಾಕ್ಟ್ ಆಗಿರೋರನ್ನ ನೋಡ್ತಾ ಇರೋವಾಗ ಕಂಪ್ಯಾರಿಸನ್ ಅನ್ನುವಂಥದ್ದು ಬ್ರೈನ್ ಅಲ್ಲಿ ತನ್ನಷ್ಟಕ್ಕೆ ಆಗ್ಲಿಕ್ಕೆ ಶುರುವಾಗುತ್ತೆ. ನಮ್ಗೆ ಇಷ್ಟ ಇಲ್ದಿದ್ರು ಕೂಡ, ಓ ಅವಳ ಗಂಡ ಎಷ್ಟು ಚೆನ್ನಾಗಿದಾನಲ್ಲ, ಎಷ್ಟು ಚೆನ್ನಾಗಿ ಫಿಗರ್ ಮೇಂಟೈನ್, ನನ್ ಗಂಡನೂ ಇದಾನೆ ಈ ತರ ಬಾಲ್ಡ್ ಹೆಡ್, ಈ ತರ ಹೊಟ್ಟೆ ಇಷ್ಟು ದಪ್ಪ, ಒಂಚೂರು ಚೆನ್ನಾಗಿಲ್ಲ ನೋಡೋದಕ್ಕೆ, ಗಲೀಜು ವಾಸನೆ ಈ ತರ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಅಲ್ಲಿ ನೋಡ್ತಾ ಒಳ್ಳೆ ಫಿಲಮ್ ಅಲ್ಲಿ ಧಾರಾವಾಹಿಗಳಲ್ಲಿ ತುಂಬಾ ಚೆನ್ನಾಗಿರೋ ಹೆಣ್ಮಕ್ಳನ್ನ ನೋಡಿ ಗಂಡಸರು ಕೂಡ ಯೋಚನೆ ಮಾಡ್ತಾರೆ, ನನ್ನ ಹೆಂಡತಿ ಒಂದು ಫಿಗರ್ ಇಲ್ಲ, ಒಂದು ಕ್ಲೀನ್ ಇಲ್ಲ, ಒಂದು ಹತ್ರ ಹೋದ್ರೆ ವಾಸನೆ ಬರ್ತಾ ಇರತ್ತೆ, ಆ ನೈಟಿಲಿ ಅಷ್ಟು ಹಿಡ್ಕೊಂಡಿರುತ್ತೆ, ಆ ಡ್ರೆಸ್ ಅಲ್ಲಿ ಅಷ್ಟು ಹಿಡ್ಕೊಂಡಿರುತ್ತೆ, ಹತ್ರ ಹೋಗಕ್ಕೆ ಮನ್ಸಾಗಲ್ಲ, ಈ ತರ ಎಲ್ಲ, ಅವಳಾದ್ರೆ ಎಷ್ಟು ಚೆನ್ನಾಗಿದ್ದಾಳೆ, ಅವಳ ಫಿಗರ್ ಎಷ್ಟು ಚೆನ್ನಾಗಿದೆ ಅಂತ ಈ ತರದ ಭಾವನೆಗಳು ಅಂದ್ರೆ ಬರುತ್ತೆ ಸ್ವಾಭಾವಿಕವಾಗಿ. ಇದ್ರಲ್ಲಿ ಒಳ್ಳೆಯವರು ಕೆಟ್ಟವರು ಮೋಸ ಮಾಡೋರು ಮೋಸ ಮಾಡದೇ ಇರೋರು ಅಂತಾನೂ ಬರೋದಿಲ್ಲ. ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ನಾನು ಹೇಳದ್ನಲ್ಲ, ಒಳ್ಳೆತನವನ್ನ ಅರ್ಧ ಕುಡಿಯೋಕಾಗ ಅಲ್ವಾ. ಒಳ್ಳೆತನವೇ ಬದುಕಿಗೆ ಎಲ್ಲವೂ ಅಲ್ಲ, ಬದುಕಿನಲ್ಲಿ ಸಾಮರಸ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಚೆನ್ನಾಗಿರ್ಲಿ ಇಲ್ಲದೆ ಇರಲಿ ನೀವು ಒಪ್ಕೊಳ್ಳೋದು ಮುಖ್ಯ ಆಗತ್ತೆ ಅಲ್ವಾ. ನಾನು ಹೇಳಿದೆ ತುಂಬಾ ಚೆನ್ನಾಗಿರೋ ಗಂಡನ್ ಬಿಟ್ಟು ಅದು ಹೆಂಗೆಂಗೋ ಇರೋವನ್ನ ಲವ್ ಮಾಡಿ ಗಂಡನ್ನೇ ಕೊಲೆ ಮಾಡ್ತಾರಲ್ಲ, ಅವನ್ ಹೆಂಗಿರ್ತಾನೆ ಅಂದ್ರೆ ಏನರ್ಥ, ನಮ್ ಮನಸ್ಸು ಅವ್ರನ್ನ ಒಪ್ಕೊಳ್ಳೋದಿದೆಯಲ್ಲ ಅದು ಮುಖ್ಯ ಆಗತ್ತೆ. ಮನಸ್ಸು ಒಪ್ಕೊಳ್ಳುತ್ತಲ್ವಾ, ನನ್ಗೆ ಅಷ್ಟು ಚೆನ್ನಾಗಿರೋ ಗಂಡನ್ ಬಿಟ್ಟು ಅಷ್ಟು ಆ ತರ ಇರೋವನ್ ಹತ್ರ ಹೋಗ್ತಾರೆ ಅಂತ ಹೇಳಿದ್ರೆ ಮನಸ್ಸು ಹೆಂಗಿರುತ್ತೆ? ಮನಸ್ಸು ಅವನಲ್ಲಿ ಏನೋ ಒಂದು ಒಳ್ಳೆಯ ಗುಣವನ್ನ ಕಂಡಿರುತ್ತೆ, ಒಳ್ಳೆಯದನ್ನ ನೋಡಿರುತ್ತೆ. ಹಾಗಂತ ಮನಸ್ಸು ಎಲ್ಲವೂ ಸರಿ ಅಂತ ಹೇಳಿ ಅಲ್ಲ, ತಪ್ಪುಗಳನ್ನು ಮಾಡುತ್ತೆ.
0: ಸೋಣ ಮೇಡಮ್, ಜನ್ನ ಕವಿ ಕೇಂದ್ರ ಕುಸಾಕ ಒಂದು ಯಶೋಧರ ಚರಿತ್ರ ಅಂತ ಒಂದು ಬರೀತಾನೆ. ಅದರಲ್ಲಿ ಅವಳು ಯಶೋಧರನ ಹೆಂಡತಿ, ರಾಜನ ಹೆಂಡತಿ ರಾತ್ರಿ ಮನ್ಕಂಡಿಪ್ಪಲ್ಲಿ ಒಂದ್ ಒಳ್ಳೆ ಹಾಡಿಕೆ ಅಂತ ಹೇಳಿದ್ರು. ಈ ಯಾರ್ದಪ್ಪ ಇಷ್ಟು ಚಂದದ ಧ್ವನಿ ಅಂತ ಹೇಳ್ಕೊಂಡ ಅವಳ ದಾಸಿಯನ್ನ ಹುಡುಕು, ಯಾರನ್ ಕಣ್ಕಬ ಅಂತ ಹೇಳಿ ಕಳಿಸಿ ಕೊಡ್ತಾಳ. ಕಳಿಸಿ ಕೊಟ್ಟಾಗ ಇವಳು ಹೋಗಿ ಕಣ್ಕ ಬರ್ತಾಳ. ಕಣ್ಕ ಬಂದು ಇವಳತ್ರ ಬಂದು ಹೇಳ್ತಾಳೆ, ಅಪ್ಪ ಅಕ್ಕನೇ ಕಾಂಬ ಕೇಡಿಯ ಅವ ಅಷ್ಟವಾಂಕ, ಎಲ್ಲಾ ಬದಿಯಲ್ಲೂ ವಕ್ರ, ಅವನ್ ಕಂಡ್ರ ವಾಂತಿ ಬತತ್ತ, ಹಾಂಗಿದ್ದ ಅಂತ ಎಕ್ಸ್ಪ್ಲೇನ್ ಮಾಡ್ತಾನ ಅವನ ರೂಪವನ್ನ. ಆದ್ರೆ ಅಷ್ಟೊತ್ತಿಗಾಗ್ಲೆ ಆ ಯಶೋಧರನ ಹೆಂಡತಿ ಆ ಅಷ್ಟವಾಂಕನ ಧ್ವನಿಗೆ ಮನಸ್ಸೋತಿರ್ತಾರ. ಅವ ಹ್ಯಾಂಗಿದ್ರು ಒಡ್ಡಿಲ್ಲ, ನಂಗ ಅವ ಬೇಕು. ಇದು ಜನ್ನ ಬರ್ದಿರೋ ಯಶೋಧರ ಚರಿತ. ಎಷ್ಟೋ ಎಷ್ಟೋ ಎಷ್ಟೋ ವರ್ಷಗಳ ಹಿಂದೆ ಹೆಣ್ಮಕ್ಳ ಮನಸ್ಥಿತಿ ಅಥವಾ ಗಂಡ್ಮಕ್ಳ ಮನಸ್ಥಿತಿ, ಆ ಮನಸ್ಸು ಎಂಬ ಮರ್ಕಟ ಇವತ್ತಿಗೂ ಹಾಗೆ ಇತ್ತು. ನೀವು ಮುಂದುವರಿಸಿ.
1: ಹೌದು, ಹಾಗಾಗಿ ಅದನ್ನ ನಾವು ಕಾಲಕಾಲಕ್ಕೆ ಅಪ್ಡೇಟ್ ಮಾಡಿಕೊಂಡು, ನಾವು ಮದುವೆ ಆದ್ರೂ ಕೂಡ ನಮ್ಮ ಸೌಂದರ್ಯ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್, ಅದನ್ನ ಕಾಪಾಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಮನೆಯನ್ನ ನಾನು ಚೆನ್ನಾಗಿ ಉಳಿಸ್ಕೋಬೇಕಂದ್ರೆ ನಾನು ಚೆನ್ನಾಗಿರ್ಬೇಕು. ಬರೀ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಅದು ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುವಂಥದ್ದು. ಈಗ ನೀವು ಕಾಲೇಜಿಗೆ ಬರ್ತೀರಿ ಅಲ್ವಾ, ಅಥವಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ನೀವು ತುಂಬಾ ಚೆನ್ನಾಗಿರೋ ಡ್ರೆಸ್ ನಿಮ್ಗೆ ಇಷ್ಟ ಆಗಿರೋದು, ಅದು ಹೊರಗಡೆ ಯಾರಿಗೆ ಹೆಂಗ್ ಕಾಣುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ತುಂಬಾ ಫೇವರೇಟ್ ಆಗಿರೋ ಡ್ರೆಸ್ ಅನ್ನ ಹಾಕೊಂಡಾಗ ಹೇಗಿರುತ್ತೆ ಕಾನ್ಫಿಡೆನ್ಸ್ ಲೆವೆಲ್?
2: ತುಂಬಾ ಜಾಸ್ತಿನೇ ಇರುತ್ತೆ, ನಾನು ಚೆನ್ನಾಗಿ ಕಾಣಿಸ್ತೀನಿ.
1: ಅದೇ ಈಗ ಒಂದ್ ವೇಳೆ ತುಂಬಾ ನಿಜವಾಗ್ಲೂ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಆ ಡ್ರೆಸ್, ಬಟ್ ನಿಮಗೆ ಇಷ್ಟ ಇರಲ್ಲ ಆ ಡ್ರೆಸ್, ಅದನ್ನ ಹಾಕೊಂಡೋದಾಗ
2: ಒಂಥರ ಫೀಲ್ ಆಗುತ್ತೆ, ನಾನು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಡ್ಬೋದಿತ್ತಲ್ಲ ಅಂತ ಮನ್ಸಲ್ಲಿ ಚೆನ್ನಾಗಿರಲ್ಲ ಅಲ್ಲ ನಾ ಡ್ರೆಸ್ ಹಾಕೊಂಡು.
1: ಹೌದು, ಅಂದ್ರೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇದೆಯಲ್ಲ, ಅದು ಕೂಡ ನಮ್ಗೆ ಹೇಗೆ ಫೀಲ್ ಆಗ್ತಾ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಆಗಿ ಇದ್ದಷ್ಟು ಅದು ನಮ್ಮ ಮನಸ್ಸಿನ ಮೇಲೆ ಕೂಡ ಒಂದು ಒಳ್ಳೆಯ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಈ ತರ ನಾವು ಎಲ್ಲವನ್ನ ನೋಡಿಕೊಂಡು, ಒಂದು ನಮ್ಮ ಲುಕ್ಸ್, ನಾವು ಹೇಗಿರ್ತೀವಿ, ಎಷ್ಟು ಕ್ಲೀನ್ ಆಗಿರ್ತೀವಿ, ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತೀವಿ, ಯಾವ ರೀತಿ ನಮ್ಮ ಆರೋಗ್ಯವನ್ನ, ನಮ್ಮ ದೇಹದ ಒಂದು ಶೇಪ್ ಏನು ಫಿಗರ್ ಅಂತ ನಾವು ಹೇಳ್ತೀವಿ, ಅದೆಲ್ಲವನ್ನ ನಾವು ಮೈಂಟೈನ್ ಮಾಡ್ಕೊಳ್ತಾ ಒಂದು ಒಳ್ಳೆಯ ಕಮ್ಯುನಿಕೇಶನ್ ಇಂದ ಪ್ರೀತಿಯಿಂದ ಇದ್ದಾಗ ಡೌಟ್ ಪಟ್ಟಂತಹದ್ದು ಯಾವುದು ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ.
2: ನೀವು ಹೇಳೋದು ಒಪ್ಪೋದು, ನೀವು ಹೇಳೋದು ನಿಜ, ಕ್ಲೀನ್ ಆಗಿರ್ಬೇಕು, ಚೆನ್ನಾಗಿ ರೆಡಿ ಆಗಿರ್ಬೇಕು, ಅದರಿಂದ ಪಾಸಿಟಿವ್ ಥಾಟ್ಸ್ ಬರುತ್ತೆ ಗಂಡನಿಗೆ ಅಂತ. ಅದು ನನ್ನ ಪ್ರಶ್ನೆ ಏನಂದ್ರೆ, ಗಂಡ ಅವಳ ಸೌಂದರ್ಯವನ್ನು ನೋಡಿ ಮದ್ವೆ ಆಗಿರ್ತಾನ ಅಥವಾ ಅವಳ ಗುಣ ನೋಡಿ ಮದ್ವೆ ಆಗಿರ್ತಾನ?
1: ಇದು ನೋಡಿ ತುಂಬಾ ಕ್ಲಿಷ್ಟಕರವಾದಂತಹ ಪ್ರಶ್ನೆ, ಯಾಕಂದ್ರೆ ಎರಡೂ ಒಂದಕ್ಕೊಂದು ಪೂರಕವಾಗಿಯೇ ಇರಬೇಕು. ಬರೀ ಎಷ್ಟು ಚೆನ್ನಾಗಿರೋ ಗುಣ ಇರಲಿ, ನೀವು ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವನ್ ಬಂದು ಮದ್ವೆ ಆಗಕ್ಕೆ ನೋಡಕ್ ಬಂದಾಗ್ಲೇ ಅವನ್ ಇಷ್ಟಪಡ್ತಾನ? ಇರ್ಲಿ, ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ತುಂಬಾ ಒಳ್ಳೆ ಹುಡುಗ ಆಯ್ತಾ, ಒಂಚೂರೂ ಚೆನ್ನಾಗಿಲ್ಲ ನೋಡೋದಕ್ಕೆ, ನೀವ್ ಆಗ್ತೀರಾ ಮದ್ವೆ? ಅದು ಇವಾಗ ಹೇಳೋದು ಮಾತ್ರ, ಬಟ್ ಇವತ್ತಿಗೂ ಒಂದು ಪ್ರೊಫೈಲ್ಗಳನ್ನ ನೀವು ನೋಡಿದ್ರೆ ಚೆನ್ನಾಗಿಲ್ಲದೆ ಇರೋ ಹುಡುಗರ ರಾಶಿ ರಾಶಿ ದಂಡಿದೆ, ತುಂಬಾ ಒಳ್ಳೆಯವರಾಗಿರ್ತಾರೆ. ಹೇಗೆ ಗೊತ್ತಿರತ್ತೆ ನಿಮ್ಗೆ ಅವ್ರು ಒಳ್ಳೆಯವರು ಅಂತ? ನೀವು ನಂಬದೇ ಇಲ್ವಲ್ಲ ಫಸ್ಟ್ ಆಫ್ ಆಲ್.
2: ಅಲ್ಲ, ಗುಣ ನೀವು ಹೇಳಿದ್ರಲ್ಲ, ಗುಣ ತುಂಬಾ ಚೆನ್ನಾಗಿರುತ್ತೆ ಅವನು, ಬಟ್ ಅವ್ನು ನೋಡಕ್ ಅಷ್ಟೊಂದು.
1: ಬಟ್ ಯಾರು ಕೂಡ ಆಬ್ವಿಯಸ್ಲಿ ಯಾರು ಕೂಡ ಮದ್ವೆ ನೋಡಕ್ ಬಂದಾಗ್ಲೆ ಅವನ್ ತುಂಬಾ ಒಳ್ಳೆ ಗುಣ ಇದೆ ಅಂತ ಹೇಳಿದ್ರು ಕೂಡ ಹುಡುಗಿಯರು ಒಪ್ಕೊಳ್ಳಲ್ಲ. ಅಥವಾ ನೋಡಕ್ ಒಂಚೂರೂ ಚೆನ್ನಾಗಿರದೆ ಇರೋ ಹುಡುಗಿನ ಒಳ್ಳೆ ಗುಣ, ಒಳ್ಳೆ ಮನೆ ಕೆಲಸ ಮಾಡ್ತಾಳೆ, ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿದ್ರು ಒಪ್ಕೊಳ್ಳಲ್ಲ. ಇದು ನಾವು ಫಿಲಮ್ ಅಲ್ಲಿ ಕತೆಗಳಲ್ಲಿ ನಾವು ಈಗ ಏನು ಕಲ್ಪನಾ ಲೋಕ ಇದೆಯಲ್ಲ ನಮ್ದು, ಅಲ್ಲಿ ಬರುವಾಗ ಹಾ ರೂಪ ಮುಖ್ಯ ಅಲ್ಲ ಗುಣ ಮುಖ್ಯ, ಹಣ ಮುಖ್ಯ ಅಲ್ಲ ಗುಣ ಮುಖ್ಯ ಎಲ್ಲವೂ ಬರುತ್ತೆ. ಬಟ್ ಪ್ರಾಕ್ಟಿಕಲಿಗೆ ಬಂದಾಗ ಹಣವೂ ಮುಖ್ಯ, ರೂಪವೂ ಮುಖ್ಯ, ಜೊತೆಗೆ ಗುಣನೂ ಮುಖ್ಯ, ಮೂರೂ ಇರಬೇಕು. ಅದಿಲ್ಲ ಅಂತ ಹೇಳಿದ್ರು ಯಾರು ಮದುವೆ ಆಗಕ್ಕೆ ಒಪ್ಕೊಳ್ಳಲ್ಲ, ಹುಡುಗನೂ ಒಪ್ಕೊಳ್ಳಲ್ಲ ಹುಡುಗಿನೂ ಒಪ್ಕೊಳ್ಳಲ್ಲ. ಇದು ಸಮಾಜದಲ್ಲಿರುವಂತ ರಿಯಾಲಿಟಿ, ಇದು ರಿಯಾಲಿಟಿ. ಬಟ್ ಈ ರಿಯಾಲಿಟಿಯನ್ನ ನಾವು ಒಪ್ಕೊಳ್ಳದೆ ಇದ್ರೆ ಕಷ್ಟ ಅನುಭವಿಸೋದು ಯಾರು? ನಾವು. ಸಮಾಜಕ್ಕೇನು ಲಾಸ್ ಆಗಲ್ಲ, ನಮ್ಗೆ ಲಾಸ್ ಆಗತ್ತೆ. ಎಲ್ಲವನ್ನ ನಾವು ಒಪ್ಕೊಂಡು ಮುಂದೆ ನಡೆದಾಗ ನಾಳೆ ಮದುವೆ ಆಗುವ ಸಮಯ ಬಂದಾಗ ಯಾವುದೋ ಒಂದು ತುಂಬಾ ಒಳ್ಳೆಯ ಹುಡುಗ, ಇದುವರೆಗೆ ಒಂದು ಹುಡುಗಿ ಯಾಕೋ ಲವ್ವೇ ಇಲ್ಲ ಅವನಿಗೆ, ಯಾಕಂದ್ರೆ ಅವನು ಚೆನ್ನಾಗೇ ಇಲ್ಲ, ಯಾರು ಲವ್ ಮಾಡ್ತಾಳೆ ಅವನ್ನ, ಅವನ್ ಇಷ್ಟಪಟ್ರು ಅವನ್ ಯಾರೂ ಇಷ್ಟಪಟ್ಟಿರಲ್ಲ ಅಲ್ವಾ. ಅಂತ ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗನ್ ತಂದು ನಿಲ್ಲಿಸಿದ್ರೆ ಅವನ್ ಇಷ್ಟು ದೊಡ್ಡ ಹೊಟ್ಟೆ ಇದೆ, ಅವನಿಗೆ ಈಗಲೇ ಬಾಲ್ಡ್ ಹೆಡ್ ಆಗಿದೆ, ವರ್ಷ ಏನೂ ಜಾಸ್ತಿ ಆಗಿಲ್ಲ, ಅಂತ ಸ್ಥಿತಿ ಬಂದಾಗ ನೀವು ಹೇಳ್ತೀರಾ ಇವನನ್ನ ನಾನು ಮದುವೆ ಆಗೋದು, ನನ್ನ ಫ್ರೆಂಡ್ಸ್ಗೆಲ್ಲ ಹೆಂಗೆ ಇವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿ? ನಾನು ನಿಮ್ಗೊಂದು ವಿಷಯ ಹೇಳ್ತೇನೆ, ಇದು ಇತ್ತೀಚೆಗೆ ಒಂದು ವಾರದ ಹಿಂದೆ ಬಂದಿರುವಂತ ಒಂದು ಕೇಸ್. ಅವರು ಇಬ್ರು ಲವ್ ಮಾಡಿ ಮದುವೆ ಆಗಿರೋರು, ಲವ್ ಮಾಡಿ ಮದುವೆ ಆಗಿರೋರು. ಹುಡುಗಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದಾಳೆ, ಹುಡುಗನು ಪ್ರೈವೇಟ್ ಒಂದು ಬಿಸ್ನೆಸ್ ಇದು ಮಾಡ್ಕೊಂಡಿದ್ದಾನೆ. ಬಟ್ ಅವನ್ಗೆ ಅವನ್ದು ಏನು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅವನಿಗೆ, ಟೋಟಲಿ ಏನು ಮೆಸ್ಡ್ ಅಪ್ ಆಯ್ತಾ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನನ್ನ ಆಫೀಸ್ ಹತ್ರ ನೀನ್ ಬರಬಾರ್ದು ಅಂತ ಹೇಳ್ತಾಳೆ. ನೀವ್ ಈಗೇನ್ ಹೇಳಿದ್ರಲ್ಲ ಒಳ್ಳೆ ಗುಣ, ಗುಣ ಏನ್ ನಿಜ ಒಳ್ಳೆ ಗುಣ ನಂಗೆ ಪರ್ಸನಲಿ ಗೊತ್ತಿರೋರೆ. ಬಟ್ ಗುಣ ಇಲ್ಲಿ ಮ್ಯಾಟರ್ ಆಗತ್ತಾ? ನಾಲ್ಕು ಜನ ನೋಡಿದವರು ಏನ್ ಹೇಳ್ತಾರೆ ಅದು ನಿಮ್ಗೆ ಬರುತ್ತೆ. ನಾಳೆ ನಿಮ್ ಕಲೀಗ್ಸ್ ಇರ್ತಾರೆ, ನೀವೆಲ್ಲೋ ಜಾಬ್ ಮಾಡ್ತಾ ಇರ್ತೀರಿ, ನೀವ್ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ, ಖುಷಿಯಿಂದ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ?
0: ಈಗಿನ ಟ್ರೆಂಡ್ ಏನಂತಂದ್ರೆ, ಫೋಟೋ ಮದ್ವೆ ಫಿಕ್ಸ್ ಆದ ಕೂಡ್ಲೆ ಆ ಮೂಮೆಂಟ್ ಇಂದ ಫೋಟೋ ವಿಡಿಯೋ ಶುರುವಾಗುತ್ತೆ. ಆ ನಂತರದಿಂದ ಪ್ರೆಗ್ನೆಂಟ್ ಆಗಿ ಮಗು ಆಗೋ ತನಕ ಫೋಟೋ ವಿಡಿಯೋ ಸ್ಟಾರ್ಟ್ ಇರುತ್ತೆ. ಸೊ ಅದನ್ನ ಸ್ಟೇಟಸ್ ಹಾಕ್ಬೇಕು, ಉಳಿದವ್ರು ಕಾಂಪ್ಲಿಮೆಂಟ್ ಮಾಡ್ಬೇಕು, ವಾಟ್ ಅ ಬ್ಯೂಟಿಫುಲ್ ಪೇರ್ ಅಂತ ಹೇಳಬೇಕು. ಎಲ್ಲ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳದ್ದು ಈ ಎಕ್ಸ್ಪೆಕ್ಟೇಷನ್ಗಳು ತುಂಬಾ ಜಾಸ್ತಿ. ಅವ್ರು ಹೆಚ್ಚಿನ ಚಂದ ಇಲ್ಲದ ಹುಡುಗನ ರಿಜೆಕ್ಟ್ ಮಾಡುದು ಎಂತ ಗೊತ್ತುಂಟ? ಅವ್ರ ಫ್ರೆಂಡ್ಸ್ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಅವರ ಜೋಡಿ ಬಗ್ಗೆ ಕಮೆಂಟ್ ಮಾಡ್ತಾರೆ. ಮೇನ್ ರೀಸನ್ ಅದೇ ಇರುತ್ತೆ, ಸ್ಟೇಟಸ್ ನಮ್ಗೆ ಫೋಟೋಸ್ ಹಾಕೊಳಕ್ ಆಗಲ್ವಲ್ಲ, ಈ ಕಾಸ್ ಇರುತ್ತೆ. ಅದಕ್ಕೆ ಸಿಂಧು ಅವರೇ ನೀವ್ ಇದನ್ನ ಒಪ್ತೀರಾ?
3: ಹೌದು, ನೀವ್ ಹೇಳಿ ಸರಿ. ಯಾಕಂತಂದ್ರೆ ಈಗ ಸ್ಟೇಟಸ್ ಹಾಕಿದಾಗ ಇಡೀ ಊರ್ ಜನರೆಲ್ಲ ನೋಡ್ತಾರೋ ಎಲ್ಲ ಗೊತ್ತಿಲ್ಲ, ಹಾಕ್ದವ್ರಂತೂ ದಿನಕ್ಕೆ ಒಂದ್ 100 ಸತಿ
0: ನೋಡಿರ್ತಾರೆ.
3: ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ, ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ, ಎಷ್ಟು ಜನ ಲೈಕ್ ಕೊಟ್ಟಿಲ್ಲ, ಏನು ನೋಡ್ಲಿಲ್ಲ ಅಂತ ಹೇಳಿ. ಈಗ ಜೀವನ ಅನ್ನೋದು ಹಾಗೆ ಆಗ್ಬಿಟ್ಟಿದೆ, ನಾನು ನನ್ ಜೀವನ ನೋಡೋದಲ್ಲ ಇಡೀ ಊರ ಜನ ನೋಡ್ಬೇಕು, ಆ ತರ ಆಗಿದೆ. ಹಾಗಾಗಿ ಅಕ್ಕ ಹೇಳಿದಾಗೆ ನಾವ್ ಹೇಗಿರ್ಬೇಕು ಅಂತಂದ್ರೆ, ಆದಷ್ಟು ಅನ್ಯೋನ್ಯವಾಗಿರ್ಬೇಕು, ಯಾರ ಬಗ್ಗೆ ಅನುಮಾನ ಪಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಹೋದ್ರೆ ಮುಂದೆ ನಮ್ಮ ಜೀವನದಲ್ಲೇ ಅದೇನಾಗತ್ತೆ, ಮುಳ್ಳಾಗತ್ತೆ. ಹಾಗಾಗಿ ನಾವು ಹೇಗಿರ್ಬೇಕು ಅಂತಂದ್ರೆ, ಒಂದು ನಾಣ್ಯ ಅಂದಾಗ ಅದ್ರಲ್ಲಿ ಎರಡು ಮುಖ ಇದ್ದೇ ಇದೆ, ಅವನು ಒಳ್ಳೆನಾಗಿರ್ಬೋದು ಕೆಟ್ಟನೂ ಆಗಿರ್ಬೋದು. ಈಗ ಕೆಟ್ಟನಾಗಿರ್ಬೋದು ಅಂತ ನಾವ್ ಅನ್ಬೇಕು ಅಂತ ಹೇಳಿ ಹೋಗುದಾದ್ರೆ ಅವನನ್ನ ಸರಿ ಮಾಡೋ ಚಾನ್ಸಸ್ ಇರುತ್ತೆ ನಮ್ಮ ಹತ್ರ. ಈಗ ನೀನ್ ಆಲ್ರೆಡಿ ನಮ್ ಇದು ಟ್ರ್ಯಾಕ್ ಗೆ ಬಂದಿದೀಯಾ, ಹೇಗೆ ಅಂತಂದ್ರೆ ಇಷ್ಟೋ ತನಕ ಮದ್ವೆ ಬೇಡ ಮದ್ವೆ ಬೇಡ ಅಂತ ಹೇಳಿ ಏನ್ ವಾದ ಆಗ್ತಿತ್ತು, ಈಗ ಮದ್ವೆ ಆಗ ಹುಡುಗನ್ ಬಗ್ಗೆ ನಾವ್ ಯೋಚನೆ ಮಾಡಕ್ ಶುರು ಮಾಡಿದೀವಿ ಅಲ್ವಾ. ಹಾಗಾಗಿ ಮನ್ಸು ಹಾಗೆ ಒಂದೇ ತರ ನಿಲ್ಲುದಿಲ್ಲ. ಮನ್ಸು ಹೇಗಿರುತ್ತೆ ಅಂತಂದ್ರೆ, ಇವತ್ತು ನಾನ್ ಈ ಒಂದು ವಿಷಯ ಮಾತಾಡ್ತಿರ್ಬೇಕು, ನನ್ ಮನ್ಸು ಒಂಥರ ಯೋಚನೆ ಮಾಡಿದ್ರೆ ನಾಳೆ ಇನ್ನೊಂದ್ ಬಗ್ಗೆ ಮಾತಾಡುತ್ತೆ, ನಾನೇ ಅದ್ರ ಉಲ್ಟಾ ಮಾತಾಡ್ಬೋದು. ಸೊ ಹಾಗಾಗಿ ಮನ್ಸು ನಮ್ಮ ಕೈ ಹಿಡಿತದಲ್ಲಿ ಇರ್ಬೇಕು, ಅವಾಗ ಎಲ್ಲ ಸರಿಯಾಗತ್ತೆ ಅಂತ ನಾನು ಹೇಳ್ತೇನೆ.
0: ಓಕೆ ಸೋನಾ ಮೇಡಮ್, ಇದಕ್ಕೊಂದು ಕನ್ಕ್ಲೂಷನ್ ಹೇಳಿಬಿಡಿ, ಸಮಯ ಆಗ್ತಾ ಬಂತು.
1: ಈಗ ನಾನು ಹೇಳ್ದೆ ಅಲ್ಲ, ಎಲ್ಲ ಕೆಟ್ಟದಿಲ್ಲ ಅಂತ ನಾನು ಹೇಳೋದಿಲ್ಲ, ಅಥವಾ ಮದುವೆ ಬೇಡ ಅಂತ ನೀವು ಹೇಳೋದು ಕೂಡ ತಪ್ಪು ಅಂತ ನಾನು ಹೇಳೋದಿಲ್ಲ. ಎಚ್ಚರವಾಗಿರೋದು ತುಂಬಾ ಒಳ್ಳೇದು. ಎಲ್ಲವೂ ಒಳ್ಳೇದೇ ಅಂತ ಹೇಳಿ ನಾವು ಮೋಸ ಹೋಗಿ ಆ ತರ ಮಾಡೋದಕ್ಕಿಂತ ನಮ್ಮ ಎಚ್ಚರಿಕೆಯಿಂದ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಎಚ್ಚರಿಕೆಯಿಂದ ಇದ್ರೆ ಬಹುಶಃ ಈ ತರದ್ದೆಲ್ಲ ಏನೂ ಬರೋದಿಲ್ಲ. ಇನ್ನು ನೀವು ತುಂಬಾ ಸಣ್ಣ ಪ್ರಾಯದಲ್ಲಿ ಇದ್ದೀರಿ, ಹಾಗಾಗಿ ಇದನ್ನೇ ಅಲ್ಟಿಮೇಟ್ ಅಂತ ಹೇಳಿ ನಾವು ತಗೊಳ್ಳೋದಕ್ಕೂ ಬರೋದಿಲ್ಲ. ಇವ್ರು ಹೇಳ್ದಾಗೆ ಮನಸ್ಸು ಮರ್ಕಟ ಇದ್ದ ಹಾಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ನಮ್ಗೊಂದು ಸರಿ ಅನ್ಸಿದ್ದು ನಾಳೆ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಇನ್ನೊಂದು 10 ವರ್ಷ ಬಿಟ್ಟು ನೀವೇ ಹೇಳ್ತೀರಾ ನಾನಾ ಸ್ಟುಡಿಯೋಗೆ ಹೋಗಿ ನಾನು ಹೀಗೆ ಮಾತಾಡಿದ್ನ, ಅದು ನಾನಾ ನಿಜವಾಗ್ಲೂ ನಾನು ಹಿಂಗಿದ್ನ ಅಂತ ಹೇಳುವಂತ ಒಂದು ದಿನ ಕೂಡ ಬಂದೇ ಬರುತ್ತೆ. ಯಾಕಂದ್ರೆ ಈ ಯಾವುದೇ ಒಂದು ನಿರ್ಧಾರಗಳಿದೆಯಲ್ಲ, ಒಂದು ಮೆಚ್ಯೂರಿಟಿ ಬಂದ ಮೇಲೂ ಕೂಡ ಈಗ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಒಬ್ರು 10 ಜನ ಹೇಳುವಾಗ ನಮಗೂ ಹೌದು ಹೌದು ಅನಿಸ್ಲಿಕ್ಕೆ ಶುರು ಆಗುತ್ತೆ. ಅಥವಾ ಬೇರೆ ಇನ್ನೊಂದು ಯಾವುದೋ ಒಂದು ಆಂಗಲ್ ಇಂದ ಇನ್ನೊಬ್ರು ಒಂದು ದೃಷ್ಟಿಕೋನವನ್ನು ಇಟ್ಟಾಗ ನಮಗೆ ಅದು ಕೂಡ ಸರಿ ಅನಿಸ್ಲಿಕ್ಕೆ ಶುರು ಆಗುತ್ತೆ ಅಲ್ವಾ. ಇದೇ ಸರಿ ಅಂತ ಹೇಳಿ ನಾನು ಇವತ್ತು ಅನ್ಕೊಂಡಿದ್ದೀನಿ, ಇದೇ ಅಲ್ಟಿಮೇಟ್ ಟ್ರುತ್ ಅಂತ ಹೇಳ್ಕೊಳ್ಳೋಕ್ಕೂ ಬರೋದಿಲ್ಲ. ಯಾಕಂದ್ರೆ ನಾನೇ ನಾಳೆ ಚೇಂಜ್ ಆಗ್ಬೋದು. ನಾವೀಗೆಲ್ಲ ನಿಮಗೆ ಬುದ್ಧಿವಾದ ಹೇಳ್ತಾ ಇರುವವರು ಅಥವಾ ಇದ್ರ ಬಗ್ಗೆ ನಾವು ಒಂದು ಏನೋ ಎಕ್ಸ್ಪ್ಲನೇಷನ್ ಕೊಡ್ತಾ ಇರುವವರೇ ಮುಗಿನ ಮೇಲೆ ಬೆರಳಿಡೋ ಥರ ನೀವೇ ಚೇಂಜ್ ಆಗ್ಬೋದು ಅಲ್ವಾ. ಇದನ್ನೇ ನಾವು ಅಲ್ಟಿಮೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಇವತ್ತಿನ ಯೂತ್ಸ್ ನಿಜವಾಗ್ಲೂ ಈ ಥರದ ಒಂದು ದ್ವಂದ್ವ ಒಂದು ಕನ್ಫ್ಯೂಷನ್ ಅಲ್ಲಿ ಇರೋದಂತೂ ಸತ್ಯ. ಇದಕ್ಕೆ ಅದೇ ಮುಂದುವರಿತದೆ ಅಥವಾ ಎಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ ಅಥವಾ ಯೋಚನೆ ಮಾಡಿದವ್ರು ಯಾರು ಮದ್ವೆನೇ ಆಗಲ್ಲ, ಇದು ಕೂಡ ಸರಿಯಲ್ಲ, ಇದು ಕೂಡ ಸುಳ್ಳೆ. ಯಾಕಂದ್ರೆ ಎಷ್ಟೋ ಜನ ಮತ್ತೆ ಬದಲಾಗ್ತಾರೆ ಬದಲಾಗಬೇಕು ಕೂಡ. ಅದೇ ಜೀವನದ ನಿಯಮ, ಬದಲಾವಣೆ ಜಗದ ನಿಯಮ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಸಮಯ ಕಾಯಿರಿ. ಎಲ್ಲರನ್ನೂ ಕೆಟ್ಟವರು ಅಂತ ಹೇಳಿ ನಾವು ಅಂದ್ಕೊಳ್ಳೋದಕ್ಕಿಂತ ನಮ್ಮ ದಾರಿಗೆ ಬರ್ತಾರೆ, ಅವ್ರು ಹೇಳದಾಗೆ ನಮ್ಮ ದಾರಿಗೆ ತರೋದು ಸುಲಭ. ಒಂದು ಯಾರೇ ಒಬ್ರು ಈ ತರ ಹೇಳ್ತಿದ್ದಾರೆ ಅಥವಾ ಹಾ ಕೆಟ್ಟವನ್ ಇರಬಹುದು, ಒಂದ್ ಯಾವ್ದೋ ಒಂದ್ ಹುಡುಗಿನ ಅವ್ನ್ ಲವ್ ಮಾಡಿದ್ದಿರಬಹುದು. ಎಷ್ಟೋ ಜನ ಹುಡುಗಿಯರು ಇದಾರೆ ಇವತ್ತು ತುಂಬಾ ಪ್ಲೇ ಬಾಯ್ ಆಗಿದ್ದ ಅಂತ ಹೇಳಿದ್ರು ಇಲ್ಲ ನಾನು ಅವನನ್ನ ಸರಿ ಮಾಡ್ತೀನಿ ಅನ್ನುವಂತ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಮದ್ವೆ ಆಗಿ ಸರಿ ಮಾಡಿದವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಥವಾ ಎಷ್ಟೋ ಜನ ಮದ್ವೆಗಿಂತ ಮುಂಚೆ ಎಷ್ಟೋ ರಿಲೇಶನ್ಶಿಪ್ ಗಳನ್ನ ಇಟ್ಕೊಂಡವರು ಮದ್ವೆಯ ನಂತರ ತುಂಬಾ ಒಳ್ಳೆಯ ಲಾಯಲ್ ಹಸ್ಬೆಂಡ್ ಆಗಿ ಲಾಯಲ್ ವೈಫ್ ಆಗಿ ಜೀವನ ಮಾಡುವಂತವರು ತುಂಬಾ ಜನ ಇದ್ದಾರೆ. ಹಾಗಾಗಿ ಒಂದ್ಸಲ ಏನೋ ಒಂದ್ ರಿಲೇಶನ್ಶಿಪ್ ಅಲ್ಲಿ ಇದ್ದ ಅಂತ ಹೇಳಿದ ತಕ್ಷಣ ಇದ್ಲು ಅಂತ ಹೇಳಿದ ತಕ್ಷಣ ಅವಳು ಒಳ್ಳೆಯವಳೇ ಅಲ್ಲ, ಅವಳು ಕೆಟ್ಟವಳು, ಅವಳು ಕ್ಯಾರೆಕ್ಟರ್ಲೆಸ್, ಅವನ್ ಕ್ಯಾರೆಕ್ಟರ್ಲೆಸ್ ಅಂತ ಹೇಳೋದು ಸರಿಯಲ್ಲ. ಎಲ್ಲರಿಗೂ ಒಂದು ಅವರವರ ದೃಷ್ಟಿಕೋನ ಇರುತ್ತಲ್ವಾ. ಆ ಸಮಯದಲ್ಲಿ ತಪ್ಪು ಮಾಡಿರಬಹುದು, ತಪ್ಪು ಮಾಡಿದವನು ಜೀವನ ಇಡೀ ತಪ್ಪು ಮಾಡ್ತಾನೆ ಅಂತ ಹೇಳಿ ಅಲ್ಲ, ಅಥವಾ ತಪ್ಪು ಮಾಡದೇ ಇರುವವನು ಮತ್ತೆ ಯಾವತ್ತೂ ಮಾಡೋದೇ ಇಲ್ಲ ಅಂತಾನು ಅರ್ಥ ಅಲ್ಲ. ತಪ್ಪು ಮಾಡಿದವರನ್ನು ಕೂಡ ನಾವು ಒಳ್ಳೆಯ ಮಾತುಗಳಿಂದ ನಮ್ಮ ಒಳ್ಳೆಯ ನಡವಳಿಕೆಯಿಂದ ಅವರನ್ನು ನಮ್ಮ ದಾರಿಗೆ ತರುವಂತಹ ಚಾನ್ಸಸ್ ಇರುತ್ತೆ, 99% ಅಂತೂ ಇರುತ್ತೆ. ಹಾಗಾಗಿ ಪ್ರಯತ್ನ ಮಾಡಬಹುದು.
3: ಬಹುಶಃ ನಿನಗೆ ಇನ್ನೂ ಸರಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಬುಕ್ ಓದೋ ಹವ್ಯಾಸ ಇದ್ರೆ ಒಂದು ಫ್ರೀ ಟೈಮ್ ಅಲ್ಲಿ ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗೋ ಕಾರಣ ಉಂಟಲ್ಲ, ಆ ಒಂದು ಬುಕ್ ಅನ್ನ ಓದು. ಆಮೇಲೆ ಎಸ್ ಎಲ್ ಭೈರಪ್ಪ ಅವ್ರದ್ದು ಮಂದ್ರ ಅಂತ ಹೇಳಿ ಒಂದು ಬುಕ್ ಇದೆ, ಆ ಬುಕ್ ಓದಿದ್ರೆ ನಿಜವಾಗ್ಲೂ ಸಂಬಂಧದ ಬೆಲೆ ಮತ್ತೆ ಒಳ್ಳೆ ವ್ಯಕ್ತಿಗಳು ಒಂದು ಪುಟದಲ್ಲಿ ಒಳ್ಳೆ ವ್ಯಕ್ತಿಗಳು, ಎರಡನೇ ಪುಟದಲ್ಲಿ ಅವ್ರು ಒಳ್ಳೆ ವ್ಯಕ್ತಿಗಳು ಆಗಿರೋದಿಲ್ಲ ಆತರ. ಹಾಗಾಗಿ ಸರಿಯಾಗಿ ಜೀವನವನ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಬುಕ್ಗಳನ್ನು ಓದ್ಬೇಕು. ಗೊತ್ತಾಯ್ತಾ?
0: ಎಸ್, ಬ್ಯೂಟಿಫುಲ್ ಆಗಿ ಹೇಳಿದ್ರೆ ನಮ್ಮ ಸಿಂಧು ಐತಾಳ್ರು ಯಾವ ಪುಸ್ತಕ ಓದ್ಬೇಕು ಅಂತ ಹೇಳ್ಕೊಂಡ. ಸೊ ಪ್ರತೀಕ್ಷಾ, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್. ಈಗಷ್ಟೇ 17-18 ವಯಸ್ಸು ನಿಮ್ದು, ಕುಚ್ಚುಕೋಡಿ ಮನಸ್ಸು ಅಲ್ಲ. ಸೊ ನಿಮ್ಮ ಡಿಸಿಷನ್ ಆಗಕ್ಕೆ ಇನ್ನೂ ಟೈಮ್ ಇತ್ತು. ಸೊ ಮೆಚೂರ್ಡ್ ಆತ ಹೋತ್ರಿ, ದೆನ್ ಯು ಟೇಕ್ ಅ ಡಿಸಿಷನ್. ಆ ಟೈಮ್ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ನಿಮ್ಗೆ ಎಂತ ಬೇಕು ಎಂತ ಬೇಡ ಅಂತ ಹೇಳಿ. ಸರಿ ಸರಿಯಲ್ಲ? ಹಂಗಾರೆ ನಮ್ಮ ಸೋಣ ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್
1: ಸೋಣ. ಧನ್ಯವಾದ.
0: ಹಂಗೆ ನಮ್ಮ ಸಿಂಧು ಐತಾಳ್ರಿಗೆ ವಿಶೇಷ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್
0: ಪ್ರತೀಕ್ಷಾ. ನೀವು ಬಂದು ಇಷ್ಟು ಪ್ರಶ್ನೆ ಕೇಳಿದಕ್ಕೆ ಇವರಿಷ್ಟೆಲ್ಲ ಹೇಳೋಕಾಯ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಆಲ್ಸೋ.
2: ಥ್ಯಾಂಕ್ ಯು.
0: ಓಕೆ, ಸರಿ ಕೇಳುಗ್ರೆ, ಈ ಪ್ರಿಯ ಮನಸ್ಸೆ ಮುಗಿಸಿ ನಾವು ಹೊರಡ್ತಾ ಇತ್ತು. ಬಹುಶಃ ಇದ್ರ ಮೂಲಕ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಕ್ಕು ಸಾಕು. ಕೇಂತಾ ಇದೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕೋಕ
3: ಅಮ್ಮ, ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರಕರ್ಸ್ ಕಾಲೇಜ್ಗೆ ಹಾಕುದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಎಷ್ಟು ಹಠ ಮಾಡ್ತಿದ್ದ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆ ಉಳ್ಕಂತೆ? ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಕ್ಕ ಮಗ, ಅಪ್ಪ ಏನ ಹತ್ರ ಮಾತಾಡ್ತೆ? ಯಾವ ಕಾಲೇಜ್ ಹೇಳ? ಕುಂದಾಪುರದ ಭಂಡಾರಕರ್ಸ್ ಕಾಲೇಜ್.
4: ಅಡ್ಮಿಷನ್ಸ್ ಓಪನ್. ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಈ ವೈಭವಣ್ಣ
1: ಎಂತದೆ?
0: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
0: ಅಲ್ಲೋರೆ.
2: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸಿಎಚ್ಎಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆಗ್ತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
3: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ఇప్పుడే జాబ్ దిశాకి కుందాపూర్ కన్నడ మాట్లాడి.
1: ಹಾ ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕೊಂಡಿದೆ?
2: ನಾನ ಡಿಗ್ರಿ ಸೇರ್ಕನ್ಕೊಂಡಿದ್ದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
1: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. ಬಿ ಎ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
2: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
1: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯೋಕ್ ಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ,
2: ನೀನು ಬರ್ತಿಲ್ಲ ಹಂಗಾರೆ?
1: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
3: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಸುಶೀಲ ಅಕ್ಕ, ಮತ್ತೆಂತ ವಿಶೇಷ ಇತ್ತಾ?
1: ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು ಪಿ ಯು ಸಿ ಮುಗಿತಾ ಬಂತು. ಮುಂದ್ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾತಿಲ್ಲ.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
1: ಇಲ್ಲ, BA, BBA, BCOM, BSc, BCA ಎಲ್ಲಾ ಕೋರ್ಸ್ ಇತ್ತು.
2: ಆ ಕಾಲೇಜ್ ಅಡಿಲಿಯ
0: ಬಾರಿ ಸಾಪಿತ್ತೆ. ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ್ದು ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC, NSS ಅಂತ ಹಲವಾರು ವೇದಿಕೆಗಳು ಕೊಡ್ತಿದ್ರು. ನಾ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರ್ಸಿ.
2: ಅಲ್ಲ ಸುಮಿತ್ರಕ್ಕ, ನನ್ನ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡುದು?
0: ಅಂತ ಮಕ್ಕಳಿಗೆ ಕಾಲೇಜಾಗ ನಡೆಯುವ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತಾರೆ. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತಾರೆ. ನಾ ಹೇಳಿದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
2: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
0: ಮತ್ತೆಂತ ತಡ ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
3: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್ ನಾನು ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಫೋನ್ ಕೆಂಟ್ ಮಾಡ ನಾಯಿ?
1: ಅವನ್ ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ ಆ ಮಂಗ ಮನಂಗೂ ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡ ಅಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ್, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
1: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
2: ಹಾ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪ್ರಾಯದವರಿಗೂ ಹಾಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವ್ ಅವ್ಳಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ

0: ದೇವ್ರೆ, ಅಲ್ಲ ಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ ಬೀಜ ಕೊಳಿತಂದಿಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸಿಲ್ಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿದ್ರೆ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಕೊಬ್ದೇನು ಅಲ್ಲ?
0: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ ಕಂಡರಿ ಅಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
3: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
0: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ್, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್ತು.
0: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
0: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
2: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ.
4: ಏ ಬಬ್ಬರ್ಯಾ,

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕೋ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನಿ ಕೋಳಿಗೆ. ಅಲ್ಲ ಮರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನಿ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನಿ ಆ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕ್ಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರು ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹೀಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇನ ಇಟ್ಕೊ. ಅಕ್ಕ
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಎದ್ರಿಗಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ ತೋಡಿಗೆ ಇನ್ ಬೀಳ್ಬೇಡ. ಲುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ? ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹೋ ಹೋ ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊನ್ ಸಾವು ಬತ್ತಿಲತೆ.
3: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
2: ಇದೆಂತ ನಂಗೆ ತಾಚಿ ಹೇಳದ್ದ?
3: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನಿ.
2: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
3: ಈ ಹೆಂಗ್ಸ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
2: ಎಂತಂದೆ?
3: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
2: ನೀ ಎಲ್ಲಿ ವಾತೆ?
3: ಅಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿ ಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ಹಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
2: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
3: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕಬ ಅಂದಿದ.
2: ಮನೆಯರ್ನೆಲ್ಲ ಕರ್ಕಬ ಅಂದಿದ್ದಾಳ? ಹಂಗ ನಾ ಬೇಡ್ದ.
3: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪು ಪಲ್ಲಕ್ಕಿ ತರ್ಸ್ಕಷ್ಟೇನ್.
2: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
3: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗ ಒಂದ್ ಅನ್ನ ಹಾಕ್ಯಕ್ಕ.
2: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗ ಒಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
3: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ? ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ. ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
2: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
3: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
2: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ನ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳು, ಯಾರು ಬದಿಯೋ.
4: ಅಬ್ಬ ಎಂತೈತೆ, ನೀನು ಕೂಗತ್ಕಂಡ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
2: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
3: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ನ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
2: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
4: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನು ಅಲ್ ಕೊಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
3: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
4: ಸೊಟ್ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ. ಹಾಂಗೆ ಮಾಯಿನ ಹೆತ್ ಅಬ್ಬಿ ಕಣ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
3: ಏ ಬಬ್ಬರ್ಯಾ,

0: ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ, ಹೇಳಿ.
1: ಹಲೋ, ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್, ನಾನ್ ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್, ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ, ಹೇಳಿ ಹೇಳಿ.
1: ಸರ್, ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ, ಹೇಳಿ. ಎಂತ ಪೊಣಕೆಂಟ್ ಮಾಡ್ನ ನಾಯಿ?
1: ಅವ್ನ್ ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರೀತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರೀತ.
2: ಯೋ, ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ, ಆ ಅಜ್ಜಿಗೆ ಒಂದ್ ವಾರ ಬೇಕಾಯ್ ಸುಧಾರಿಸ್ಕಂಗೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೋಯ್ಡ್.
1: ಸರ್, ಒಂದ್ ಮಾತು ಹೇಳ್ತೇ, ಬೇಜಾರ್ ಮಾಡ್ಕೊಬೇಡಿ.
2: ಆ ಹೇಳಿ ಪರಮೇಶ್ ರೇ.
1: ಸರ್, ಪ್ರಶಾಂತ್.
2: ಹಾ ಹಾ, ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ, ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್ ನಾನ್ ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಪೊಣಕೆಂಟ್ ಮಾಡ್ನ ನಾಯಿ?
1: ಅವ್ನ್ ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡ ಅಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆ ಹಂಗ್ಯ ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ ಬರ್ಲೇವ ಹೋಯ್ಡ.
1: ಸರ್ ಒಂದ್ ಮಾತು ಹೇಳ್ತೇವೆ, ಬೇಜಾರ್ ಮಾಡ್ಕೊಬೇಡಿ.
2: ಆ ಹೇಳಿ ಪರಮೇಶ್ ರೇ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡತ್ತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನಿನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ್ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋ ಕೆಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯ.
3: ಆಜನ್ ಜಾನೆ ಪಾಗಲ್ ಮನುವಾ ಕಾಹೆ ಕೋ ಘಬರಾಯ್, ಹಿತ್ ಹಿತ್.

0: ಡಿಸ್ಕಸ್ ಮಾಡೋಣ. ಎಂತದ್ದು ಹುರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತು.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ ಅಂತದೆಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌನ್ ಚಕ್ಕಿದ್ದಿ.
0: ಈಗ ಕಾಂತಿ ಮುಂಜಾ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ವಾ ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಹಾಕಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತು. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
1: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡಿದು ಪದಾರ್ಥ ಮಾಡ್ದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನಿನ್ನ
0: ಏ ಬರ್ಯ
3: आजन जाने पागल मनवा काहे को घबराए, हित हित हित की आए रे तबीयत बिचकी बिचकी जाए, डीरा टा डीरा

Ya candido tú.

0: ಬಾಗಿಲು ಕೋಲೆ.
1: ಏ ಅದಲ್ದ, ಇದಕ್ಕೇನ ಉಡುಪಿ ಕೃಷ್ಣಗೆ
2: ಬ್ಯಾಂಟಿಯಾಗೆ
3: ಹೇಳದ್ದಲ್ಲ
4: ಬಾರಿ ಸಾಪಾಯ್ತು. ಆದ್ರೆ ನೀವ್ ಇದನ್ನಲ್ಲ ಈಗ ಎಂತ ಕೇಳ್ತಿದ್ರಿ?
5: ಇದು ಈಗಳಿಗೆ ಅಲ್ದೆ, ಇದು ನಾಳೆಗೆ. ನಾಳೆಗಂದ್ರೆ ಏಪ್ರಿಲ್ 8ನೇ ತಾರೀಕು ನಮ್ಮ ಭಂಡಾರ್ಕಾರ್ಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣದಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ವಾರ್ಷಿಕೋತ್ಸವದ ಸಂಭ್ರಮ ಹೌದೆ ರಾಯನ ವಾಲ್ಗುವ. ಇಷ್ಟು ದಿನ ನೀವು ಎಲ್ಲ ಕಾರ್ಯಕ್ರಮ ರೇಡಿಯೋ ಕುಂದಾಪುರದಂಗ್ ಕೇಳಿರಿ, ಇದ್ರಲ್ಲಿ ನೀವು ಎಲ್ಲ ಕಾರ್ಯಕ್ರಮ ಕಾಂಬ ಅವಕಾಶ. ನಮ್ಮ ಆರ್ ಎನ್ ಶೆಟ್ಟಿ ಹಾಲ್ನಲ್ಲಿ ಹೌದೆ ರಾಯನ ಕುಣಿತ, ಕಡಲ ಒಡಲು ಮೀನುಗಾರರ ಮಾತುಕತೆ, ಕುಂದ ಪ್ರಕರಣ ಹರಿಕತಿ, ಕುಂದ ಪ್ರಕರಣ ತಾಳ್ಮದ್ಲಿ, ಧಿಂಸಾಲ್ ಕೋಲು ಹೊಯ್ಯುವ ಹಾಡು, ಕೊಟ್ಟಿ ಕುಂದಾಪುರ ಎಲ್ಲಾನು ಸ್ಟೇಜ್ ಅಲ್ಲಿ ಕಂಡು ಆನಂದಿಸೋ ಅವಕಾಶ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಎಲ್ಲರೂ ತಪ್ಪದೆ ಏಪ್ರಿಲ್ 8ನೇ ತಾರೀಕು ಭಂಡಾರ್ಕಾರ್ಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣಕ್ಕೆ ರೇಡಿಯೋ ಕುಂದಾಪುರದ ಹೌದೆ ರಾಯನ ವಾಲ್ಗಕ್ಕೆ ಬನ್ನಿ. ಕೇಂತಾಡಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಟ್ಟಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

Ya candido, tú.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

Ya candido tú.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ, ನಿದ್ರಿ ಇಲ್ಲ ಕಾಂತಲ್ಲ, ಎಂತ ಆಟಕ್ಕೆ ಹೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆಮನಿ ಪ್ರಕಾಶ್ನ ಗಂಡಿ ತಂಗಿ ಮುದ್ರಿಗೆಲ್ಲ ಮಾರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮನೆ ಒಳಗೆ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವನು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ್ ಇಬ್ಬರನ್ನೇ ಬಿಡುಗತ್ತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುವುದಿಲ್ಲ. ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕು ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಹೊಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ, ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹಲೋ.
3: ಹಾ ಹಲೋ ಹೇಳಿ.
2: ಹಲೋ ಕೇಂತಿತ್ತ?
3: ಹಾ ಕೇಂತಿತ್ ಹೇಳಿ.
2: ಸರ್ ನಾನು ಪ್ರಶಾಂತ್ ಅಂತ.
3: ಹಾ ಹೇಳಿ ಪ್ರಕಾಶ್ ರೇ.
2: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
3: ಹಾ ಹಾ ಹೇಳಿ ಹೇಳಿ.
2: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
3: ಹಾ ಹಾ ಹೇಳಿ. ಎಂತ ಪೊಣ್ಕೆಂಟ್ ಮಾಡ ನಾಯಿ?
2: ಅವನ್ ಒಂದ ಎರಡ ಸರ್?
3: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
2: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
3: ಯೋ ಆ ಮಂಗ ಮನಂಗೂ ಹಂಗೆ ಪ್ರವೀಣ್ ರೇ.
2: ಪ್ರವೀಣ್ ಅಲ್ಲ, ಪ್ರಶಾಂತ್.
3: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
2: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ್, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
3: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ ಬರ್ಲೇವ ಹೊಯ್ಡ.
2: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
3: ಹಾ ಹೇಳಿ ಪರಮೇಶ್ವರ.
2: ಸರ್ ಪ್ರಶಾಂತ್.
3: ಹಾ ಹಾ ಹೇಳಿ ಸರ್.
2: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನೀ ಮಕ್ಕಳದ್ರ ಮಾತಾಡತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನಿನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
3: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
2: ಹೇ ಬೊಬ್ಬರ್ಯಾ.

फरियाद करते करते पर्दा जरा हटा दे,

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಮಾಬಲಣ್ಣ ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣ್ಣ, ನಿನ್ನೆ ಹೊಗೆ ಮೀನು ಡುಕ್ ಹೊದ್ ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದ್ ಮುಡನ್ ಮೀನ್ ಸಿಕ್ಕದ್ದ?
0: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ. ಹೌದಾ, ಚಾನ್ಸ್ ವಾಡ್ರಿ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ, ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ,
0: ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
1: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
0: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ. ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದ್.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದ್ ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
1: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
0: ನಾನಾ, ನಂದೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂದಿತ್ತ?
1: ಹಾ ಕೇಂದಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೊಣಕೆಂಟ್ ಮಾಡ ನಾಯಿ?
0: ಅವನು ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದ್ ವಾರ ಬೇಕಾಯ್ ಸುಧಾರಿಸ್ಕಂಕೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಭಿಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳಿದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

खुशी सब कुछ तुम्हारे हाथ है। जो खड़ी है ये जवानी का नशा,

0: dile valor de lo dile cómodo.
1: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಮಾಡಿದ್ರಿ. ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಇಂಥ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
2: ಇಂಥ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
1: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
3: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
1: ಅಂದ್ರೆ
3: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
1: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದು. ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
3: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
1: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
3: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಯಿ ಕರ್ಕೊಂಡ ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಝೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಂಡ ಕಂದಿ. ಆ ಸಿಟ್ಟಿಗ ಆಗಂಡ್ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗೇಳ್ತಿದ್ರು ಮಾರ್ರೆ.
1: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಗಾಣಿ.
3: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
1: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಗಾಣಿ ಹಂಗೆ, ಯಾವ್ದು ಅತಿ ಅಪ್ಪಗಾಗಷ್ಟೇ.
3: ಅದು ಹೌದು ಶಂಕರಣ್ಣ.
1: ಹೋಯ್ ಅದು ಇಲ್ಲಿ ಇಲ್ಲಿ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ನಳಿ ಯೂಟ್ಯೂಬ್
3: ಹಾಕಿದ್ರ ಏ ಬೊಬ್ಬರ್ಯಾ.
4: ಹೇಳ್ತಾ

खुशी सब कुछ तुम्हारे हाथ है। जो खड़ी है ये जवानी का नशा,

पहले मरना किस लिए, फूल जो होगा कल ही देखा जाएगा। हर जीने वालों ने

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಲಡ್ಸುತ್ತೀ ಮಾತು ಬಡಿಸುತ್ತೀ.

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೋಣಕೆಂಟ್ ಮಾಡ ನಾಯಿ?
0: ಅವನ್ ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರೀತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರೀತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೋಯ್ಡ್.
0: ಸರ್ ಒಂದ್ ಮಾತು ಹೇಳ್ತೇವೆ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೌವ
1: ಹಾ ಹಾ ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊನ್ ಸಾವು ಬತ್ತಿಲತೆ.
2: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
1: ಹಾ ಇದೆಂತ ನಂಗೆ ತಾಕ್ಷಿ ಹೇಳದ್ದ?
2: ಅಯ್ಯೋ ಅಯ್ಯೋ ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
1: ಅಯ್ಯಯ್ಯೋ ನಿನ್ನ ಹೊರ್ಮೈಕುವೆ, ಇದು ಒಂದು ಕಿಚ್ಚಿಡದ್ ಕೂದ್ಲು, ಒಂದು ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
2: ಈ ಹೆಂಗ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ. ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
1: ಎಂತಂದೆ?
2: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳು ಹಾಕಿ ಇಟ್ಟಿದೆ, ಉಣಿಯಕ್ಕ.
1: ನೀ ಎಲ್ಲಿಗೂ ಆತೆ?
2: ಅಯ್ಯೋ ಅಯ್ಯೋ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗೆ ಹೋತೆ, ತೊಟ್ಲಿಗೆ ಹಾಕುದಮ್ರಿ ಇವತ್ತು.
1: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ
2: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
1: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
2: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪು ಪಲ್ಲಕ್ಕಿ ತರ್ಸ್ಕಷ್ಟೇನ್.
1: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
2: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
1: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
2: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಡದಿತ್ತ. ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
2: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
1: ಎಂತ ಎಂತ ಹೊಡಿತ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
3: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
1: ಕಾಣ್ ಮಗ ನೀನು ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
2: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳು ಹಾಕಿ ಕೊಟ್ರೆ ನಿನ್ನ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
1: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
3: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕೊಡಿನಂಗ್ ನಿತ್ಕೊಂಡ ನೀವ್ ಇಷ್ಟು ತರ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
2: ಹೋಯ್ ಅದ್ ಸುಧಾರಾಣಿ ಅಲ್ಲ ಸುಧಾರಣೆ.
3: ಸೊಡ್ ಮೇಲೆ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗೊತ್ತಾಯ್ತಾ. ಇಲ್ ಕಾಣೋ ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
2: ಏ ಬಬ್ಬರ್ಯಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೋಣಕೆಂಟ್ ಮಾಡ್ನ ನಾಯಿ?
0: ಅವ್ನು ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡ ಅಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದ್ ವಾರ ಬೇಕಾಯ್ ಸುಧಾರಿಸ್ಕಂಕೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲಿ ಅವ ಹೊಯ್ಡ.
0: ಸರ್ ಒಂದ್ ಮಾತು ಹೇಳ್ತೇವೆ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ ರೇ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದ್ ದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ್ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹೇಳ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ ಮಾರತಿ? ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
2: ಹೌದಾ? ಇಲ್ಲ ಮಾರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆಗೆ ಹೋಯ್ರಕ್ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳ.
1: ಹೌದೆ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದು 2-3 ಸಲ ಕಂಡಿದೆ ನಾನ್. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗೆ ಬೈದಿದ್ದಳಂ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
2: ಹಾಂಗೆಲ್ಲ ಮಾಡುದಾ ಮರತಿಯವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವಕ್ ಭಾಷೆ ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಅಲ್ಲೇ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಒಂದೇನ್ ಬೇರಿ ಮಾಡ್ತೆ ಕಾಣಿವತ್.
1: ಯೋ, ಈ ಮಕ್ಳಿಗೆ ದೀಪಾವಳಿಗೆ ಒಂದ್ ರಾಜ್ಯ ಕೊಟ್ಟು ಇವ್ರ ಅಗ್ಲಿ ಒಂದೆರಡ ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗೆ ಬೆಂಕಿ ಹಚ್ಚಿ ಕಣ್ದಾಗ ಇಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್ತು. ಈಗಲೂ ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
2: ಹೌದಾ ಮರತಿ, ಯಾರಿಗೆ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದ, ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡೊಂದ್ 24 ಗಂಟೆಗೆ ಬೊಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೊತ್ತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಳ್ಸ್ಕೊ ಕೂಕಂದಲ್ಲ ಮನೆ.
1: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತೋ, ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
2: ಹೌದ್ ಮರತ್ಯ, ಆಗಳಿನ ಹಬ್ಬವೇ ಚಂದ ಅಲ್ದ. ಅಯ್ಯ ಅಬ್ಬ, ಇದೇ ಮರತಿ ನಮ್ಮನಿ ಬೊಬ್ಬಿ ಹಾಕತ್. ಅಯ್ಯಯ್ಯೋ, ಹೊಲ್ಕಾಣ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತು. ಅದ ನಮ್ಮನಿ ಮಕ್ಕಳಲ್ದ, ಅವನಂತ ಮಾಡ್ತಿದ್ದ ಅಲ್ಲ.
1: ಅಯ್ಯಯ್ಯೋ, ಹೌದಲ್ಲೇ ಮರತಿಯ, ಅಲ್ಲ ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ. ಬಾಬಾ ಎಂತ ಇತ್ ಕಾಂಬಾ.
2: ಓಯ್ ಮೋಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇರ್ದಿ ಬಿಸಾಡದ್ದು? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
3: ಓಯ್ ನಿಮ್ ಮಕ್ಕಳ ಬಾಯಿಗೆ ಮಣ್ಣಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಟಾಕಿ ಎಲ್ಲ ಕೊಡುಗ. ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರ್ ಗಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರೆ? ಯಾವ್ದೋ 4 ಮಕ್ಕಳಿದ್ದಿತ್ತು ಅಂಬ್ರು, ಅದ್ರಾಗ 2 ಮಕ್ಕಳ ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತು ಮಾಡ್ತಿದ್ದೆ ಅಷ್ಟೊತ್ತಿಗೆ.
1: ಹೌದಾ? ನಮ್ಮನಿ ಮಕ್ಳಂಬ್ರ ಏ ಧನುಷ, ಎಂತ ಮಾಡದ್ದ ಇದ ತಕ ಹೊತ್ತನ? ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ, ನಿಂಗ್ ಬಲಿ ಬಿಡಿಸ್ತೆ ಕಾಣಿ ಇವತ್ತ. ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
4: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
1: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
3: ಏ ಬೊಬ್ಬರ್ಯಾ,

0: ಹಾಯ್ ಹಲೋ ನಮಸ್ಕಾರ, ನಾ ನಿಮ್ ಊರ್ಮನಿ ಗಂಡ ರ್ಯಾಂಬೋ. ನಿಮಗೆಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ದೇಹ ಭೋಗ ಹೇಗ್ ಮಾಡ್ತಾರಂತ ತೋರಿಸ್ತೀನಿ. ಹಾಗೆ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
1: ರಾಮಲಿಂಗ, ಅಲ್ಲಿ ಈ ಗಂಡಿ ಎಲ್ಲಿ ಸತ್ತಿತ್ತ ಹಂಗಾರೆ?
0: ನೋಡಿ ಗಾಯ್ಸ್, ಇವರೇ ನನ್ನಪ್ಪ ಕಾಳಿಂಗ.
1: ಬಿಡ, ನಿಂಗೆ ಎಂತ ಹೇಳದ್ ನಾನು, ಜಗ್ಲಿ ಮೇಲೆ ನಣಿ ಕೋಲಿಟ್ಟಿದ್ದಿ ತಕಬಾ ಅಂದ್ರೆ ಇಲ್ಲಿ ಮೊಬೈಲ್ ಹಿಡ್ಕೊಂಡು ಶೇರ್ ಮಾಡಿ ಅಚ್ಚರ್ ಮಾಡಿ ಕಳಿಸಿಕೆ ಮಾಡಿ ಅಂತೆಲ್ಲ. ಗಡ
0: ಅಪ್ಪಯ್ಯ, ಅದು ಹಾಂಗಲ್ಲ ಹೇಳ್ಬೇಡಿ, ನಾನು ವ್ಲಾಗ್ ಮಾಡ್ತಿದ್ದೆ.
1: ಅಲ್ಲ ಗಡ, ಅಲ್ಲಿ ದೈದ್ ಭೋಗ ಸಾಕಿದ್ದೆ, ನಿನ್ ಮತ್ತೊಂದು ಭೋಗುವ?
0: ಅಪ್ಪಯ್ಯ, ಅದು ಭೋಗ ಅಲ್ಲ ವ್ಲಾಗ್. ಅಂದ್ರೆ ನೀವು ಕೋಳಿ ಕೊಯ್ತ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತೆ, ಅದನ್ನ ಎಲ್ಲ ಕಾಂತ್ರ, ಆಮೇಲೆ ನಾನು ಫೇಮಸ್ ಆತೆ.
1: ಹ, ನೀನೀಗ ಕೋಳಿ ಮೇಳಿ ಕೊಯ್ತು ವಿಡಿಯೋ ಮಾಡಿ ಹಾಕ, ನಾಳೆ ಪ್ರಾಣಿ ದಯ ಸಂಘದ ಬಂದು ನನ್ ಮೇಳಿ ಕೊಯ್ಕ ಹೋತ.
0: ಅಯ್ಯೋ, ಹಾಂಗಲ್ಲ ಆತಿಲ್ಲ ಅಪ್ಪಯ್ಯ, ಶಾಲಿ ವೈರ್ ಇದೆಲ್ಲ ಗೊತ್ತಾತಿದೆ.
1: ಶಬಾಶ್ ಮಗನೇ, ನಿನ್ ಹುಟ್ಸೋದಕ್ ಒಳ್ಳೆ ಮಾತಾಡ್ದೆ ಕಣ. ನಾನು ಶಾಲಿಗೆ ಹೋಯ್ದಿದ್ದಿರ್ಲಿ, ನೀನು ಶಾಲಿಗೆ ಹೋಗಿ ಎಂತ ಉದ್ಧರಿಸಿದೆ? ನೀನ್ ಶಾಲಿಗೆ ಹೋಗಿ ಉದ್ಧರಿಸೋದಾರು ಸ್ವಲ್ಪ.
0: ಹಾ ಹಾ, ನಂಗೆಲ್ಲ ಗೊತ್ತಿತ್ತಕ್ಕ.
1: ಎಲ್ಲ ಗೊತ್ತಿತ್ತ? ಹಾ, ಹಂಗಾರ ಗಾಂಧಿ ಜಯಂತಿ ಹೇಗಳಿಗೆ ಹೇಳ್ಕಂಬ.
0: ಗಾಂಧಿ ಜಯಂತಿ ಅದ
1: ನಿಂಗೆ ನರ್ಮನಿ ಜಯಂತಿ ಇದೆ ಗುರ್ತಿಲ್ಲ, ಇನ್ ಗಾಂಧಿ ಜಯಂತಿ ಗೊತ್ತಿರುತ್ತ? ಗಾಂಧಿ ಜಯಂತಿ ನವೆಂಬರ್ 33 ಅಲ್ದ ಗಡ.
0: ನವೆಂಬರ್ 33 ನಂಗ್ ಗೊತ್ತಿದಿತ್ತ, ನಿಮ್ಗ್ ಗೊತ್ತಾ ಇಲ್ಲ ಕಾಮನ್ ಟೆಸ್ಟ್ ಮಾಡದ.
1: ಥೋ, ನಾನ್ ಶಾಲಿಗ್ ಹೋಯ್ತಿ ತಪ್ಪ ಅಲ್ಲ ಗಡ, ನಿನ್ ಶಾಲಿ ಕಳ್ಸದ್ ತಪ್ಪ. ಇಲ್ದಿರೆ ಮೊನ್ನೆ ಬಜ್ಜಿ ಕುಟ್ಟುಕೆ ಕಡುಕಲ್ ಮಗಿನ್ ಎತ್ಕ ಬಂದಲ್ಲ, ನರ್ಮನಿ ಜ್ಯೋತಿ ಮಗಿನ್ ಎತ್ಕ ಬಂದಲ್ಲೇ ಗೊತ್ತಾಯ್ತ್ ನೀನೆಷ್ಟ್ ಬುದ್ಧಿವಂತ ಅಂದಳಿ. ಇಲ್ಲಿ ಕೋಳಿ ಕೊಯ್ತು ವಿಡಿಯೋ ಮಾಡಿ ಹಾಕುದಲ್ಲ, ದೊಡ್ಡರ್ ಹ್ಯಾಂಗೆ ದೇಯ್ದ್ ಮನಿ ದೇಯ್ದೇವ್ರ ಆಚಾರ ವಿಚಾರ ಇದನ್ನೆಲ್ಲ ಹ್ಯಾಂಗ್ ಉಳ್ಸ್ಕ ಬಂದಿರೋ, ನೀವು ಹಂಗೆ ಉಳ್ಸ್ಕೊಂಡ್ ಬೆಳೆಸ್ಕೊಂಡ್ ಹೋಯ್ಕ. ಏನ
0: ಸಾರಿ ಅಪ್ಪ.
1: ಹಾ ಹಾ, ಇರ್ಲಿ, ನಾನ್ ಹೋಯ್ ನಣಿಕೊಲ್ತಕ್ಕ ಬತ್ತೆ.
0: ಅಪ್ಪಯ್ಯ ಅಪ್ಪಯ್ಯ, ಗಾಂಧಿ ಜಯಂತಿ ಹೇಗಳಿಕ್ ಒಂದ್ ಹೇಳಿವೇನಿ?
1: ಗಾಂಧಿ ಜಯಂತಿ ಡಿಸೆಂಬರ್ 33 ಅಲ್ದ ಗಡ.
0: ಏ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: やったギャラ割れ。
1: グダイエースでしょグダアルカラ
0: やったおぼやアナムにおるだ何とコルカンマリリア
1: アラガラ、イルタラ、アガラインナ、アナムネ、ゲンディキッカ、ウォルタティナ、ナ、サティシャ、サティシャ、ナレ、ニーノレ、ケケケケケケケケケケケ、ネガティレ、ケミシクスガンダ、パシバティレニング、
0: アレ、ヤンディガ、
1: アルカナ、ナ、マドク、スマー、ケルセット、トルシカトチュニーラク、
0: え、ナギル、ナギル、ナワティ、ナギル、
1: アラガ
0: ラ、スマー、ケルセット、ナギル、プラティサティナギル、スマー、ケ
1: ル、イワトンディン、ハカ、
0: え、パラ、ナギル、ナギル、
1: ケルセット、マラ、
0: ナギル、ナギル、ナギル、ナギル、
1: オー、ナン、ハリバラ、マラ、ナ、ハキティ、ビラテ、サティシャ、ಏ ಸತೀಶ ಆ ಬಿಡ ನಿನ್ನೆ ರಾತ್ರಿ ತನಿ ಜೀನ್ಸ್ ತಕ ಬಂದಲ್ಲ ಎಲ್ಲಿಟ್ಟಿದೆ
0: ಅದ್ರಲ್ಲಿ ಫ್ರಿಜ್ ಮೇಲೆ ಇಟ್ಕಾಣಿ
1: ಫ್ರಿಜ್ ಮೇಲ ಅಲ್ಲ ಕಡೆ ಇದೆ ಅಂತ
0: ನೀವು ಹೇಳದಲ್ಲ ಜೀನ್ಸ್ ತಕ ಬಾ ಅಂತ ಹೇಳಿ
1: ಓ ಅಣ್ಣ ತನು ಹಾಕೋಕ್ ತನಿ ಜೀನ್ಸ್ ತಕ ಬಾ ಅಂದ್ರೆ ಜೀನ್ಸ್ ಪ್ಯಾಂಟ್ ಇಟ್ಕ ಬಂದಿದ್ಯಲ್ಲ ಮತ್ತ ನಿಮ್ಮನ್ನೆಲ್ಲ ಕಟ್ಕ ಕೋಳಿ ಪಡಿ ಮಾರಿ ಅಯ್ಯೋ ಹೊಯ್ಲೈತೆ ತಲೆ ಮೇಲೆ ಹಚ್ಚು ನೀರ್ ಹಾಕಬ ಹೋಗ
0: ಎಂದಕ್ಕೆ
1: ಇವತ್ ನಾಗರ ಪಂಚಮಿ ಅಲ್ದ ನಾಗದೇವ್ರ ಬಂದಕ್ಕ ಹೋಯ್ ತನು ಹಾಕಪ್ಪ ಪಟ್ಟ ರೆಡಿಯಾಗ
0: ಓ ಇವತ್ ನಾಗರ ಪಂಚಮಿಯಾ ನಂಗೆ ಗೊತ್ತಿರಲ್ಲ ಮಾರೆ ನೀವು ನೆನ್ಪ್ ಮಾಡಿದ್ಲ ಐಕ್ಯತ್ ಮಾರ್ರೆ ತಡಿನಿ ತಡಿನಿ
1: ಅಣ್ಣ ಎಂತ ಮಾಡ್ತಿದ್ದೆ
0: ಅದ ನಾಗರ ಪಂಚಮಿ ಅಲ್ಲ ಸ್ಟೇಟಸ್ ಹಾಕೋಕೆ ಪಟ ಹುಡ್ತಿದ್ದಿ
1: ಥೋ ಮಾರೆ ಹೋಯ್ಲೈತೆ ಎಂತ ಸ್ಟೇಟಸ್ ಹಾಕಿದ್ದೆ ಕಾಮ ತೋರ್ಸ ಅಲಗಡ ಊರಂಗಿಪ್ಪು ದೇವರಲ್ಲ ನಿನ್ನ ಮೊಬೈಲ್ ಸ್ಟೇಟಸ್ ಹಂಗೆ ಇದ್ರಲ್ಲ ಮಾರೆ ದೇವಸ್ಥಾನಕ್ಕೆ ಹೋಗ್ದೆ ಮಾಡಲ್ಲ ವಾ ಒಂದ ನೆನ್ಪಿಟ್ಕೋ ನೀನ ನಿಜವಾದ ಭಕ್ತಿ ಇಲ್ಲದೆ ಈ ತರ ಸ್ಟೇಟಸ್ ಹಾಕ್ರೆ ಏನು ಪ್ರಯೋಜನ ಇಲ್ಲ ಗಿಡ ನಿಂಗ್ ಬೆಳಗ್ಗೆ ತುಳಸಿ ಕಟ್ಟಿ ನೀರ್ ಹಾಕಂದ್ರೆ ನೀರ್ ಹಾಕೋ ಕೈಲಿಲ್ಲ ನಾಗದವ್ರು ಬಂದ ಕೋಯ್ ತನು ಹಾಕಪ್ಪ ಅಂದ್ರೆ ನಿಂಗೆ ಬಪ್ಪ ಕಾತಿಲ್ಲ ಅದು ಹೇಳಿ ಮೊನ್ನೆ ಶ್ರಾವಣ ಶನಿವಾರ ಸಾಲಿಗ್ರಾಮ್ ದೇವಸ್ಥಾನಕ್ಕೆ ಹೋಗಂದ್ರೆ ಫ್ರೆಂಡ್ಸ್ ಒಟ್ಟಿಗೆ ಪಿಕ್ಚರಿಗೆ ಹೋಯ್ದೆ ನೀನು ಅದು ಹೋಯ್ಲಿ ವಸಂತ ಎಷ್ಟು ದಿನ ಆಯ್ತು ಎರಡು ವಾರ ಆಯ್ತು ಆ ಕಾಲ್ ದೀಪ ತುಳಸಿ ಕಟ್ಟೆ ಹಾಂಗೆ ಇತ್ತು ಒಂಚು ತಿಕ್ಕಿ ಬೆಚ್ಚ ಅಂದ್ರೆ ನೀನು ಎಂತ ಮಾಡಿದೆ ಒಂಚು ತಿಕ್ಕಿ ಬೆಚ್ಚ ಅಂದ್ರೆ ಅದೂ ತಿಕ್ಕಿ ಬೆತ್ತಲ ನಿನ್ನ ಸಾಯಂಕಾಲ ನಾ ತಿಕ್ಕಿ ಇಟ್ಟಿ ಇಲ್ಲ ಕಣ ನೀ ಮನೆಗಿದ್ದ ದೇವ್ರಿಗೆ ಕೈ ಮುಗಿದೆ ವಾಟ್ಸಪ್ ಸ್ಟೇಟಸ್ ಹಂಗೆ ದೇವ್ರ ಪಟ್ಟ ಹಾಕೊಂಡ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡೋದಿಲ್ಲ ನಿನ್ನ ಮನಸ್ಸಿಗೆ ವಾಟ್ಸಪ್ ಹಂಗೆ ದೇವ್ರ ಪಟ್ಟ ಹಾಕೊಂಡ್ರು ಕೂಡ ದೇವ್ರ ಮೇಲೆ ಹಾಕಿ ನಿಂಗೆ ಆಶೀರ್ವಾದ ಮಾಡ್ತಂದ್ಲೆ ಅಲ್ಲ ದೇವ್ರ ಹತ್ರ ಅಂತ ಮೊಬೈಲ್ ಇತ್ತಗಡ ನಿಮ್ಮಂತರಿಂದ ದೇಶ ಉದ್ಧಾರ ಆಗ್ತ ಮಾರ ಆದ್ದಾಯ್ತಲ್ಲ ಹೋಗ ಪಟ್ಟೊಂಚು ಮಿನ್ಕಬ ನಾಗದ್ರು ಬಂದ ಕೈ ಮುಕ್ಕವಪ್ಪ ಅಲ್ಲೋ ಅಡ್ಬಿದ್ರು ನಿಂಗೆ ಬುದ್ಧಿ ಬತ್ತಕಂಬ ಬಿಡ ನೀನಿಗೆ ಬೆಳಬೆಳಗ್ಗೆ ನನ್ನ ಹತ್ರ ಸಿಕ್ಕ ಬೀಳುಕೋ ಆಯ್ತು ನೀನಿಂಗ್ ಮೊಬೈಲ್ ಹಿಡ್ಕ ಮಂಗ್ನೇಸ ಮಾಡ್ತೀನಿ ಅಬ್ಬಿಲ್ಲರೂ ಕಂಡಿರ್ತಲ್ಲ ಹಬ್ಬದ ದಿನ ಸೋನರ್ ಕೀಲ್ ಮುರಿತಿದ್ದಳ ನಿಂದ
2: ಸತೀಶ ಏ ಸತೀಶ
1: ಗುಡ ನೀನ್ ಅಭಿ ಬಾತಿದ್ದಳ ಕಣ್ಣಲ್ ಗೊತ್ತಾಯ್ತೇನು
2: ಗಡ ಸತೀಶ
1: ಅಮ್ಮ ಅಯ್ಯ ಅಂತ ಮಾಡ್ಬೇಡಮ್ಮ ಹೊಡಿಬೇಡಮ್ಮ ಅಮ್ಮ ಹೊಡಿಬೇಡಮ್ಮ
2: ಹೊಡಿಬೇಡಮ್ಮತ್ಲಗೆ ಹಾಚಿಮನಿ ಬಾಬಿಯಕ್ಕ ಏಳಡಿ ನಾಗ್ ದೇವ್ರದ್ ಪಟ್ಟ ಟೇಟಸ್ಗೆ ಹಾಕಿದಳ್ ಕಣ್ ಏ ನನ್ ಟೇಟಸ್ಗೆ ಚೂರು ಹಾಕಿ ಕೊಡ
1: ಏ ಬೊಬ್ಬರ್ಯಾ

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನ್ ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೊಣ್ಕೆಂಟ್ ಮಾಡ್ನ ನಾಯಿ?
0: ಅವ್ನ್ ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ. ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತಾಡ್ತೇ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳಿದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೆ ಬೆನ್ನ ಬರ್ರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ. ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಣಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
3: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ದ ಈಗ?
2: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಂಬ್ರ, ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ. ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ.
3: ಆ ಮಗು ಕೆಂಬುದ್ರಂಗು ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಂಗೆ? ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
3: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
2: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
3: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ. ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತ, ಎಲ್ಲ ಮೈನ್ ಮರ ಇತ್ತ, ಎಲ್ಲ ಕೋಳಿ ಪಡಿ ಇತ್ತ ಅಂದೇಳಿ ಊರ್ ಮೇಲೆ ಬಳಕ ತಿರ್ಗದಲ್ದ ನೀವು? ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
2: ಸುಮ್ನೆ ಸುಮ್ನೆ ಮರ, ಮಕ್ಕಳ ಮರಿ ಎದ್ರಲ್ಲ.
3: ಅದಿರ್ಲಿ, ಆಗಲೆಂತದ್ದು ಆಚೆ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. 5 ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ.
2: ಆಯ್ತು ಮರ್ರೆ. ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
3: ಹೌದಾ, ನಿಮ್ಮನೆ ಗಂಡರು ರಿಕ್ಷೆ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
2: ಏ ಬೊಬ್ಬಾರಿಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಒಂದ್ ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ, ಅದ್ ದೇವ್ರಿಗ್ ಬಿಟ್ಟದ್ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು. ಒಂದು ಕಾಂಬು ಕಾತಿಲ್ಲ ಇಲ್ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗರ್ಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ. ಅಕ್ಕ
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಉಕ್ಕಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
1: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ? ಆಕೆ ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
2: ಇವ್ರಿಬ್ರು ಓಟಾರ ಏ ಬೊಬ್ಬರ್ಯಾ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೊಣ್ಕೆಂಕ್ ಮಾಡ್ನ ನಾಯಿ?
0: ಅವನ್ ಒಂದ ಎರಡ ಸರ್?
1: ಈಗ ಪುರ್ಸುತ್ತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರೀತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರೀತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡ ಅಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದ್ ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ. ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ ಬರ್ಲಿ ಅವ ಹೊಯ್ಡ.
0: ಸರ್ ಒಂದ್ ಮಾತು ಹೇಳ್ತೇವೆ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ ರೇ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏ ದೇವ್ರೆ, ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆ ಗೊತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನ್ಯಾರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೆ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ, ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್.
2: ಅದೆಂತ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲತ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೆ.
2: ಜಲ್ಜ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ,

ทอง

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
3: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
2: ಇದೆಂತ ನಂಗೆ ತಾಚಿ ಹೇಳದ್ದ?
3: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
2: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
3: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
2: ಎಂತಂದೆ?
3: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
2: ನೀ ಎಲ್ಲಿ ವಾತೆ?
3: ಅಯ್ಯ ಅಯ್ಯ ಹೆಂಗ್ಸೆ, ಎಲ್ಲಿಗರು ಹಾಪ್.

0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂತೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನು ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತೇಳಿದರೆ ಭೂಮಿ, ಇಳೆ ಅಂತೇಳಿದ್ರೆ ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನು ರೀಡ್ ಮಾಡೋಕೆ ಸಾಧ್ಯ ಇಲ್ಲ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತೆ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂತಹ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರೂ ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂಥೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂಥೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನ ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ. ಹೆಣ್ಣು ತನ್ನ ಗೌರವಿಸಬೇಕು ಅಂಥೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂಥೇಳಿ ಧೈರ್ಯ ಹೇಳುವವರು ಬೇಕು ಅಂಥೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನು ತಂದುಕೊಡ್ತದೆ ಅಂಥೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದರೆ ಆ ಪ್ರೀತಿ ಸ್ಥಿರವಾಗಿರಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂಥೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆ ಎಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವ್ರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರೆ, ಹೆಣ್ಣು ಮಕ್ಳು ಯಾವತ್ತೂ ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನು ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನು ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನು ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನು ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತ ಆದಾಗ ಅವನ ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ. ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳುತ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ. ಉರಿ ಯಾವ್ದಕ್ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕೆ ಆದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದ್ರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನ ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದ್ರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ ಅವಳಿಗೆ. ಅದು ಉರಿಯನ್ನ ಆ ಒಂದು ಅನುಭವವನ್ನ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು, ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನ ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ, ಮಗಳ, ಸೊಸೆ, ನಾದಿನಿ, ಅಳಿಯ, ಅಕ್ಕ, ತಮ್ಮ, ತಂಗಿ, ಮೈದುನ, ಸ್ನೇಹಿತೆ, ವಾರಗಿತ್ತಿ, ನೆರೆಹೊರೆ, ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ, ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ, ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನ ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ.

0: ಕುಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ ಬೆಳೆಸಿಕೋ, ಆತ್ಮಬಲವೇ ಬಲ ಬೆಳೆಸಿಕೋ, ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ ನೆನಪಿಡು. ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನ ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳು ಅದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನೋದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತೆ ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನ ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂತದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದ್ರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ ಧೈರ್ಯವಂತೆ ಸಾಮರ್ಥ್ಯವನ್ನು ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತೆ ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು ಪರಿಶುದ್ಧಳು. ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನು ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ ಕೇಂತಾ ಇರಿ, ರೇಡಿಯೋ ಕುಂದಾಪುರ 89.6 FM.
1: ಹೇ ಐಶಾ, ನೀನು ನಕ್ಕು ಒಂದು ಕಾಲೇಜ್ ಅಡ್ಮಿಷನ್ ತಕೊಂಡೆ.
2: ಯಾವ ಕಾಲೇಜ್?
1: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜ್.
2: ನೀ ದೊಡ್ಡಾದ ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದು?
1: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜಿಗೆ ಸೇರುದು.
2: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
1: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
3: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಬಂಡರ್ ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ನಾವು ಅಬ್ಬಬ್ಬಾ, ಬಿಸಿ ಅಂದ್ರೆ ಬಿಸಿಲಂದ್ರೆ ಸೆಕೆ ಅಂದ್ರೆ ಉರಿ ಅಂದ್ರೆ ಅಯ್ಯಬ್ಯ ತಡ್ಕಂದಲ್ಲಪ್ಪ ಇದು ಏಗಳಿಕ ಅಬ್ಬ ದೇವ್ರೆ, ಒಂದ್ ಮಳಿ ಬರಲಿ, ಎಂತ ಬಿಸಿಲು ಮಾರ್ರೆ, ಒಂದ್ ಊಟಕ್ಕೆ ಹಾರು ಉಂಬಕತ್ತೆ ಬೆವ್ರೇ ಅತ್ತ ಅಬ್ಬ ಆಪದೆಲ್ಲ ದಿನಕ್ಕೊಂದ್ 4-5 ಸಲ ಮಿಂದ್ರು ಮಾರ್ರೆ. ಈ ಬಿಸಿಲು ಈ ಸೆಕೆ ಈ ಉರಿ ಹಂಗ ಆಪದಲ್ದೆ ಯಬ್ಬ ಯಾವ್ದು ಬಟ್ಟೆ ಬೇಡ ಹಂಗ ಅನ್ಸುತ್ತೆ ಈಗ. ಆ ತರ ಬಿಸಿಲು ಆ ತರ ಉರಿ ಹೆರ್ಗು ಹಾಪದಂದ್ರೆ ಹಾಪದೆ ಬೇಡ. ಯಾರು ಫಂಕ್ಷನ್ ಗೆ ಮದಿಗೆ ಮನೆ ಒಕ್ಕಲಿಗೆಲ್ಲ ಎಂತಕ್ಕೆ ಹೇಳ್ತಿರೋ ಮಗ ಅತ್ತ, ಖಂಡಿತ ಅದು ಹಾಪ ಸ್ಥಿತಿಂಗೆ ಇಲ್ಲ. ಯಪ್ಪ ಈ ಊಟ ಬೇಡ, ಮನ್ಸರು ಬೇಡ, ಮದುವೆ ಬೇಡ, ಎಂತದು ಬೇಡ, ಮನೆ ಒಳಗಿಪ್ಪ ಅಂದ್ರೆ ಮನೆ ಒಳಗಿಪ್ಪು ಕಾತಿಲ್ಲ ಬೆಂಕಿಗೆ ಹಾಕ್ದಂಗಿತ್ತೆ. ಇದು ಇವತ್ತು ಪ್ರತಿಯೊಬ್ರು ಹೇಳ್ತಾ ಇರೋ ಡೈಲಾಗ್ ನನ್ನನ್ನು ಸೇರಿಸಿ. ಆಕ್ಚುಲಿ ಎಂತಕ್ಕೆ ಬೇಸಿಗೆ ಹೌದು ಈ ಪಾಟಿ ಊರಿ ಓ ಎಂತಕ್ಕಂತ ಹೇಳುದಕ್ಕಿಂತ ಇದಕ್ಕೆ ಕೊಟ್ಟಿರುವ ಹೆಸರೀಗ ಬಿಸಿಲಾಘಾತ ಅಂತ ಹೇಳ್ಕೊಂಡ. ನಿಮ್ ಮೊಬೈಲ್ ಹಂಗ ಟೆಂಪರೇಚರ್ ತೋರಿಸ್ತಾ ಇರ್ಬೋದು, ಈಗ ಕುಂದಾಪುರದಲ್ಲಿ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಂಡ. ಆ ಟೆಂಪರೇಚರ್ ಜಾಸ್ತಿ ಆತೈತಿ, ಕಮ್ಮಿ ಆತಾ ಇಲ್ಲ ಈಗ. ಸೊ ಬಿಸಿಲಾಘಾತದ ಬಗ್ಗೆ ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಮಾತಾಡೋಕೆ ನಮ್ಮೊಟ್ಟಿಗೆ ಡಾಕ್ಟರ್ ಶಿಲ್ಪಾ ಕೆ ಅವರು ಇದ್ದಾರೆ, ವೈದ್ಯಾಧಿಕಾರಿ ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರ ಆಯುಷ್ ಇಲಾಖೆ. ಶಿಲ್ಪಾ ಡಾಕ್ಟ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಹೆಂಗಿದ್ರಿ ಡಾಕ್ಟ್ರೆ?
1: ಆರಾಮ.
0: ಡಾಕ್ಟರ್ ಅಂತ ಗೊತ್ತಿತ್ತು, ಸೆಕೆನಲ್ಲಿ ಖಾದಿ ಬಟ್ಟೆಗಳನ್ನೆಲ್ಲ ಹಾಕು ಶುರು ಮಾಡಿರು, ಹಂಗಾಗಿ ಸ್ವಲ್ಪ ಕೂಲ್ ಹಂಗೆ ಇದ್ರ ಅಂತ ಅಲ್ದ. ಖಾದಿ ಬಟ್ಟೆ ಎಷ್ಟು ಹೆಲ್ಪ್ ಆತ್ ನಮ್ ಈ ಸೆಕೆಯನ್ನ ಬೀಟ್ ದ ಹೀಟ್ ಮಾಡೋಕೆ?
1: ನಾವು ಈ ಬಿಸಿಲಾಘಾತದ ಸಮಯದಲ್ಲಿ ಅದಷ್ಟು ಖಾದಿ ಬಟ್ಟೆಗಳು, ತೆಳುವಾದ ಹಗುರವಾದ ಹತ್ತಿ ಬಟ್ಟೆಗಳನ್ನ ಧರಿಸಿದ್ರೆ ಉತ್ತಮ. ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ನೆಕ್ಸ್ಟ್ ಕೊಡ್ತಾ ಹೋಗ್ತೇವೆ. ಬಟ್ ಹೌದು, ಖಾದಿ ಬಟ್ಟೆಯನ್ನ ಧರಿಸಿದ್ರೆ ಖಂಡಿತವಾಗಿಯೂ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆದು, ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೆದು. ಹಾಗೆ ಈ ಬಿಸಿಲಿನಿಂದ ನಾವು ಖಂಡಿತವಾಗಿ ರಕ್ಷಣೆಯನ್ನ ಪಡೆದುಕೊಳ್ತೇವೆ.
0: ಓಕೆ ಡಾಕ್ಟ್ರೆ, ಈಗ ನಾವು ಮಾತಾಡ್ತೀವಿ ಈ ಹೊತ್ತಲ್ಲಿ, ನನ್ನ ಮೊಬೈಲಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಎಷ್ಟಿರುತ್ತೆ ಒಂದು ಭೂಮಿಯ ತಾಪಮಾನ ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿಕಂಬ.
1: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ, ಆದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡಲೇಬೇಕು. ಸರಾಸರಿ ಭೂಮಿಯ ಮೇಲ್ಮೈ ತಾಪಮಾನ ಅನ್ನುವಂಥದ್ದು 14-15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ. ಅಂಟಾರ್ಟಿಕದಲ್ಲಿ -10 ಡಿಗ್ರಿ ವರೆಗೂ ಹೋಗುತ್ತೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಿನ ತಾಪಮಾನ ಕೂಡ ಇರುತ್ತೆ. ನಾವು ಸಾಮಾನ್ಯವಾಗಿ 20-30 ಡಿಗ್ರಿಯಷ್ಟು ತಾಪಮಾನವನ್ನ ನಾವು ತಡ್ಕೊಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ನಮ್ಮ ದೇಹಕ್ಕೆ ಒತ್ತಡ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ, ನಿರ್ಜಲೀಕರಣವಂತಹ ಸಿಂಪ್ಟಮ್ಸ್ಗಳು ಅಥವಾ
0: ಡಿಹೈಡ್ರೇಷನ್
1: ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತದೆ. ಹಾಗಾಗಿ ಇದು ಬಹುಮುಖ್ಯವಾಗಿದೆ. ಯಾಕೆ ಈಗ ಬಿಸಿಲಾಘಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಕಾರಣ ಇದೆ. ನಮ್ಮ ದೇಹದ ಟೆಂಪರೇಚರ್ ಒಂದು ಇಷ್ಟಂತಾನೆ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೆ ಅದು ಬಿಸಿಲಾಘಾತ. ಆದ್ರೆ ಈಗ ತಾಪಮಾನ ಎಷ್ಟಿದೆ ಅಂದ್ರೆ 35 ಡಿಗ್ರಿ ತನಕ ಏರಿಕೆ ಆಗ್ತಾ ಇದೆ. ಇದು ನಮ್ಗೆ ತುಂಬಾ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಬೇಸಿಕಲಿ 40 ಡಿಗ್ರಿಗಿಂತ ಹೆಚ್ಚಾಗಿ ತಾಪಮಾನ ಇದ್ರೆ ಇದನ್ನ ನಾವು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಅಂತ ಹೇಳ್ತೇವೆ. ಈಗಾಗಲೇ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ. ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅಂದ್ರೆ ತೀವ್ರವಾದ ಶಾಖದ ಅಲೆಯ ಮುನ್ನೆಚ್ಚರಿಕೆ, ಇದನ್ನ ಹವಾಮಾನ ಇಲಾಖೆಯವರೇ ನೀಡಿರ್ತಾರೆ. ಇದು ಯಾವಾಗಿಂದ ಶುರುವಾಗಿದೆ ಅಂದ್ರೆ April 19 May 31 ಈ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ ಹವಾಮಾನ ಇಲಾಖೆಯ ವತಿಯಿಂದ. ಸಾಧಾರಣವಾಗಿ ಅದು ಯಾವ ಹೊತ್ತಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಟೆಂಪರೇಚರ್ 10:00 to 3:00 ಈ ತಾಪಮಾನ ಅನ್ನುವಂಥದ್ದು ತೀರಾ ಹೆಚ್ಚಾಗಿರ್ತದೆ. ಹಾಗಾಗಿ ಹೊರಗಡೆ ಹೋಗುವುದನ್ನ ಆದಷ್ಟು ತಪ್ಪಿಸ್ಬೇಕು, ಅಥವಾ ಹೊರಗಿನ ಬಿಸಿಲಿನ ಶಾಖಕ್ಕೆ ಮೈಯೊಡ್ಡುವುದನ್ನ ಆದಷ್ಟು ತಪ್ಪಿಸ್ಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಇದೆ.
0: ಅಬ್ಬಾ, ಅದಕ್ಕೆ 11 ಗಂಟೆಗೆ ಆಫೀಸಿಗೆ ಬಂದ ಮರದ ತಲೆ ತಿರುಗಿ ಹೋಯ್ತು. ನಿಜವಾಗ್ಲು ನಾನು ಅನ್ಕೊಂಡೆ ಇನ್ಮೇಲೆ 8 ಗಂಟೆಗೆ ವರ್ಕ್ ಸ್ಟುಡಿಯೋಗ ಅಂತ, 8 ಗಂಟೆಗೆ ಬಂದು 4 ಗಂಟೆಗೆ ಹೋಗ್ಬೋದು ಅಂದ್ರೆ ಆ ಟೈಮಲ್ಲಿ ಆ ಬಿಸಿಲ ಝಳ ಕಡಿಮೆ ಇರತ್ತಲ್ಲ, ಆ ಟೈಮಲ್ಲಿ ನಾವು ಒಳಗಿದ್ರೆ ಒಳ್ಳೇದು. ಬಟ್ ನಮ್ ಕಣಗಿದ್ದವ್ರು ಹಂಗ್ ಮಾಡ್ಲಕ್ಕ, ಆದ್ರೆ ಎಷ್ಟೋ ಜನ ಫೀಲ್ಡ್ ಹಂಗೆ ಇರ್ಕ ಅವ್ರ ಎಂತ
1: ಮಾಡುದು? ಹೌದು, ಮನೆಯ ಹೊರಗಡೆ ಕೆಲಸ ಮಾಡುವವರಿಗೆ ಇದು ಖಂಡಿತವಾಗಿ ಅಫೆಕ್ಟ್ ಆಗ್ತದೆ. ಹಾಗಾಗಿ ಅವರೆಲ್ಲ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಅಥವಾ ಈ ಬಿಸಿಲಾಘಾತಕ್ಕೆ ಒಳಗಾದ್ರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ, ಲಕ್ಷಣಗಳು ಏನಿರ್ತದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು.
0: ಡಾಕ್ಟ್ರೆ, ಈಗ ನಮ್ಗೆ ಹೀಟ್ ಸ್ಟ್ರೋಕ್, ನೀವು ಬಿಸಿಲಾಘಾತ ಅಂತ ಎಂತ ಹೇಳ್ರೀ, ಬಿಸಿಲು ಜಾಸ್ತಿ ಆದ್ರ ಕೆಲವು ಲಕ್ಷಣಗಳು ನಮ್ಗೆ ಗೊತ್ತಾಗ್ತೈತಿ. ಎಷ್ಟೇ ಮೇಕಪ್ ಮಾಡ್ರು ಮುಗ್ದಂಗ್ ನಿಲ್ಲುದಿಲ್ಲ, ಎಷ್ಟು ಸಲ ಸ್ನಾನ ಮಾಡು ಫ್ರೆಶ್ನೆಸ್ ಇಪ್ಪುದಿಲ್ಲ, ಇಂಥದ್ದೆಲ್ಲ ನಾರ್ಮಲ್ ಜನರಲ್ ಲಕ್ಷಣಗಳು ನಮ್ಗೆ ಗೊತ್ತಾತಿತ್ತು. ಆದ್ರೆ ಅದು ಬಿಟ್ಟು ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ ಇದರ ಲಕ್ಷಣಗಳು ಎಂತವೆಲ್ಲ?
1: ಇದರಲ್ಲಿ ಮುಖ್ಯವಾಗಿ ಅತಿಯಾಗಿ ಬಾಯಾರಿಕೆ ಆಗುವಂತದ್ದು, ತಲೆ ತಿರುಗುವುದು, ದೇಹದಲ್ಲಿ ಉರಿ ಅಥವಾ ಬಿಸಿಯಾದ ಅನುಭವವನ್ನ ನಾವು ಅನ್ವಯಿಸ್ತೇವೆ, ಅಥವಾ ಆಯಾಸ, ದೌರ್ಬಲ್ಯ ಆಗುವಂತದ್ದು, ತಲೆನೋವು, ವಾಂತಿ, ಈ ತರದ ಲಕ್ಷಣಗಳು. ಈಗ ಈ ತಲೆನೋವು ಕೂಡ ಈ ಬಿಸಿಲಿನ ಸಮಯದಲ್ಲೇ ಬರುವ ತಲೆನೋವನ್ನು ನಾವು ಬೇಸಿಗೆಯ ತಲೆನೋವು ಅಥವಾ ಸಮ್ಮರ್ ಹೆಡ್ಡೇಕ್ ಅಂತಾನೆ ಹೇಳ್ತೇವೆ. ಸರಿನಾ? ಸೊ ಈ ಹೆಡ್ಡೇಕ್ ಯಾಕೆ ಬರ್ತದೆ ಅಂದ್ರೆ, ನಾವು ಯಾವಾಗ ಜಾಸ್ತಿ ಬಿಸಿಲಿನ ತಾಪಕ್ಕೆ ನಮ್ಮನ್ನ ನಾವು ಮೈಯೊಡ್ಡಿಕೊಳ್ತೇವೆ ಆವಾಗ ಈ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮೆದುಳಿನ ನರಗಳು ಹಿಗ್ಗಿಕೊಳ್ತದೆ ಅತಿಯಾದ ಬಿಸಿಲಿಗೆ. ಈ ಸನ್ರೇಸ್, ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಆಕ್ಚುಲಿ ಈಗ ಈ ಸಮಯದಲ್ಲಿ 70%ಗಿಂತಲೂ ಅಧಿಕವಾದ ಅಲ್ಟ್ರಾವಯೊಲೆಟ್ ರೇಸ್ ಅನ್ನುವಂಥದ್ದು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ. ಬೇಸಿಕಲಿ ಅದೇ ಕಾರಣದಿಂದಾಗಿನೇ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಅಥವಾ ಬಿಸಿಲಾಘಾತ, ಟೆಂಪರೇಚರ್ ಯಾಕೆ ಏರಿಕೆ ಆಗ್ತಾ ಇದೆ ಅಂದ್ರೆ, ಆ ರೇಸ್ ಸೂರ್ಯನ ಕಿರಣಗಳು ಅತಿಯಾಗಿ ಬೀಳ್ತಾ ಇದೆ. ಒಂದು ಕಾರಣ ಮರಗಳ ನಾಶವಿರ್ಬೋದು, ಅರಣ್ಯ ನಾಶ ಇರ್ಬೋದು, ನೀರಿನ ಸಂಪತ್ತುಗಳು, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಸೊ ಈ ತರ ನಾನಾ ಕಾರಣ, ಪ್ರಕೃತಿ ನಾಶದ ಕಾರಣಗಳು ಕೂಡ ಒಳಗೊಂಡಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಇದು ತೀವ್ರ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಇಂತಹ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಇದಕ್ಕೆ ಪರಿಹಾರ ಮಾರ್ಗವನ್ನ ಬಳಸಲೇಬೇಕು, ಇಲ್ಲಾಂದ್ರೆ ಇದರಿಂದಾಗಿ ಅನಾಹುತಗಳು ಕೂಡ ತುಂಬಾ ಹೆಚ್ಚಾಗ್ತದೆ. ಯುವ ಜನರಿಗೆ ಮಾತ್ರ ಅಲ್ಲ, ವಯಸ್ಕರಿಗೆ, ಮಧ್ಯ ವಯಸ್ಕರಿಗೆ ಕೂಡ ಈ ಬಿಸಿಲಾಘಾತದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುಮುಖ್ಯವಾಗಿ ಈಗ ನಾನು ತಲೆನೋವು ಅಂತ ಹೇಳಿದ್ನಲ್ಲ, ಅದು ಬರೀ ಬಿಸಿಲಿಂದ ಮಾತ್ರ ಅಂತಲ್ಲ ತಲೆನೋವು ಬರೋದು. ಕೆಲವು ಸಲ ಬಿಸಿಲನ್ನ ನಾವು ನೇರವಾಗಿ ನೋಡೋದ್ರಿಂದ ಕೂಡ ಐ ಸ್ಟ್ರೇನ್ ಆಗುತ್ತೆ. ಸೊ ಐ ಸ್ಟ್ರೇನ್ ಇಂದ ಕೂಡ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಅವಾಗ ಹೆಡ್ಡೇಕಿಗೆ ಮಾತ್ರ ಅಂತ ತಗೊಳ್ಳೋ ಬದಲಾಗಿ ಅದಕ್ಕೆ ನಾವು ಬೇರೆ ರೀತಿಯ ಪರಿಹಾರ ಮಾರ್ಗಗಳನ್ನು ಪಡ್ಕೊಳ್ಬಹುದು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡದೇ ಇರುವಂತದ್ದು, ಅಥವಾ ಈ ಕ್ಯಾಪ್ ಅನ್ನು ಬಳಸುವಂತದ್ದು, ಕೊಡೆಗಳನ್ನು ಬಳಸುವಂತದ್ದು, ಕಣ್ಣಿಗೆ ತಂಪಾದ ಕನ್ನಡಕಗಳನ್ನು ಬಳಸುವಂತದ್ದು, ಅಥವಾ ಈ ತೀರಾ ಸಣ್ಣ ಪುಟ್ಟ ಕೆಲಸಗಳಿಗೆ ಬಿಸಿಲಿನ ಸಮಯದಲ್ಲಿ ಹೋಗುವುದನ್ನು ತಪ್ಪಿಸುವಂತದ್ದು, ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಬಳಸಬಹುದು.
0: ಸೊ ಈ ತರ ಮುನ್ನೆಚ್ಚರಿಕೆಯನ್ನು ತಗೊಳ್ಬಹುದು. ನೀವು ತಲೆನೋವು ಅಂದ್ರಲ್ಲ, ಇದಂತೂ ಹೌದು, ತುಂಬಾ ಜನ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೋಯ್ತು ಅಂತ ಬಿದ್ಕ ಹುಡುಕುತ್ತೆ, ಅಂದ್ರೆ ತುಂಬಾ ತಲೆನೋವು ಇರುತ್ತೆ ಅವರಿಗೆ. ಇನ್ನೊಂದು ನಿರ್ಜಲೀಕರಣ.
1: ಹೌದು, ಡಿಹೈಡ್ರೇಷನ್ ಆಗುತ್ತೆ.
0: ಎಷ್ಟು ನೀರು ಕುಡಿದ್ರು ಸಾಕತ್ತಿಲ್ಲ, ಆಮೇಲೆ ಮೂತ್ರ ಮಾಡುವಾಗ ಉರಿ ಸುರಿ
1: ಮೂತ್ರ, ಹೌದು,
0: ಅದರೊಟ್ಟಿಗೆ ಮೂತ್ರದ ಬಣ್ಣ ಚೇಂಜ್ ಆಗಿರುತ್ತೆ,
1: ಮೂತ್ರದ ಬಣ್ಣ ಕೂಡ, ಹೌದು.
0: ಅಂಡ್ ಇನ್ನೊಂದು ನೀವು ಹೇಳಿದ್ರೆ ಆಯಾಸ, ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ, ಮೊದ್ಲಿದ ಎನರ್ಜಿ ಇಪ್ಪುದಿಲ್ಲ, ಮನೆಗೆ ಹೋಗಿ ಬಿದ್ರ ಸಾಕಿ ಅಂತದ್ದು ಬೇಡ. ಆಕ್ಚುಲಿ ಈ ಆಯಾಸ ಅಂದ್ರೆ ನಾವೆಲ್ಲ ಈಗ ಆರ್ ವಿ ಗೋಯಿಂಗ್ ಥ್ರೂ ದ ಹೀಟ್ ಸ್ಟ್ರೋಕ್ ಓನ್ಲಿ?
1: ಖಂಡಿತವಾಗಿ, ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದಾಗೆ ನಮ್ಮ ದೇಹ ಅನ್ನಂತದ್ದು ಈ 20-30 ಡಿಗ್ರಿ ಅಷ್ಟು ಟೆಂಪರೇಚರ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವಾಗ ವಾತಾವರಣದ ಟೆಂಪರೇಚರ್ ಅನ್ನುವಂಥದ್ದು 35 ಡಿಗ್ರಿಗಿಂತಲೂ ಹೆಚ್ಚಾಗಿದೆ. ಆ ಕಡೆ ಯಾದಗಿರಿ, ಬೆಳಗಾವಿ ಅಥವಾ ಕೊಪ್ಪಳ, ವಿಜಯಪುರ, ಕಲಬುರಗಿ, ಅಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಡೈಲಿ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಅಂತ ಪ್ಲೇಸ್ಗಳನ್ನ ಹಾಕಿ ನೋಡಿದ್ರೆ 40-42 ಡಿಗ್ರಿ ಅಷ್ಟಿದೆ, ಅಷ್ಟು ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲೇ 35-36 ಡಿಗ್ರಿ ಸೆಲ್ಸಿಯಸ್ ಇದೆ. ಆಕ್ಚುಲಿ 36 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ತಾಪಮಾನ ಏರಿಕೆ ಆದ್ರೆ ಅದು ಜ್ವರದ ಟೆಂಪರೇಚರ್.
0: 37 ಡಿಗ್ರಿ
1: ಖಂಡಿತವಾಗಿ ಜ್ವರದ ಟೆಂಪರೇಚರ್. ಸೊ ಅಷ್ಟು ಹಂತಕ್ಕೆ ಹೋಗ್ತಾ ಇದೆ. ಸೊ ಖಂಡಿತವಾಗಿ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಬಿಸಿಲು ಅನ್ನುವಂಥದ್ದು ಸಹಜ, ಆದ್ರೆ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಸಹಜ ಅಲ್ಲ. ಬಿಸಿಲು ಬೇಸಿಗೆಗಾಲದಲ್ಲಿ ಖಂಡಿತ ಇರುತ್ತೆ, ಆದ್ರೆ ಈ ವರ್ಷ ಮಾತ್ರ ಬಿಸಿಲಾಘಾತ ಅನ್ನುವಂಥದ್ದು ಖಂಡಿತವಾಗಿ ಕಾಣಿಸ್ಕೊಂಡಿದೆ. ಅದಕ್ಕೆ ನಾವು ಖಂಡಿತವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ.
0: ಮೊನ್ನೆಷ್ಟು ಕೆಲವೊಂದು ಇನ್ಸಿಡೆಂಟ್ ಗಳಾಯ್ತು.
1: ಹೌದು
0: ಅಲ್ವಾ?
1: ಖಂಡಿತವಾಗಿ
0: ತಲೆ ಸುತ್ತಿ ಬಿದ್ದದ್ದು,
1: ತಲೆ ಸುತ್ತು. ಹೌದು, ನಾನು ನಿಮ್ಗೆ ಯಾವಾಗ್ಲೇ ಹೇಳ್ತಾ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡುವಾಗ, ಮಂಗಳೂರಲ್ಲಿ ಒಂದು 15 ದಿನದ ಹಿಂದೆ ಒಂದು ಹುಡುಗ ತಲೆ ತಿರುಗ್ಬಿಟ್ಟು ಬೀಳ್ತಾನೆ. ಅವನು ಬಸ್ಸಿಂದ ಇಳಿದು ಕೂಡ್ಲೆ ಬಸ್ಸಿನ ಹಿಂದಿನ ಚಕ್ರ ಅವನ ತಲೆ ಮೇಲೆ ಹರಿದು ಹುಡುಗ ಮೃತ್ಯು ಆಗ್ತಾನೆ. ಅಲ್ಲಿ ಡ್ರೈವರ್ ತಪ್ಪಾಗ್ಲಿ ಅಥವಾ ಹುಡುಗನ ತಪ್ಪಲ್ಲ, ಬಟ್ ಆದ್ರೆ ಯಾರ ಮೇಲೆ ನಾವು ಹೊಣೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಇಂಥ ಪರಿಸ್ಥಿತಿಯಲ್ಲಿ? ಎಲ್ಲೋ ತಲೆ ತಿರುಗುವಂಥದ್ದು, ಅದನ್ನ ನಾವು ಅವಾಯ್ಡ್ ಮಾಡಿಬಿಡ್ತೇವೆ. ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ಅನ್ನ ಯೂಸ್ ಮಾಡಲ್ಲ. ಸೊ ಆವಾಗ ಕೂಡ ಈ ಸಂದರ್ಭಗಳು, ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
0: ನಿಜ ಮಾರ್ರೆ, ಸತ್ಯ. ನನಗೆ ನೀವು ಎಷ್ಟು ಹೇಳಿದ್ರಲ್ಲ, ನನಗೆ ಅನ್ನಿಸ್ತಿದೆ ಅದು ಹೌದು ಅಂತ. ಬಿಸಿಲಿಗೊಂದು ಯಾರು ಹೋಗುದೇ ಬೇಡಪ್ಪ, ಊಟಕ್ಕೊಂದು ಯಾರು ಕರೀಲೇಬೇಡಿಯಪ್ಪ. ಈ ಸಂದರ್ಭದಲ್ಲಿ ಊಟಕ್ಕೆ ಬರೋದ ಸಾಧ್ಯನೇ ಇಲ್ಲ. ಎಲ್ಲ ಮಳೆಗಾಲದಲ್ಲಿ ಇಟ್ಕೊಳ್ಳಿ, ಮಳೆ ಎಷ್ಟಾದ್ರೂ ಕೊಡೆ ಇಟ್ಕೊಂಡು ರೈನ್ ಕೋಟ್ ಹಾಕೊಂಡು ಬರ್ಬೋದು. ಬಟ್ ಆಕ್ಚುಲಿ ತುಂಬಾ ಜನ ಈ ಸಮಸ್ಯೆಯಿಂದ, ಈಗ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಹೀಟ್ ಸ್ಟ್ರೋಕ್ ಇಂದ.
1: ಹೌದು
0: ಡಾಕ್ಟರ್, ನಿನ್ನೆ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೆ, ಬಿಸಿಲು ಆಯ್ತಾ, ಒಂದು 9:30 ಪಾರ್ಕ್ ಮಾಡಿದ್ದೆ, 12:30 ಕಾರ್ ತೆಗಿಯೋಕ್ ಹೋದೆ. ತೆಗಿಯೋಕ್ ಹೋಗಿ ಒಳಗ್ ಕೂತಿದ್ದೀನಿ, ಯಾವ್ದೋ ಒಂದು ದೊಡ್ಡ ಒಲೆ ಒಳಗ್ ಕೂತಂಗ ಆಗ್ತಿದೆ ನಂಗೆ. ಆ ತರ ಫೀಲ್, ಸ್ಟೇರಿಂಗ್ ವೀಲ್ ಹಿಡಿಯೋಕೆ ಆಗ್ತಾ ಇಲ್ಲ, ಬಿಸಿ ಬಿಸಿ ಉಕ್ತಾ ಇದೆ. ನಾನು ಸೀರೆ ಸೆರ್ಗಿ ಇಟ್ಕೊಂಡು ಸ್ಟೇರಿಂಗ್ ವೀಲ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ದು. ಅಷ್ಟು ಬಿಸಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್ ಎಂಥದ್ದೆಲ್ಲ ಪರಿಸ್ಥಿತಿ ಆಗ್ಬಹುದು ಇನ್ನೂ ಈ ಹೀಟ್ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಹೇಳ್ಕೊಂಡ. ಈಗ ಬಿಸಿಲಾಘಾತದ ಬಗ್ಗೆ ನಾವೆಲ್ಲ ನಮ್ ಕಣಂಗಿದ್ದಾರೆ ಏನೆಲ್ಲ ಮುನ್ನೆಚ್ಚರಿಕೆನ ತಕೊಳ್ಕತ್ತ?
1: ಮೊದಲನೇದಾಗಿ, ಎಲ್ಲರೂ ಬಳಸುವ ವಾಹನ ಕಾರ್ಗಳಲ್ಲಿ ಈ ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು, ಅಥವಾ ಈ ಕಾರ್ಬೋನೇಟೆಡ್ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳಂದ್ರೆ ಪೆಪ್ಸಿ, ಕೊಕ್ಕೋಕೋಲಾ ಬಾಟಲ್ಗಳು, ಅಥವಾ ಈ ಸುಗಂಧ ದ್ರವ್ಯ ಪರ್ಫ್ಯೂಮ್ ಬಾಟಲ್ಗಳು, ಬ್ಯಾಟ್ರಿಗಳನ್ನ, ಸಣ್ಣ ಪುಟ್ಟ ಈ ಟಾರ್ಚ್, ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇಂತಹ ವಸ್ತುಗಳು ನೀವು ಕಾರಲ್ಲಿ ಇರಿಸಿದಾಗ, ಅಥವಾ ನೀವು ಈ ಕಾರ್ಗಳನ್ನ ಬಿಸಿಲಿರುವ ಪ್ರದೇಶದಲ್ಲಿ ತುಂಬಾ ಹೊತ್ತು ಪಾರ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅವು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನೋಡಿರ್ಬಹುದು ಅಥವಾ ಕೇಳಿರ್ಬಹುದು ಇದ್ರ ಬಗ್ಗೆ, ಕಾರಲ್ಲಿ ಇಟ್ಟಿರುವ ವಸ್ತುಗಳಿಂದ ಸ್ಫೋಟ ಆಗುವಂತದ್ದು ಖಂಡಿತ ಇಂತಹ ಅಪಾಯಗಳು ಕೂಡ ಇರುತ್ತೆ. ಸೊ ಈ ಒಂದು ಮುನ್ನೆಚ್ಚರಿಕೆಯನ್ನ ನಾವು ಪಾಲಿಸಬಹುದು. ಇಲ್ಲದೇ ಇದ್ರೂ ಸಹ ಕಾರಿನಲ್ಲಿ ನಾವು ಈ 1 ಲೀಟರ್ ಬಿಸ್ಲರಿ ಕ್ಯಾನ್ ಅಂತ ಇಟ್ಕೊಂತೀವಲ್ಲ ನೀರಿಗೋಸ್ಕರ, ಅದು ಕೂಡ ನಾವೆಲ್ಲ ಮಾಡ್ತಿರೋ ತಪ್ಪೆ. ಯಾಕಂದ್ರೆ ನಾವು ಕಾರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರಿಟ್ಟಾಗ ಏನಾಗುತ್ತೆ, ಬಿಸಿಲಿನ ಕಾರಣದಿಂದಾಗಿ ಆ ಪ್ಲಾಸ್ಟಿಕ್ ಗಳು ಕರಗುತ್ತೆ, ಅವೇ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಾವು ಕುಡಿಯುವ ನೀರಿಗೆ ಸೇರಿ ನಮ್ಮ ದೇಹವನ್ನ ಸೇರ್ತದೆ, ಅದು ಕೂಡ ಒಂದು ಅಪಾಯಕಾರಿ. ಹಾಗಾಗಿ ಆದಷ್ಟು ನಿಮ್ಮ ಕಾರ್ಗಳಲ್ಲಿ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋಫ್ಲಾಸ್ಕ್ಗಳಲ್ಲೇ, ಅದರಲ್ಲೇ ಬೇಕಾದ್ರೆ ನೀವು ತಣ್ಣೀರನ್ನೇ, ತಂಪಾದ ನೀರನ್ನೇ ಶೇಖರಿಸಿ ಇಟ್ಕೊಳ್ಬಹುದು. ಆದ್ರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸಿ ಅದರಲ್ಲಿ ನೀರನ್ನ ಇಟ್ಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡಬೇಡಿ. ಎಲ್ಲೋ ಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನ ಕೂಡ ಸೇರ್ತದೆ, ಇದೊಂದು ತುಂಬಾ ಕೆಟ್ಟ ಪರಿಣಾಮ. ಅಲ್ಲದೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಹೆಚ್ಚಿನ ಯುವ ಪೀಳಿಗೆ ಇದ್ರ ಮೇಲೆ ಆಕರ್ಷಿತ ಆಗ್ತಾ ಇದ್ದಾರೆ. ಈ ಹೆಲ್ತ್ ಹೆಸರು ಇಟ್ಕೊಂಡು ಈ ಕಂಪನಿಗಳೆಲ್ಲ ಈ ತರದ ತೀರಾ ಏನು ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದರಲ್ಲೆಲ್ಲ ಏನು ಎನರ್ಜಿ ಸಿಗಲ್ಲ ಆಕ್ಚುಲಿ. ಇದರಲ್ಲಿ ಬೇಸಿಕಲಿ ನಿಮಗೆ ಸಿಗದೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಥವಾ ಕೆಮಿಕಲ್ ಕಲರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೋಡಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಟೆಂಪರರಿಯಾಗಿ ನಿಮ್ಗೆ ಎನರ್ಜಿ ಅಂತ ಅನ್ಸಿದ್ರು, ಇದು ಲಾಂಗ್ ಟರ್ಮ್ ಆಗಿ ಮೂತ್ರಪಿಂಡದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಎನರ್ಜಿ ಡ್ರಿಂಕ್ ಕಡೆ ಪೋಷಕರು ಕೂಡ ತುಂಬಾ ಗಮನವನ್ನು ಹರಿಸಬೇಕು, ಮಕ್ಕಳು ಏನು ತಗೊಳ್ತಾರೆ ಅಂತ. ಯಾಕಂದ್ರೆ ಶಕೆ ಅಂತ ಬಂದ ಕೂಡಲೇ ಹೆಚ್ಚಿನವರು ತಂಪು ಪಾನೀಯ ತಗೊಳ್ಬೇಕು ಅಂತ. ತಂಪು ಪಾನೀಯ
0: ಅಂದ್ರಂತೂ ಹೌದು, ಈ ಸೆಕೆಗೆ ಒಂಚೂರು ಬಿಸಿಲಿಗೆ ಹೋಗಿ ಬಂದ್ರೆ ಫ್ರಿಡ್ಜ್ ಅಲ್ಲಿರೋ ಆ ಕೋಲ್ಡ್ ನೀರೇ ಬೇಕು ಅನ್ಸುತ್ತೆ. ಇಂಥವುಗಳನ್ನ ಬೇಡ ಬೇಡ ಅಂದ್ರೆ ಕುಡುಕ್ ಲಾಯ್ಕ್ ಹತ್ತು, ತಂಪತ್ತಲ್ಲ ಗಂಟ್ಲಿಗೆ ಖುಷಿ ಹತ್ತು. ನೀವ್ ಹೇಳದ್ ಸರಿ ಡಾಕ್ಟರ್.
1: ಖಂಡಿತವಾಗಿ. ಮತ್ತೆ ಈಗ ಈ ಶಕೆಯಲ್ಲಿ ತೀರಾ ನಾವು ಫ್ರಿಡ್ಜಿನ ಆಹಾರಗಳು ಅಥವಾ ತಂಪಾದ ಪಾನೀಯಗಳನ್ನು ತೆಗೆದುಕೊಂಡ್ರು ಸಹ ಅದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಈ ತರದ ಸಮಸ್ಯೆಗಳಿಗೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ಈಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ ಕೂಡ, ಶಕೆ ಇಷ್ಟಿದ್ರು ಕೂಡ ಶೀತ, ಕೆಮ್ಮು, ಕಫದ ಕೇಸ್ಗಳೇನು ಕಡಿಮೆ ಇಲ್ಲ, ಬರಲಿಲ್ಲ ಅದಕ್ಕೆ. ಹಾಗಾಗಿ ಆದಷ್ಟು ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಇಂತಹ ಬಿಸಿಲಿನ ಸಂದರ್ಭದಲ್ಲಿ, ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು, ಲಾವಂಚದ ಬೇರಿನ ನೀರನ್ನ ಬಳಸ್ತಾ ಇದ್ರು, ಅಥವಾ ಶಕೆಗಾಲದಲ್ಲಿ ರಾಗಿ ನೀರು, ಹೆಸರು ನೀರು, ಇದೆಲ್ಲ ನಾವು ಮುಂದೆ ಮಾತಾಡೋಣ ಇದ್ರ ಬಗ್ಗೆ ಸಹ. ಸೊ ಅಂತಹ ಪರಿಹಾರ ಮಾರ್ಗವನ್ನ ಕಂಡುಕೊಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಫ್ರಿಡ್ಜ್ ಅಲ್ಲಿರುವ ಆಹಾರಗಳು ಅಥವಾ ಸಂಸ್ಕರಿಸಿದ ಆಹಾರಗಳು, ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದನ್ನೇ ಜಾಸ್ತಿ ಯುವ ಪೀಳಿಗೆ, ಎಲ್ಲರೂ, ಮಧ್ಯ ವಯಸ್ಕಿನವರು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಇದರಿಂದ ಆರೋಗ್ಯಕ್ಕೆ ಕೂಡ ಹಾನಿ, ಅಷ್ಟು ಮಾತ್ರ ಅಲ್ಲದೆ ಈ ಬಿಸಿಲಾಘಾತದ ಸಮಯದಲ್ಲಿ ಅಂತಹ ತಂಪು ಪಾನೀಯಗಳನ್ನು ತೆಗೆದುಕೊಳ್ಬಾರ್ದು ಯಾರು ಸಹ. ಇದೊಂದಾಯ್ತು. ಇನ್ನೊಂದು ನಾವೇನ್ ಮಾಡಬಹುದಂದ್ರೆ, ಚಂದನದ ಲೇಪ, ಈ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಬೇವಿನೆಲೆ ಇಂದ ಬಳಸಿ ಮಾಡಿರುವಂತಹ ಪೇಸ್ಟ್ ಬಳಸಿ ಅದನ್ನು ನಾವು ಸ್ನಾನಕ್ಕೆ ಬಳಸಬಹುದು. ಹಾಗಾಗಿ ಈ ಬಿಸಿಲಿನ ಸಮಯದಲ್ಲಿ ಏನು ಬೆವರ್ಸಾಲೆ ಅಥವಾ ಸ್ಕಿನ್ ರ್ಯಾಶಸ್ಗಳು ಏನಾಗ್ತದೆ, ಅದರಿಂದ ಕೂಡ ಸರಳ ಸುಲಭವಾದ ಒಂದು ಮನೆ ಮದ್ದು ರೂಪದಲ್ಲಿ ಕೂಡ ನಾವು ಪರಿಹಾರವನ್ನು ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಈ ಬಿಸಿಲಾಘಾತದಿಂದ ನಮ್ಮ ಊರಲ್ಲಿ 40°C ಇಲ್ಲದೆ ಇದ್ರೂ ಸಹ 35°C ನಮ್ಗೆ ಸಾಕಾಗ್ತದೆ ಉಡುಪಿ ಮಂಗಳೂರಿನವರಿಗೆ. ಸೊ ಖಂಡಿತವಾಗಿ ಈ ಶಕೆಯಿಂದಾಗಿ ಮೈ ಜಾಸ್ತಿ ಬೆವರ್ತದೆ, ಖಂಡಿತವಾಗಿ ರ್ಯಾಶಸ್ಗಳಾಗ್ತದೆ. ಸೊ ಇಂತಹ ಸರಳ ಪರಿಹಾರವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಷ್ಟಲ್ಲದೆ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಸ್ಕ್ ಮಲ್ಲನ್ನು, ಸೀಬೆ, ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳಲ್ಲಿ ಸೋರೆ, ಹೀರೆ, ಪಡವಲ್ಕಾಯಿ, ಫೈಬರ್ ರಿಚ್ ಜಾಸ್ತಿ ಇರುವ ಹಣ್ಣು ತರಕಾರಿಗಳನ್ನ ತಗೊಂಡ್ರೆ ದೇಹ ಒಳಗಡೆಯಿಂದ ಕೂಡ ತಂಪಾಗಿರುತ್ತೆ. ಹೆಚ್ಚಿನವ್ರು ನಾವು ಯಾವ್ದ್ರ ಕಡೆ ಗಮನ ಹರಿಸ್ತೇವೆ, ಶಕೆ ಬಂದ್ ಕೂಡಲೇ ಏರ್ ಕೂಲರ್ಗೀಗ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ, ಹೆಚ್ಚಿನ ಕಡೆ ಸಿಗ್ತಾ ಇಲ್ಲ. ಹೇಗೆ ವಾರಿಂದಾಗಿ ಗ್ಯಾಸ್ ಸಿಲಿಂಡರ್ಗೆ ಬೇಡಿಕೆ ಬಂತು, ಅದೇ ರೀತಿ ಏರ್ ಕೂಲರ್ಗಳಿಗೆ, ಎಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಉಳ್ಳವರು ಇಟ್ಕೊಂಡು ಬರ್ಬೋದು, ಆದರೆ ಮಧ್ಯಮ ವರ್ಗದವರು ತೀರಾ ಬಡವರಿಗೆ ಕೈಗೆಟಕದ ವಸ್ತುಗಳವೆಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸುವ ಬದಲಾಗಿ ಒಳಗಡೆಯಿಂದನೇ ಇಂಟರ್ನಲಿ ನಾವು ದೇಹವನ್ನು ಕೂಲ್ ಆಗಿರಿಸ್ಕೊಂಡ್ರೇನೆ ಅದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬೋದು. ಆಮೇಲೆ ಕಾರಿನಲ್ಲಿ ಮಕ್ಕಳು ಸಾಕು ಪ್ರಾಣಿಗಳನ್ನು ನೀವೆಲ್ಲೋ ಒಂದು ಕಡೆ ಹೋಗಬೇಕು, ಆವಾಗ ನೀವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮಕ್ಕಳು ಅಥವಾ ಪೆಟ್ ಆನಿಮಲ್ಸ್ ಅನ್ನು ನೀವು ಕಾರಲ್ಲೇ ಇಡ್ತೀರಾ, ಎಷ್ಟೋ ಈ ತರ ಪ್ರಕರಣಗಳನ್ನು ನೀವು ನೋಡಿರ್ತೀರ. ದಯವಿಟ್ಟು ಆ ತರ ಮಾಡಬೇಡಿ. ಬಿಸಿಲಿನ ಹೆಚ್ಚಿರುವ ಸಮಯದಲ್ಲಿ ಮಕ್ಕಳನ್ನ ಸಾಕು ಪ್ರಾಣಿಗಳನ್ನ ಕಾರಲ್ಲಿ ಬಂದ್ ಮಾಡಿ ಇಡಬೇಡಿ, ಸ್ವಲ್ಪ ಆದರೂ ಕಿಟಕಿಯನ್ನ ತೆರೆದಿಡಿ. ಇದು ಕೂಡ ಒಂದು ನಾವು ಅನುಸರಿಸಬೇಕಾದ ಒಂದು ಮುನ್ನೆಚ್ಚರಿಕೆ. ಅಷ್ಟು ಮಾತ್ರ ಅಲ್ಲದೆ ಈಗ ಈ ಸಮಯದಲ್ಲಿ ಇಂಧನ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಿಸಬೇಡಿ. ಹೆಚ್ಚಾಗಿ ಸಂಜೆ ಟ್ಯಾಂಕ್ ಅನ್ನು ತುಂಬಿಸ್ಕೊಂಡ್ರೇನೆ ಒಳ್ಳೇದು, ಆದರೆ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಎಲ್ಲ ಮಾಡಬೇಡಿ. ಅನ್ಲೆಸ್ ನೀವು ದೂರ ಪ್ರಯಾಣ ಮಾಡೋದನ್ನ ಬಿಟ್ಟು ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬಹುದು, ಹೊರತಾಗಿ ಹತ್ರ ಎಲ್ಲಾದ್ರೂ ಹೋಗೋದಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಳ್ಬೇಡಿ, ಸಂಜೆ ಮಾಡಿದ್ರೆ ಒಳ್ಳೇದು ಟ್ಯಾಂಕ್. ಮತ್ತೆ ಟೈರ್ಗಳನ್ನು ಕೂಡ, ಟೈರ್ ಯಾವಾಗ್ಲೂ ಚೆಕ್ ಮಾಡಿಸ್ತಾರಲ್ಲ, ಏರ್ ಚೆಕ್ ಮಾಡಿಸುವಾಗ, ಅವಾಗ ಕೂಡ ಟೈರ್ದು ಗಾಳಿಯನ್ನು ಅತಿಯಾಗಿ ಕೂಡ ತುಂಬಬಾರದು. ಯಾಕಂದ್ರೆ ಈ ಬಿಸಿಲಿನ ಸಮಯದಲ್ಲಿ ನಾನಾ ರೀತಿಯ ಅನಾಹುತಗಳು ಆಗ್ತದೆ, ಇಂಥದ್ದೇ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲೋ ಈ ತರ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಅನ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹುದೊಡ್ಡ ವಿಷಯ ಏನಂದ್ರೆ ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಬಂದಾಗಿದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಆದಷ್ಟು ಕೆರೆ ಅಥವಾ ಸಣ್ಣ ನೀರಿನ ಹೊಂಡಗಳಿಲ್ಲದೆ ಹಳ್ಳ ಇಲ್ಲಿದೆ ಅಲ್ಲಿ ಹೋಗಿ ಆಟ ಆಡ್ತಾರೆ. ಅವರಿಗೆ ಆ ಹೊಂಡದ ಆಳ ಗೊತ್ತಿರಲ್ಲ. ಹಾಗಾಗಿ ಪೋಷಕರು ಖಂಡಿತವಾಗಿ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಯಾಕಂದ್ರೆ ತೀರಾ ಅನಾಹುತಗಳು ಅಲ್ಲೂ ಕೂಡ ಆಗುತ್ತೆ, ಮಕ್ಕಳ ಮೇಲೆ ಕೂಡ ಒಂದು ಗಮನ ಹರಿಸಬೇಕು. ಮತ್ತೆ ಈ ಹೊರಗಡೆಯಿಂದ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹಾವು ಚೇಳುಗಳು ಅವೆಲ್ಲ ತಂಪಾದ ಪ್ರದೇಶವನ್ನು ಅರಿಸಿಕೊಂಡು ಬರ್ತವೆ, ಎಲ್ಲಾದ್ರೂ ಮನೆಯ ಮೂಲೆಗಳಲ್ಲಿ ಸ್ಟೋರ್ ರೂಮ್ಗಳಲ್ಲಿ ಅವಿತುಕೊಳ್ಳೋ ಚಾನ್ಸಸ್ಗಳೆಲ್ಲ ಇರುತ್ತೆ. ಸ್ವಚ್ಛತೆ ಕಡೆ ಆದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ತೀರಾ ಕ್ಲೋಸ್ ಆಗಿರುವ ಪ್ಲೇಸ್ಗಳು ಏನಿದೆ ಮನೆಯಲ್ಲಿ ಸ್ಟೋರ್ ರೂಮ್ಗಳು ಅಲ್ಲೆಲ್ಲ ಸಾಧಾರಣ ಸ್ವಚ್ಛತೆಯನ್ನ ಮುನ್ನೆಚ್ಚರಿಕೆಯಾಗಿ ಬಳಸ್ಕೊಳ್ಬಹುದು. ಆಮೇಲೆ ಗ್ಯಾಸ್ ಸಿಲಿಂಡರ್ ಅನ್ನ ಅತಿಯಾದ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಡಿ. ಆದಷ್ಟು ಈಗ ಹೆಚ್ಚಿನ ಮನೆಯಲ್ಲಿ ಹೊರಗಡೆನೆ ಇಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ, ಸ್ವಲ್ಪ ತಂಪಾದ ಸ್ಥಳಗಳಲ್ಲಿ ಅಥವಾ ಆ ಗ್ಯಾಸ್ ಸಿಲಿಂಡರ್ಗಳನ್ನ ಬಟ್ಟೆಯಿಂದ ಮುಚ್ಚುವಂಥದ್ದು, ಕರ್ಟೆನ್ ತರ ಮುಚ್ಚುವಂಥದ್ದು, ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ ನಾನು ಆವಾಗ್ಲೇ ಹೇಳಿದಾಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈಗ ನಾವು ಎಲ್ಲಾ ಸಂದರ್ಭದಲ್ಲೂ ಅದನ್ನು ಅವಾಯ್ಡ್ ಮಾಡಕ್ಕಾಗಲ್ಲ, ಬಟ್ ಆದಷ್ಟು BPA ಫ್ರೀ ಇರುವ ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ಇರುವಂತಹ ನೀರನ್ನ ಆದಷ್ಟು ಬಳಸಿ. ಇಲ್ಲ ಸ್ಟೀಲ್
2: BPA ಫ್ರೀ ಅದರಂತ ಡಾಕ್ಟರ್,
1: ಬಿಪಿ ಅನ್ನುವಂಥದ್ದೊಂದು ಕೆಮಿಕಲ್, ಆ ಕೆಮಿಕಲ್ ಅನ್ನ ಜಾಸ್ತಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಬಳಸ್ತಾರೆ, ಅದು ನಮ್ಮ ದೇಹಕ್ಕೆ ತೀರಾ ಹಾನಿಕಾರಕ.
2: ಹಾಗಾಗಿ
1: ಅದು ಈ ಬಾಟಲ್ ಗಳಲ್ಲಿ ಲೇಬಲ್ ಅಲ್ಲಿ ಹಾಕಿರ್ತಾರೆ BPA ಫ್ರೀ ಪ್ಲಾಸ್ಟಿಕ್ ಗಳು ಅಂತ ಹೇಳಿ. ಸೊ ಅಂತ ಪ್ಲಾಸ್ಟಿಕ್ ಗಳಿಂದ ಅಂದ್ರೆ ಅಂತ ಆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಗಳು. ಈಗ ಇದೆಲ್ಲ ಈ 1 ಲೀಟರ್ ನಾವು ನೀರು ತರ್ತೀವಲ್ಲ ಅದು ಬಿಸಿಲ ಬರೀ 20 ರೂಪಾಯಿ ಬಾಟಲ್ ಅದು. ಸೊ ಅದು ತೀರಾ ತೆಳು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಒಳ್ಳೆ ಮಟ್ಟದ ಪ್ಲಾಸ್ಟಿಕ್ ಗಳು ಕೂಡ ಬರುತ್ತೆ. ಅಂತಹ ಬಾಟಲ್ ಗಳನ್ನ ಬಳಸಿದ್ರೆ ಪರವಾಗಿಲ್ಲ.
2: ಆದ್ರೆ ಬೆಸ್ಟ್ ಈಗ ಬಾಟಲ್ ನೀರ್ ನಾವು ತಕ್ಕಂತಲ್ಲ, ನಾವು ತಕೊಂಡ್ ಎಲ್ಲ ಎಷ್ಟು ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಟ್ಟರು ಅದು ಬರೋ ಮುಂಚೆ ಅಂಗಡಿಯವನು ಬಿಸಿಲಿಗೆ ಇಟ್ಟಿರ್ತಾರ ಅವರು, ಬಿಸಿಲಲ್ಲೇ ಒಣಗಿ ಒಣಗಿರೋ ಬಾಟಲ್ ಗಳು ಅವೆಲ್ಲ, ಆಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿರೋದು, ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ ಗಳು ಆ ನೀರಲ್ಲಿ ಎಷ್ಟು ಬಿಟ್ಟಿರೋದು ದೇವರಿಗೆ ಗೊತ್ತು.
1: ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ ಗಳನ್ನ ಆದಷ್ಟು ಬಳಸಿದ್ರೆ ಒಳ್ಳೇದು. ಮತ್ತೆ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ನೀರ್ ಇಟ್ಕೊಂಡು ಕುಡಿಯೋದಕ್ಕಿಂತ ಹಿಂದಿನ ಕಾಲದಲ್ಲಿ ಮಡಿಕೆಯಲ್ಲಿ ನೀರನ್ನು ಶೇಖರಣೆ ಮಾಡಿಕೊಂಡು ಹೂಜಿಯಲ್ಲಿ ನಿಜಕ್ಕೂ ಅದನ್ನ ಕೂಡ ಬಳಸಬಹುದು. ಅದು ನಿಜ ನೀರು ಕೂಡ ತಂಪಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೇದು. ಮತ್ತೆ ಆ ನೀರನ್ನು ಕುಡಿಯೋದ್ರಿಂದ ಶೀತ ಕೆಮ್ಮು ಕಫದಂತ ಜ್ವರದಂತ ಲಕ್ಷಣಗಳು ಕೂಡ ಬರುದಿಲ್ಲ. ಹೆಚ್ಚಿನವರಿಗೆ ಫ್ರಿಡ್ಜ್ ಇಂದ ನೀರು ಕುಡಿದು ಕೂಡಲೇ ಸ್ವಲ್ಪ ದಿನದಲ್ಲೇ ರೋಗ ಲಕ್ಷಣಗಳು ಶುರುವಾಗುತ್ತೆ. ಸೊ ಅದಕ್ಕೆ ಈ ತರದೊಂದು ಪರಿಹಾರ ಮಾರ್ಗವನ್ನ ಬಳಸಬಹುದು.
2: ಮತ್ತಿನ್ನೊಂದು ಹೇಳ್ತಾರೆ, ಈಗ ಬಿಸಿಲು ತುಂಬಾ ಧಗೆಗೆ ಹೋಗಿ ಬಂದಾಗ ತಂಪಿರೋದು ಬೇಕಂದ್ರೆ ನಮ್ಗೆ ಅನಿಸ್ತಾ ಇರುತ್ತೆ, ನಾವೆಂತ ಮಾಡತ್ತ ಫ್ರೀಜರ್ ಹಂಗಿಟ್ಟದ್ದು ಫ್ರಿಡ್ಜ್ ಹಂಗಿಟ್ಟದ್ದು ಕೋಲ್ಡ್ ಕೋಲ್ಡ್ ನೀರ್ ಇರತ್ ಅದು ಕುಡ್ದಾಗ ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಆದ್ರೆ ಅಷ್ಟು ಕೋಲ್ಡ್ ನೀರನ್ನ ಬಿಸಿಲಿಂದ ಬಂದ ಕೂಡಲೇ ಕುಡಿಬಾರ್ದು ಅಂತ ಹೇಳ್ತಾರೆ.
1: ಹೌದು, ಖಂಡಿತವಾಗಿ ಅಷ್ಟು ಕೋಲ್ಡ್ ಇರುವ ನೀರನ್ನ ಖಂಡಿತವಾಗಿ ಕುಡಿಬಾರ್ದು. ಯಾಕಂದ್ರೆ ನಾವು ಬಿಸಿಲಿಂದ ಬಂದಾಗ ನಮ್ಮ ದೇಹದ ತಾಪಮಾನ ಬೇರೆ ಇರ್ತದೆ, ಸಡನ್ ಆಗಿ ನಾವು ಅಷ್ಟು ತಂಪಾದ ನೀರುಗಳನ್ನ ಅಥವಾ ತಂಪು ಪಾನೀಯಗಳನ್ನ ಬಳಸಿದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಆ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅದು ಕೂಡ ದೇಹಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಫ್ರಿಡ್ಜ್ ಅಲ್ಲಿರುವ ಅಥವಾ ತುಂಬಾ ತಂಪಾದ ಗಟ್ಟಿ ಕೋಲ್ಡ್ ಇರುವ ಆಹಾರವನ್ನು ತೆಗೆದುಕೊಳ್ಳುವ ಬದಲಾಗಿ ಮನೆಯ ಹೊರಗಡೆ ಮನೆಯ ತಂಪಾದ ಜಾಗದಲ್ಲಿ ಶೇಖರಿಸಿರುವಂತಹ ಪಾನೀಯಗಳನ್ನು ಬಳಸಿದ್ರೆ ಒಳ್ಳೆಯದು. ಮನೆಯಲ್ಲೇ ತಯಾರಿಸಿದ ಪಾನೀಯಗಳನ್ನು ಬಳಸಿದ್ರೆ ಕೂಡ ಒಳ್ಳೆಯದು, ಯಾಕಂದ್ರೆ ಅದು ಮನೆಯಲ್ಲೇ ನಾವು ತಯಾರಿಸಿರ್ತೇವೆ, ಅಲ್ಲಿ ಎಲ್ಲೂ ಪ್ರಿಸರ್ವೇಟಿವ್ಸ್ ಇರಲ್ಲ, ಅಡಿಟಿವ್ಸ್ ಇರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ತಯಾರಿಸಿದ ಹಣ್ಣಿನ ರಸಗಳನ್ನು ನಾವು ಬಳಸಬಹುದು. ಯಾವುದೇ ಈ ರಸ್ನ ಅಥವಾ ರೆಡಿಮೇಡ್ ಜ್ಯೂಸ್ಗಳನ್ನು ಬಳಸುವ ಬದಲಾಗಿ ಅದೆಲ್ಲದೂ ಕೂಡ ಫ್ರಿಡ್ಜಲ್ಲಿಟ್ಟು ಸ್ಟೋರೇ ಮಾಡಬೇಕಾಗತ್ತೆ, ಯಾಕಂದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆಗಾಗ್ಗೆ ಮನೆಯಲ್ಲೇ ಮಾಡಿಕೊಂಡಿರುವಂತಹ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಉತ್ತಮ.
2: ಒಳ್ಳೆ ಹೇಳಿದ್ರಿ ಡಾಕ್ಟರ್. ಆಕ್ಚುಲಿ ಈಗಿನ ದಿನದಲ್ಲಿ ಇದು ಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ರಾಗಿ ಜ್ಯೂಸ, ಎಳ್ಳು ಜ್ಯೂಸ, ಇಲ್ಲ ತಂಪಿನ ಬೀಜ ಹೇಳ್ತಾರಲ್ಲ ನಮ್ಮಲ್ಲಿ, ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕ. ಬೊಂಡದ ನೀರು ಇದ್ರೆ
1: ಒಳ್ಳೆದು.
2: ಬೊಂಡಕ್ಕೊಂದು ಎಂತ ಡಿಮಾಂಡ್ ಮಾರ್ರೆ, ಈಗ ಸಾಯಂಕಾಲ ಹೊತ್ತು ಹೋದ್ರೆ ಬೊಂಡ ಖಾಲಿ, ಎಲ್ರು ಈ ಬಿಸಿಲಿಗೆ ಹೋಗಿ ಬೊಂಡನೆ ಕುಡುದು. ಈಗ ಆ ಬೊಂಡು ಬಿಸಿ ಆಗಿರುತ್ತೆ, ಬಟ್ ಸ್ಟಿಲ್ ಓಕೆ, ಒಳ್ಳೇದು ಅಂತ ಆರೋಗ್ಯಕ್ಕೆ. ಅಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿದ್ರೆ ಭಾರಿ ಒಳ್ಳೆ.
1: ಖಂಡಿತವಾಗಿ ಹೌದು.
2: ನೀವು
1: ಅವಾಗೆಲ್ಲ ಮನೆಯಲ್ಲಿ ರಾಗಿ ನೀರು, ಹೆಸರು ನೀರು ಇದನ್ನ ಮಾಡ್ತಾ
2: ಇದ್ರು. ನೀರು
1: ಖಂಡಿತವಾಗಿ ಇವೆಲ್ಲ ದೇಹವನ್ನ ಕೂಡ ತಂಪು ಮಾಡ್ತಾ ಇತ್ತು. ನಾನಾಗ್ಲೇ ಹೇಳಿದಾಗೆ ಹೆಸರು ಹಿಟ್ಟಿನಿಂದ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರೋದಿಲ್ಲ ಈ ಬೇಸಿಗೆಯ ಸಮಯದಲ್ಲಿ. ಅಥವಾ ಹೆಸರಿನ ನೀರನ್ನ ಮಾಡಿ ಕುಡಿಯೋದ್ರಿಂದ ತೀರಾ ಹೆಸರು ಕಾಳು ಒಂದೇ ಅದಕ್ಕೆ ಬೇಕಾಗಿರೋದು. ಹೆಸರು ಕಾಳು, ಕಾಯಿ, ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹೌದು, ರುಚಿಯೂ ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು, ಮತ್ತೆ ಹೆಸರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶಗಳು, ಎಲ್ಲಾ ವಿಟಮಿನ್ಸ್ಗಳು ಕೂಡ ನಮ್ಗೆ ಸಿಗುತ್ತೆ ದೇಹಕ್ಕೆ. ಸೊ ಹಾಗಾಗಿ ಎಲ್ಲೋ ಈ ತರ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದುಗಳೇ ಈಗಿನ ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ.
2: ಆಕ್ಚುಲಿ ನನ್ಗನ್ಸೋದು ಈ ಚಾ ಕಾಫಿ ನಾವು ಬೆಳಿಗ್ಗೆ ಎದ್ದು ಕುಡಿತಲ್ಲ, ಈ ಬಿಸಿಲಿಗೆ ಈ ಬೇಸಿಗೆಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಇಂಥದ್ದು ತಂಪಿನ ಬೀಜದ ನೀರು, ಇಲ್ಲ ಹೆಸರು ನೀರು, ಇಲ್ಲ ರಾಗಿ ನೀರು, ಅಥವಾ ಎಳ್ಳಿನ ಜ್ಯೂಸು ಮನೆಯಲ್ಲೇ ಮಾಡೋದ್ ನಾ ಹೇಳ್ತಾ ಇರ್ಬೋದು, ಎಲ್ಲ ಕುಡ್ದಿರ್ತಲ್ಲ, ನಿಜವಾಗ್ಲೂ ಇಟ್ ಕೀಪ್ಸ್ ದ ಬಾಡಿ ಕೂಲ್.
1: ಖಂಡಿತವಾಗಿ ಈಗ ಆಕ್ಚುಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ ಅನ್ನುವಂಥದ್ದು, ಯಾರು ಜಾಸ್ತಿ ಕಾಫಿ, ಟೀ, ಆಲ್ಕೋಹಾಲ್ ಅನ್ನ ಜಾಸ್ತಿ ಬಳಸಿದ್ರೆ ಈ ಸಮಯದಲ್ಲಿ ಖಂಡಿತ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಅದರ ಬದಲಾಗಿ ಈ ಬೇರೆ ಉತ್ಪನ್ನಗಳು ಏನಿದೆ, ನೀವೀಗ ಹೇಳಿದ್ರಲ್ಲ ತಂಪಿನ ಬೀಜದ ಜ್ಯೂಸ್ಗಳನ್ನ ಬಳಸಬಹುದು, ಅಥವಾ ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ಗಳನ್ನ ಬಳಸಿ ನಾವು ದೇಹವನ್ನ ತಂಪಾಗಿರಿಸಿಕೊಳ್ಬಹುದು. ಖಂಡಿತವಾಗಿ
2: ನೀವಾಗ ಹೇಳಿದ್ರಲ್ಲ ಹಣ್ಣು ತರಕಾರಿ ಎಲ್ಲ ಒಂಚೂರು ಜಾಸ್ತಿ ತಿನ್ನಿ ಅಂತ, ಆ ಫ್ರೆಶ್ ಆಗಿರೋ ಸೊಪ್ಪು ಕಂಡಾಗ ಆಸೆ ಆಗ್ಬಿಡುತ್ತೆ.
1: ಆದ್ರೆ ಸೊಪ್ಪು ತರಕಾರಿಗಳು ಈಗ ನಮ್ಮ ಜನರು ತಗೊಳ್ಲಿಕ್ಕೆ ಸ್ವಲ್ಪ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕಾರಣ ಏನಂದ್ರೆ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಅನ್ನ ಬಳಸಿರ್ತಾರೆ ಅನ್ನೋ ಒಂದು ಭಯದಲ್ಲಿ. ನಾವಿದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಹಾರವಾಗಿ, ಈ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಇದೆಯಲ್ಲ, ಇವೆಲ್ಲವೂ ಕೂಡ ಅಸಿಡಿಕ್ ನೇಚರ್ ಅನ್ನ ಹೊಂದಿರುತ್ತೆ, ಆಮ್ಲೀಯ ನೇಚರ್ ಅನ್ನ ಹೊಂದಿರುತ್ತೆ, ಅದರ ಸ್ವಭಾವ ಆ ತರ ಇರುತ್ತೆ. ಹಾಗಾಗಿ ಇದನ್ನ ನಾವು ಬರೀ ನೀರಲ್ಲಿ ತೊಳೆದ್ರೆ ಖಂಡಿತವಾಗಿ ಆ ಕೀಟನಾಶಕಗಳು ಹೋಗಲ್ಲ. ಸಾಧಾರಣವಾಗಿ ನಾವು ಬಳಸಿರುವ ತರಕಾರಿ ಸೊಪ್ಪುಗಳು ನಾವು ಏನ್ ತಂದಿರ್ತೇವೆ ಹಣ್ಣುಗಳಲ್ಲೂ ಕೂಡ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದಂದ್ರೆ ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಇದು ಮತ್ತೆ ಕಲ್ಲುಪ್ಪನ್ನ ಬಳಸಿಬಿಟ್ಟು ಒಂದು 10 ನಿಮಿಷ ನೀರಿನಲ್ಲಿ ತರಕಾರಿಗಳು, ಸೊಪ್ಪುಗಳು ಅಥವಾ ಹಣ್ಣುಗಳನ್ನು ನೆನೆಸಿಟ್ಟು ಅದನ್ನ ನಾವು ನಂತರ ಸ್ವಚ್ಛ ಮಾಡಿ ತಿನ್ನೋದ್ರಿಂದ ಕೀಟನಾಶಕಗಳನ್ನ ಸುಲಭವಾಗಿ ನಾವು ತೆಗೆದುಹಾಕಬಹುದು. ಹೇಗೆ ಅಂದ್ರೆ, ಈ ಅಡುಗೆ ಸೋಡಾ ಅನ್ನುವಂಥದ್ದು ಆಲ್ಕಲೈನ್ ನೇಚರ್, ಅದು ಅಂದ್ರೆ ಪ್ರತ್ಯಾಮ್ಲೀಯ. ಈ ಕೀಟನಾಶಕ ಅನ್ನುವಂಥದ್ದು, ಪೆಸ್ಟಿಸೈಡ್ಸ್ ಅನ್ನುವಂಥದ್ದು ಅಸಿಡಿಕ್ ಇರುತ್ತೆ. ಸೊ ಹಾಗಾಗಿ ಆ ಅಸಿಡಿಕ್ ನೇಚರ್ ಅನ್ನ ಈ ಆಲ್ಕಲೈನ್ ಆಗಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ತೆಗೆದು ಹಾಕುತ್ತೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪು ತರಕಾರಿಗಳು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಸೋಪ್ ಎಲ್ಲ ಹಾಕಿ ತೊಳೆಯುವಂಥದ್ದು, ಏನೇನೋ ಕೆಮಿಕಲ್ ಎಲ್ಲ ಹಾಕಿ, ಅಥವಾ ತರಕಾರಿಗಳು ತೊಳಿಲಿಕ್ಕೆ ಈಗ ಹೊಸ ತರದ್ದು ಡಿಶ್ ವಾಶ್ಗಳೆಲ್ಲ ಬಂದಿದೆ, ಡಿಶ್ ವಾಶ್ ರೂಪ ತರನೇ ಬಂದಿದೆ ಕೆಲವೊದೆಲ್ಲ. ಆತರ ಕೆಮಿಕಲ್ ಎಲ್ಲ ಬಳಸಿ ಇನ್ನಷ್ಟು ಕೆಮಿಕಲ್ ನ ಹಾಕೊಂಡು ನಾವು ತಿನ್ನೋದಕ್ಕಿಂತ ನಾವೇನ್ ಮಾಡ್ಬೋದಂದ್ರೆ, ಸರಳ ಸುಲಭ ಪರಿಹಾರ ಇದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ.
2: ಅಡುಗೆ ಸೋಡಾ ಅಥವಾ ಕಲ್ಲುಪ್ಪ, ಅಡುಗೆ ಸೋಡಾ ಮತ್ತು ಕಲ್ಲುಪ್ಪ
1: ಎರಡನ್ನೂ ಕೂಡ ಬಳಸಬಹುದು. ಯಾವಾಗ ಅಂದ್ರೆ, ಈ ನೀವು ಈಗ ಇನ್ನೇನು ಸೀಸನ್ ಅಲ್ಲಿ ದ್ರಾಕ್ಷಿ ಬರುತ್ತೆ, ದ್ರಾಕ್ಷಿಗೆ ಹೆಚ್ಚಾಗಿ ಸಿಂಪಡಣೆ ಆಗುತ್ತೆ ಕೀಟನಾಶಕಗಳದ್ದು. ಆ ಸಮಯದಲ್ಲಿ ನೀವೇನ್ ಮಾಡ್ಬೋದಂದ್ರೆ, ಒಂದ್ಸಲ ಮೊದಲನೇದಾಗಿ ನೀರಿನಿಂದ ತೊಳಿಬೇಕು, ತೊಳೆದಾದ್ಮೇಲೆ ಉಪ್ಪಲ್ಲಿ ನೆನೆಸಿ ಇಡಿ ಒಂದ್ 5-10 ನಿಮಿಷ ಕಲ್ಲುಪ್ಪಿನಲ್ಲಿ, ತದನಂತರ ಅಡುಗೆ ಸೋಡದಲ್ಲಿ ಒಂದ್ 5-10 ನಿಮಿಷ ನೆನೆಸಿ ಇಡಿ. ಸೊ ಅವಾಗ ಏನಾಗುತ್ತೆ, ಬಳಸಿರುವಂತಹ ಕೀಟನಾಶಕಗಳು ಒಂದು 90% ಆದ್ರೂ ಖಂಡಿತವಾಗಿ ಹೋಗುತ್ತೆ. ತದನಂತರ ಅದನ್ನ ನಾವು ಬಳಸಬಹುದು ಆಹಾರಕ್ಕೆ. ಹಾಗಾಗಿ
2: ಈಗ ಸೊಪ್ಪನ್ನು ಕೂಡ ಹಂಗೆ ಮಾಡಬಹುದು,
1: ಸೊಪ್ಪನ್ನು ಕೂಡ,
2: ತರಕಾರಿ ಕೂಡ,
1: ತರಕಾರಿ ಸೊಪ್ಪುಗಳನ್ನ. ಈಗ ಕೆಲವು ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳಿಗೆ ಕೀಟನಾಶಕವನ್ನ ಜಾಸ್ತಿ ಹಾಕ್ತಾರೆ, ದೊಪ್ಪ ಎಲೆಯ ಸೊಪ್ಪುಗಳು, ಈ ಪಾಲಕ್ ಸೊಪ್ಪುಗಳು ಅಥವಾ ಈ ಹೂಕೋಸುಗಳಿಗೆ ತೀವ್ರ ಪ್ರಮಾಣದಲ್ಲಿ ಕೀಟನಾಶಕವನ್ನ ಬಳಸ್ತಾರೆ, ಸಿಂಪಡಣೆ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ ನಾವು ನಾವು ಆ ಕೀಟನಾಶಕಗಳನ್ನ ತೊಳೆದು ಹಾಕಿ ಆಹಾರ ತರಕಾರಿಗಳನ್ನ ಬಳಸಬಹುದು. ಅದೇ ರೀತಿ ಹಣ್ಣುಗಳನ್ನು ಕೂಡ, ಹಣ್ಣುಗಳನ್ನ ನಾವು ಖರೀದಿ ಮಾಡುವಾಗ ಕೂಡ ಅದು ಪಕ್ವವಾಗಿದೆಯಾ ಆ ಹಣ್ಣು, ಅಥವಾ ಆ ಹಣ್ಣು ಅನೈಸರ್ಗಿಕವಾಗಿ ಅದು ಹಣ್ಣಾಗಿದೆಯಾ, ಯಾಕಂದ್ರೆ ಹಣ್ಣುಗಳನ್ನು ಕೂಡ ಇವಾಗ ಕೆಮಿಕಲ್ ವಿಧಾನದಿಂದ ರಾಸಾಯನಿಕಗಳ ಬಳಕೆಯಿಂದ ಹಣ್ಣಾಗಿಸ್ತಾರೆ. ಸೊ ಅದೆಲ್ಲ ಲಕ್ಷಣಗಳಿರುತ್ತೆ. ನ್ಯಾಚುರಲ್ ಆದ ಹಣ್ಣ, ನ್ಯಾಚುರಲ್ ಆಗಿ ಹಣ್ಣಾಗಿರುವ ಒಂದು ಹಣ್ಣು ಯಾವ ತರ ಇರುತ್ತೆ ಅಂದ್ರೆ ಅದರಲ್ಲೊಂದು ಒಳ್ಳೆ ಪರಿಮಳ ಇರುತ್ತೆ, ಅದರ ಬಣ್ಣ ಆಕಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ. ಅಂತಹದನ್ನ ನೋಡಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಒಳ್ಳೇದು, ಅದು ಆರೋಗ್ಯಕ್ಕೆ ನಮಗೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಸಹ.
2: ವಾವ್, ಇದೊಂದು ಒಳ್ಳೆ ಮಾಹಿತಿ. ಆಕ್ಚುಲಿ ನಾವೀಗ ಅಂತ ತರಕಾರಿಗಳನ್ನ ತಿಂದೆ ಎಪ್ಪಕಂತೂ ಆತಿಲ್ಲ, ಎಲ್ಲರ ಮನೆಗೂ ತರಕಾರಿ ಬೆಳಕು ಸಾಧ್ಯನೇ ಇಲ್ಲ. ಹೊರಗಿಂದಾನೆ ತರ್ಕ, ಮಾರ್ಕೆಟ್ ಇಂದಾನೆ ತರ್ಕ, ತಂದ ಮೇಲೆ ಡೌಟ್ ಅಲ್ಲಿ ತಿಂಬಕ್ಕಿಂತ ತಿಂಬು ಮುಂಚೆ, ಅಂದ್ರೆ ಅಡುಗೆ ಮಾಡೋ ಮುಂಚೆ ನೀವು ಹೇಳ್ದಂಗೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ, ಇಲ್ಲ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು, ಇದನ್ನ ಹಾಕಿ ನೆನೆಸಿಟ್ಟು ಮತ್ತೆ ತೊಳಿಬಹುದು. ಅಂದ್ರೆ ಒಂದ್ಸಲ ತೊಳೆದು ಹಾಕಕ್ಕ ಅಡುಗೆ ಸೋಡಾ ಕಲ್ಲುಪ್ಪು ಎರಡು ಇದ್ರೆ ಎರಡನ್ನು ಹಾಕಿ ಒಂದ್ಸಲ ಚಂದದಲ್ಲಿ ತೊಳಿಬಹುದು.
1: ಹೆಚ್ಚು ಕೀಟನಾಶಕಗಳನ್ನ ಬಳಸುವಂತಹ ಹಣ್ಣುಗಳು, ಕೆಲವೊಂದು ರೀತಿ ಹಣ್ಣುಗಳು ಮತ್ತೆ ಕೆಲವೊಂದು ರೀತಿ ತರಕಾರಿಗಳಿಗೆ, ನಾನಾಗ್ಲೇ ಹೇಳಿದ ಹೂಕೋಸು, ದ್ರಾಕ್ಷಿ, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಎರಡು ವಿಧಾನಗಳನ್ನು ಅನುಸರಿಸಿ ನಾವು ಉಪಯೋಗ ಮಾಡಬಹುದು.
2: ಓಕೆ ಡಾಕ್ಟರ್, ಈ ಬಿಸಿಲಾಘಾತ ಸನ್ ಸ್ಟ್ರೋಕ್, ಈ ಟೈಮ್ ಅಲ್ಲಿ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್, ಇದು
1: ಎರಡು ಕೂಡ ಹೇಳ್ಬಹುದು, ಸನ್ ಸ್ಟ್ರೋಕ್ ಹೇಳ್ಬಹುದು.
2: ಓಕೆ, ಈ ಟೈಮ್ ಅಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಲ್ಲ, ನಾವು ನಿರ್ಜಲೀಕರಣ ಆದದಕ್ಕೆ ಓಆರ್ಎಸ್ ಎಲ್ಲ ತಕ್ಕಂಕ್ಕೆ ಶುರು ಮಾಡ್ತಾರೆ, ತಕ್ಕಂದು ಒಳ್ಳೇದಾ ಓಆರ್ಎಸ್?
1: ಖಂಡಿತವಾಗಿ ಇದ್ರ ಬಗ್ಗೆ ನಮ್ಗೆ ನಿಜಕ್ಕೂ ತಿಳುವಳಿಕೆ ಬೇಕು. ಈ ಬಿಸಿಲಾಗಾತ ಸಮಯದಲ್ಲಿ ಓಆರ್ಎಸ್ ಅನ್ನೋದೇ ಮದ್ದು. ಓಆರ್ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ, ಇದು ಕೂಡ ಮಾರ್ಕೆಟ್ ನಲ್ಲಿ ಇವಾಗ ಹೆಚ್ಚಿನ ಸ್ಕ್ಯಾಮ್ಗಳು ನಡೀತಾ ಇದೆ. ಏನಂದ್ರೆ ಓಆರ್ಎಸ್ ಅನ್ನುವಂಥದ್ದು WHO ರೆಕಮೆಂಡೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೆಡ್ ಆಗಿರುವಂತಹ ಓಆರ್ಎಸ್ ಗಳನ್ನ ಮಾತ್ರ ಬಳಸಬೇಕು. ಇದೊಂದು ಎಲೆಕ್ಟ್ರೋಲೈಟ್ಸ್. ಸೊ ಯಾವಾಗ ನಮ್ಗೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ನಾವು ಈ ಓಆರ್ಎಸ್ ಗಳನ್ನ ಬಳಸಬಹುದು, ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಖರೀದಿ ಮಾಡುವಾಗಲೂ ಸಹ ನಾವು ಅದರಂದು ಲೇಬಲ್ ನೋಡಬೇಕಾಗತ್ತೆ. ಓಆರ್ಎಸ್ WHO ರೆಕಮೆಂಡೆಡ್ ಇದ್ರೆ ಮಾತ್ರ ತಗೊಳ್ಬೇಕು. ಒಂದ್ ವೇಳೆ ORSL ಅಥವಾ ಬೇರೆ ರೀತಿಯ ಎನರ್ಜಿ ಡ್ರಿಂಕ್ ಆ ತರ ಎಲ್ಲ ಇದ್ರೆ ದಯವಿಟ್ಟು ಬಳಸಬೇಡಿ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ ಸಕ್ಕರೆಯನ್ನ ಕೂಡ ಡೈರೆಕ್ಟ್ ಆಗಿ ಲೇಬಲ್ ಅಲ್ಲಿ ಹಾಕಲ್ಲ, ಇಟ್ ಕಂಟೆಂಟ್ಸ್ ಶುಗರ್ ಅಂತ ಹಾಕಲ್ಲ. ಏನ್ ಹಾಕ್ತಾರೆ ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಸುಕ್ರೋಸ್, ಸ್ಯಾಕ್ರಿನ್ಸ್ ಆ ತರ ಬರ್ದಿರ್ತಾರೆ. ಖಂಡಿತವಾಗಿ ಇದೆಲ್ಲದೂ ಕೂಡ ಸಕ್ಕರೆಯ ಅಂಶಗಳೇ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಚ್ಚಿನವರಿಗೆ ಮನೆಯಲ್ಲಿ ಒಬ್ರಿಗೆ ಅಥವಾ ಇಬ್ಬರಿಗಾದ್ರೂ ಸಕ್ಕರೆ ಕಾಯಿಲೆ ಅಥವಾ BPI ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನೆಯ ಹಿರಿಯರು ಇಂಥದನ್ನೆಲ್ಲ ಬಳಸುವ ಮುಂಚಿತವಾಗಿ ಮೊದಲು ವೈದ್ಯರ ಸಲಹೆ ಮೇಲೆಗೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ.
2: ಇಂಥ ಅಂಶಗಳನ್ನ ನಾವು ಗಮನಿಸೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು, ನಾವು ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತೀವಲ್ಲ, ಇದ್ರಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್.
1: ಹೌದು, ಖಂಡಿತವಾಗಿ ಪೆಪ್ಸಿ, ಕೋಕೋ ಕೋಲಾ ಎಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ ಅಂತ ನಾವು ಹೇಳ್ತೇವೆ. ನಾವು ಅದ್ರದ್ದು ಹಿಂದ್ಗಡೆ ನೋಡಿದ್ರೆ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನ್ಯಾಚುರಲ್ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಅಂತ ಇರುತ್ತೆ. ಎದುರುಗಡೆ ಲೆಮನ್ ಅಂತ ಹಾಕಿರ್ತಾರೆ, ಹೌದಲ್ವಾ? ಸೊ ಆದ್ರೆ ಅದ್ರಲ್ಲಿ ಯಾವುದೇ ಲೆಮನ್ ಅಂಶಗಳು ಇರಲ್ಲ, ಕಂಪ್ಲೀಟ್ ಆಗಿ ಸೋಡದ ಅಂಶಗಳೇ ಇರುತ್ತೆ. ಕಾರ್ಬೋನೇಟೆಡ್ ಡ್ರಿಂಕ್ ಅಂದ್ರೆ ಅದು. ಸೊ ಹಾಗಾಗಿ ಅದರ ಬದಲಾಗಿ ಮನೆಯಲ್ಲೇ ಲಿಂಬೆ ಹುಳಿ ಶರ್ಬತ್ ಮಾಡ್ಕೊಳ್ಬಹುದು, ಪುನರ್ಪುಳಿ ಶರ್ಬತ್ ಮಾಡ್ಕೊಳ್ಬಹುದು.
2: ಪುನರ್ಪುಳಿ ಶರ್ಬತ್ ಸೂಪರ್ ಆಗಿರುತ್ತೆ,
1: ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ.
2: ಹಣ್ಣು ಸಿಗ್ಬೇಕು. ಈಗಂತೂ ನಮ್ ಕುಂದಾಪುರ ಕಡೆ ಅಲ್ಟ ಗುಡ್ಡ ಎಲ್ಲ ಇರುತ್ತಲ್ಲ, ಅಲ್ಲಂತೂ ಪುನರ್ಪುಳಿ ಹಣ್ಣ ಎಲ್ಲ ಕರಿತಿತ್ತು. ಆ ಪುನರ್ಪುಳಿ ಹಣ್ಣು ಫ್ರೆಶ್ ಆಗಿ ತಂದ ಮನೇಲಿ ಒಂಚೂರು ಬೆಲ್ಲ ಹಾಕಿ, ಅಥವಾ ಕೆಲವರು ಸಕ್ಕರೆ ಹಾಕಂತ್ರು, ಬಟ್ ನಂದಂತೂ ಬೆಲ್ಲ ಸ್ಟ್ರಿಕ್ಟ್ಲಿ. ಸೊ ಬೆಲ್ಲ ಹಾಕಿ ಆ ಫ್ರೆಶ್ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಸೂಪರ್ ಆಗಿರುತ್ತೆ.
1: ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ನೀವು ಕೇಳಿರ್ಬಹುದು ಲಾವಂಚದ ಬೇರು ಅಂತ.
2: ಹೌದು,
1: ಖಂಡಿತವಾಗಿ ವೆಟಿವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಲಾವಂಚದ ಬೇರು ಅದು ಕೂಡ ತುಂಬಾನೇ ಒಳ್ಳೇದು. ಅದು ದೇಹವನ್ನ ತಂಪಾಗಿರಿಸ್ತದೆ. ಅದನ್ನು ಕೂಡ ನಾವು ಒಂದೆರಡು ಬೇರನ್ನ ನೀರಿಗೆ ಹಿಂದಿನ ದಿನ ರಾತ್ರಿ ಹಾಕ್ಬಿಟ್ಟು ಮಾರನೇ ದಿನ ಉಪಯೋಗಿಸಬಹುದು, ಅಥವಾ ಕೆಲವರು ಕುದಿಸಿ ಕೂಡ ಆರಿದ್ಮೇಲೆ ಕುಡಿಬಹುದು, ಹಾಗೆ ಸಹ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆಯ ಅಡುಗೆ ಮನೆಯಲ್ಲೇ ಕೆಲವೊಂದು ಮನೆ ಮದ್ದಿನ ಪರಿಹಾರಗಳಿದೆ, ಈಗ ಈ ಜೀರಿಗೆ ನೀರು, ಅದು ದೇಹಕ್ಕೆ ಕೂಡ ತಂಪು, ನಿಮ್ಮ ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಉರಿಮೂತ್ರದಂತ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ, ತಲೆ ಸುತ್ತು ತಲೆ ತಿರುಗುವಂತದ್ದು, ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಅನುಸರಿಸಬಹುದು. ಎಳುನೀರು, ಈಗ ನೀವು ಆವಾಗಲೇ ಹೇಳಿದಾಗೆ ಹೊರಗಡೆ ಈಗ ನಾವು ಎಳ್ನೀರು ಕುಡಿರಿ ಅಂತ ಹೇಳ್ತೇವೆ, ಎಳ್ನೀರು ತುಂಬಾ ಕಾಸ್ಟ್ಲಿ ಇದೆ. ಹೌದು, ಸಿಕ್ತಾನು ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಆದ್ರೆ ಸಿಗೋದು ಇಲ್ಲ ಕೂಡ, ಸಂಜೆಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿಕೊಂಡು ಕೂಡ ನಾವು ದೇಹವನ್ನ ತಂಪಾಗಿರಿಸ್ಕೊಳ್ಬಹುದು. ನೀವು ಇನ್ನೊಂದು ಕೇಳಿರ್ಬೋದು, ಗೋಂದ್ ಅಂತ ಹೇಳಿ, ಗೋಂಡ್ ಅಂಟು ಅಂತ ಹೇಳ್ತಾರೆ, ಈ ಬಾಣಂತಿ ಅತ್ತಿಯರಿಗೆ ಗರ್ಭಿಣಿಯರಿಗೆ ಅಂಟಿನುಂಡೆ ಅಂತ ಮಾಡ್ಕೊಡ್ತಾರೆ, ಅದು ಕೂಡ ದೇಹಕ್ಕೆ ತಂಪು. ಅದನ್ನ ನೀರಲ್ಲಿ ನೆನೆ ಹಾಕಿ ಮಾರನೇ ದಿನ ಅದು ತಂಪಿನ ಬೀಜದ ಹಾಗೆ ಉಬ್ಕೊಳ್ಳುತ್ತೆ. ಅದನ್ನ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಹಣ್ಣಿನ ರಸಗಳಿಗೆ ಹಾಕಿ ಪಡೆದುಕೊಳ್ಬಹುದು. ಅದರಿಂದ ಕೂಡ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ.
2: ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್ ನೀವು. ಈಗ 2 ಲೀಟರ್ ಸಾಫ್ಟ್ ಡ್ರಿಂಕ್ಸ್, 5 ಲೀಟರ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಕ್ಕ ಬಂದು ಕುಡಿತಾರಲ್ಲ, ಅವರು ಬಂಡಕ್ಕೆ 60 ರೂಪಾಯಿ ಕೊಟ್ಟು ಕುಡಿಲ ಅಲ್ಲ. ಅದರೊಟ್ಟಿಗೆ ಬೊಂಡದ ಗಂಜು ಸಿಕ್ಕತ್ತ, ಹೊಟ್ಟೆಯೂ ಒಂಚೂರು ತುಂಬತ್ತ, ಬಾಯಾರಿಕೆಯೂ ನೀಗತ್ತ, ದೇಹಕ್ಕೂ ತುಂಬಾ ಒಳ್ಳೇದ. ಸೊ ವಿ ಹ್ಯಾವ್ ಟು ಡಿಸೈಡ್ ನಾನು ಯಾವ್ದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೆ ಎಂಬುದು. ಅಲ್ಲಿ ದುಡ್ಡು ಬರ್ತಿಲ್ಲ, ಆರೋಗ್ಯ ಅಂತ ಬಂದಾಗ ಓಕೆ ನಾನು ಇದನ್ನ ಕುಡಿತೆ, ತೊಂದ್ರೆ ಇಲ್ಲ. ನಾವು ಯಾವ್ದಾವ್ದಕ್ಕೂ ಖರ್ಚು ಮಾಡುತ್ತ, ಒಂದ್ ಬೊಂಡಕ್ ಹಾಕೋಕಾತಿಲ್ಲ, ಹೋಗ್ಲಿ ಒಂದ್ ನಿಂಬೆಹಣ್ಣು ತಂದು ಜ್ಯೂಸ್ ಮಾಡ್ಕೊಂಬಾತಿಲ್ಲ, ನಿಂಬೆಹಣ್ಣಿಗೆ 10 ರೂಪಾಯಿಗೊಂದು, 15 ರೂಪಾಯಿಗೊಂದು, 20 ರೂಪಾಯಿಗೊಂದು. ಬಟ್ ಆಕ್ಚುಲಿ ನಿಂಬೆಹಣ್ಣಿಗೆ ಅದು ಶಕ್ತಿಯೇ ಇದೆ. ತುಂಬಾ ಜನ ಇದು ನಾನು ನೋಡಿದೀನಿ, ಬೊಂಡ ಕುಡಿರಿ ಅಂದ್ರೆ ಬೊಂಡ ಜ್ಯೂಸ್ ಕುಡುಕು ಹತ್ರ, ಅದು ಫ್ರೀಜರ್ ಎಲ್ಲ ಅಥವಾ ಐಸ್ ಎಲ್ಲ ಇಟ್ಟಿರೋದು, ಲೈಕ್ ಇರುತ್ತೆ ಒಂದು ಬೊಂಡ ಜ್ಯೂಸ್. ನಾನು ಕೇಂಬುದು ಬೊಂಡಕ್ಕೆ 60 ರೂಪಾಯಿ, ಬೊಂಡ ಜ್ಯೂಸ್ಗೆ 20 ರೂಪಾಯಿ ಅಂದ್ರೆ ಅದ್ರ ಬೊಂಡದ ನೀರ್ ಎಷ್ಟಿತ್ತು ಒಂಚೂರು ಯೋಚನೆ ಮಾಡಿ. ಅದು ಲೆಮನ್ ಫ್ಲೇವರ್ ಅಲ್ಲಿ ಇರುತ್ತೆ ಹೆಚ್ಚಾಗಿ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಏನು ನಾವು ತಗೊಳ್ತೀವಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಏನ್ ಅದ್ರಲ್ಲಿ ಮಿಸ್ಸಿಂಗ್ ಅನ್ನೋದನ್ನ ಒಂಚೂರು ಟ್ಯಾಲಿ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತ. ಸೊ ಈ ಟೈಮಲ್ಲಂತೂ ನಮ್ಮ ದೇಹವನ್ನ ತಂಪಿರಿಸುವಂತ ಆಹಾರವನ್ನ ತಗೊಳ್ಳೋದು ಅತ್ಯಗತ್ಯ.
1: ಖಂಡಿತವಾಗಿ ಹೌದು. ಹಾಗಾಗಿ ಆದಷ್ಟು ಪರಿಹಾರ ಮಾರ್ಗಗಳನ್ನ ನಾವು ಮನೆಯಲ್ಲೇ ಬಳಸೋದ್ರ ಮೂಲಕ ನಾವು ಕೆಲವೊಂದು ರೀತಿಯ ಕಾಯಿಲೆಗಳನ್ನ ಕೂಡ ತಡೆಗಟ್ಟಬಹುದು. ಯಾಕಂದ್ರೆ ಈಗ ನಾವು ದೇಹ ತಂಪು ಮಾಡಬೇಕಂತ ಹೇಳಿ ಹೆಚ್ಚಾಗಿ ತಂಪು ಪಾನೀಯಗಳನ್ನ ತೆಗೆದುಕೊಂಡ್ರು ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆಗಳಿಗೆ ಎಡವು ಮಾಡಿಕೊಡುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಹಣ್ಣು ತರಕಾರಿಗಳ ಪಾನೀಯಗಳನ್ನ ಬಳಸಿದ್ರೇನೆ ತುಂಬಾನೇ ಒಳ್ಳೇದು.
2: ಓಕೆ ಡಾಕ್ಟರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮುನ್ನೆಚ್ಚರಿಕೆ ಅಂತ, ಎಂತ ಕುಡಿದ್ರೆ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಇಂಪಾರ್ಟೆಂಟ್ ಬಿಸಿಲಾಘಾತದಿಂದ ಸಫರ್ ಅಪ್ ಯಾರಕ್ಕೆ ಅಂದ್ರೆ ನಮ್ಮ ದೇಹ, ಅದರಿಂದ ನಾವು ಅಲ್ಲ. ಸೊ ಅದನ್ನು ಕೂಲಾಗಿ ನಾವು ಹ್ಯಾಂಗ್ ಇಟ್ಕೊಂಡ್ಕ. ಈವನ್ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್ ಆಗ್ತ. ಈ ಟೈಮ್ ಅಲ್ಲಿ ನೀವು ನೈಲಾನ್, ಪಾಲಿಸ್ಟರ್, ಜಿಗಿಮಿಗಿ ಪಗಿಮಿಗಿದೆಲ್ಲ ಹಾಕೊಂಡ್ರೆ ಎಷ್ಟೊತ್ತು ತೆಗೆದು ಬಿಚ್ಚು ಬಿಸಾಡೋದಂಬಾಗತ್ತ. ಅದಕ್ಕಿಂತ ಕಾಟನ್, ಖಾದಿ ಇಂಥವುಗಳನ್ನ ಹಾಕೊಂಡ್ರೆ ಎಷ್ಟೊತ್ತು ಹಾಕೊಂಡ್ರು ಯು ವಿಲ್ ಫೀಲ್ ಕೂಲ್, ಚೆನ್ನಾಗಿ ಅನಿಸ್ತಿದೆ, ಆ ಫೀಲ್ ಅನ್ನೋದು ಒಂಥರ ಲೈಕ್ ಇರುತ್ತೆ. ಸೊ ಈ ಡ್ರೆಸ್ ಗಳು ಕೂಡ ಇಂಪಾರ್ಟೆಂಟ್ ಆಗ್ತದೆ.
1: ಖಂಡಿತವಾಗಿ ಇದು ತ್ವಚೆಗೂ ಕೂಡ ಒಳ್ಳೆಯದು. ಇತ್ತೀಚಿನ ಈ ಬಿಸಿಲಿನ ಸಮಯದಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳು, ಸಾಫ್ಟ್ ಕಾಟನ್ ಬಟ್ಟೆಗಳು, ಹತ್ತಿ ಬಟ್ಟೆಗಳು ಅಂತ ನಾವೇನ್ ಹೇಳ್ತೇವೆ, ಅಥವಾ ಈ ಕೈಮಗ್ಗದಿಂದ ತಯಾರು ಮಾಡಿರುವಂತಹ ಈ ಖಾದಿ ಬಟ್ಟೆಗಳು, ಇವೆಲ್ಲವೂ ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿಲಿನಿಂದ ಕೂಡ ನಮಗೆ ರಕ್ಷಣೆಯನ್ನು ನೀಡ್ತದೆ, ಸನ್ ಟ್ಯಾನ್ ಕೂಡ ಕಡಿಮೆ ಆಗ್ತದೆ ನಿಮಗೆ. ಸೊ ಇಂತಹ ಬಟ್ಟೆಗಳನ್ನ ಬಳಸಬಹುದು. ಹಗುರವಾದ ತಿಳಿ ಬಣ್ಣದ, ಆದಷ್ಟು ಗಾಢ ಬಣ್ಣದ ಬಟ್ಟೆಗಳನ್ನು ಕೂಡ ಬಳಸಬೇಡಿ. ಕಪ್ಪು ಬಣ್ಣದ ಬಟ್ಟೆಗಳು, ಈ ಕಪ್ಪು ಬಣ್ಣ ಅನ್ನುವಂಥದ್ದು ಸನ್ ರೇಸ್ ಅನ್ನ ಮತ್ತಷ್ಟು ಹೀರ್ಕೊಳ್ಳುತ್ತದೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಆದಷ್ಟು. ಬರೀ ಹೊರಗಿನ ಬಟ್ಟೆ ಮಾತ್ರ ಅಲ್ಲ, ಮೈಯ ಒಳಗಡೆಯ ಒಳಬಟ್ಟೆಗಳು ಕೂಡ ಗಾಢ ಬಣ್ಣದ ಒಳಬಟ್ಟೆಗಳನ್ನ ಬಳಸಬೇಡಿ. ನೈಲಾನ್ ಬಟ್ಟೆಗಳನ್ನೆಲ್ಲ ಬಳಸಬೇಡಿ, ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಬಳಸಿ, ಅಥವಾ ಖಾದಿ ಬಟ್ಟೆಯನ್ನು ಬಳಸಿದ್ರೆ ಅದು ಇನ್ನೂ ಸಹ ಉತ್ತಮ. ಈ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗಳಲ್ಲಿ ನಿಮಗೆ ಖಾದಿ ಬಟ್ಟೆಗಳು ಕೂಡ ಸಿಗ್ತದೆ, ಅತಿ ಕಡಿಮೆ ಬೆಲೆಗಳಲ್ಲಿ ಸಿಗ್ತದೆ, ಅದನ್ನು ಕೂಡ ಬಳಸಬಹುದು. ಹಾಗಾಗಿ ಇಂತಹ ಬಟ್ಟೆಯ ಬದಲಾವಣೆಯಲ್ಲಿಯೂ ಕೂಡ, ಬಟ್ಟೆಯ ವಿಚಾರದಲ್ಲಿಯೂ ಕೂಡ, ಯಾಕಂದ್ರೆ ಈಗ ಹೀಟ್ ಅಂತ ಬಂದ ಕೂಡಲೇ ನಾವು ಬರೀ ಎಸಿ ಕೂಲರು ಅಥವಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಅದು ಪರಿಹಾರ ಮಾತ್ರ ಅಲ್ಲ, ನಾವು ಸ್ಕಿನ್ ಕೇರ್ ಕೂಡ ಮಾಡಬೇಕಾಗತ್ತೆ. ಸೊ ಸ್ಕಿನ್ ಕೇರಿಗೆ ನೀವು ಬಟ್ಟೆ ಮಾತ್ರ ಅಲ್ಲದೆ ನೀವು ಸ್ಕಿನ್ಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ಗಳು, ಕೆಮಿಕಲ್ ಇಲ್ಲದೆ ಇರುವಂತಹ ಸನ್ಸ್ಕ್ರೀನ್ಗಳನ್ನು ಬಳಸೋದ್ರಿಂದ ಕೂಡ ಆನ್ ಆಗುವಂತದನ್ನ ಕೂಡ ತಪ್ಪಿಸ್ಕೊಳ್ಬಹುದು.
2: ಅದ್ರ ಜೊತೆಗೆ ನೀವು 2-ವೀಲರ್ ಎಲ್ಲ ತುಂಬಾ ಬಳಸ್ತೀರಿ ಅಂತ ಆದ್ರೆ ಕೈಗೆ ಗ್ಲೌಸ್ ಗಳನ್ನ ಹಾಕೊಳ್ಬಹುದು, ಮುಖವನ್ನ ಕವರ್ ಮಾಡ್ಕೊಳ್ಳಕ್ಕಾಗತ್ತೆ. ನಿಮ್ಮ ಬಾಡಿ ಯಾವ್ದು ಕೂಡ ಓಪನ್ ಇಲ್ಲದೆ ಇರೋ ಅಂತ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಇಲ್ಲಾಂದ್ರೆ ಎಂತಾಗತ್ತಂದ್ರೆ ಒಂದ್ ಕಡೆ ಬಿಳಿ ಇನ್ನೊಂದ್ ಕಡೆ ಕಪ್ಪು, ಸ್ಕಿನ್ ನಂದೇನಾ ಅನ್ನೋಂಥದ್ದು ಈ ಟ್ಯಾನ್ ಇಂದ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಅದಕ್ಕೆ ಮಾತ್ರ ಅಲ್ಲ, ಈ ಟ್ಯಾನ್ ಆಗೋದ್ರಿಂದ ಉರಿಯೋದು ಅಥವಾ ಗುಳ್ಳೆಗಳಾಗೋದು, ಇಂಥದ್ದೆಲ್ಲ ಸಮಸ್ಯೆಗಳು
1: ರ್ಯಾಶಸ್ಗಳು ಆಗ್ತದೆ. ಹಾಗಾಗಿ ನಾವು ಆದಷ್ಟು ತಿಳಿ ಹಗುರವಾದ ಬಣ್ಣದ ಬಟ್ಟೆಗಳನ್ನ ಬಳಸಿ, ಆದಷ್ಟು ಮೈ ಮುಚ್ಚುವ ಬಿಸಿಲಿಗೆ ಒಡ್ಡದೇ ಇರುವಂತಹ ಬಟ್ಟೆಗಳನ್ನ ಧರಿಸಿದ್ರೇನೆ ಉತ್ತಮ.
2: ಇನ್ನೊಂದು ನೆನ್ಪು ಮಾಡಿದ್ ನೀವು ಬೆವರ್ಸಾಲೆ, ಈ ಸೀಸನ್ ಇದು ದೊಡ್ಡ ಸಮಸ್ಯೆ ಅದು, ಆ ಬೆವರ್ಸಾಲೆ ಪಾಪ ಅದಾದವ್ರಿಗೆ ಗೊತ್ತು ಅದ್ರ ಕಷ್ಟ ಎಂತ ಅಂತ ಹೇಳ್ಕೊಂಡು. ಸೊ ಅದಕ್ಕೂ ಕೂಡ ಇಂಥದ್ದೆಲ್ಲ ಸೊಲ್ಯೂಷನ್ ಆಗುತ್ತೆ.
1: ಖಂಡಿತವಾಗಿ ಹೌದು. ನಾನು ಆಗ್ಲೇ ಹೇಳಿದ ಹಾಗೆ ಮನೆಯಲ್ಲೇ ಕಡಲೆ ಹಿಟ್ಟು, ಹೆಸರು ಹಿಟ್ಟನ್ನ ಮಾಡಿಕೊಂಡು ಅದರಿಂದ ಸ್ನಾನ ಮಾಡುವಂಥದ್ದು, ಅಥವಾ ಚಂದನದ ಪೌಡರ್ ಅಥವಾ ಚಂದನದ ತುಂಡು ಏನಾದರೂ ಸಿಕ್ಕಿದ್ರೆ ನಿಮಗೆ ಅದನ್ನ ತೇದಿ ಲೇಪ ಮಾಡಿ ಮೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂಡ ನಿಮ್ಗೆ ಆ ಬೆವರ್ಸಾಲೆಗೆ ಪರಿಹಾರ ಸಿಗುತ್ತೆ. ಮತ್ತೆ ನೀವು ಕೇಳಿರ್ಬೋದು, ತುಂಬಾ ಬಿಸಿಲಿನ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಬೇವಿನ ಮರದ ನೆರಳಿನ ಅಡಿಯಲ್ಲಿ ತಂಪು ಮಾಡ್ಕೊಳ್ತಾ ಇದ್ರಂತೆ. ಈಗ ಬೇವಿನ ಮರ ನಿಮ್ಗೆ ಏನು ಕಾಣ್ಲಿಕ್ಕೆ ಸಿಗ್ತದೆ ಆಗ್ತಾ ಇಲ್ಲ. ಆದ್ರೆ ಆದಷ್ಟು ಬೇವಿನ ಮರಗಳೆಲ್ಲಾದ್ರೂ ಸಿಕ್ಕಿದ್ರೆ ಒಂದಿಷ್ಟು ಬೇವಿನ ಎಲೆಗಳನ್ನ ತೆಗೆದುಕೊಂಡು ಬನ್ನಿ, ಅದನ್ನ ಚೆನ್ನಾಗಿ ರುಬ್ಬಿ ಅದನ್ನ ಕೂಡ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಪರಿಹಾರ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಗೆ ತಿಳಿದಿರುವ ಹಾಗೆ ಈ ಸಮಯದಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಕಾಯಿಲೆ ಏನಂದ್ರೆ ಈ ಚಿಕನ್ ಪಾಕ್ಸ್ ಇರ್ಬೋದು, ಅಮ್ಮ ಅಥವಾ ಗೋರ ಏನ್ ಹೇಳ್ತೀರಾ ನೀವು, ಅಥವಾ ಕಾಲುಬಾಯಿ ರೋಗ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೇವೆ, ಇವೆಲ್ಲವೂ ಕೂಡ ಈ ಶೆಕೆಯ ಸಮಯದಲ್ಲಿ ಈ ಸಮಯದಲ್ಲೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ವ್ಯಾಕ್ಸಿನ್ಗಳು ಇದೆ, ವ್ಯಾಕ್ಸಿನ್ಗಳನ್ನಂತೂ ಖಂಡಿತವಾಗಿ ಪಡೆದುಕೊಳ್ಬೇಕು. ವ್ಯಾಕ್ಸಿನ್ಗಳು ತೆಗೆದುಕೊಂಡ ಮೇಲೂ ಕೂಡ ಕೆಲವರಿಗೆ ಬರುವ ಸಾಧ್ಯತೆಗಳು ಒಂದು 5-10% ಪ್ರಮಾಣದಲ್ಲಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ತರ ಮನೆ ಮದ್ದುಗಳನ್ನ ಬಳಸಿ ಆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಚರ್ಮದಲ್ಲಿ ಗುಳ್ಳೆಗಳೆಲ್ಲ ಇದ್ರೆ ಈ ತರ ಹಿಟ್ಟುಗಳನ್ನೆಲ್ಲ ಬಳಸೋದ್ರಿಂದ ಉಪಶಮನ ಉರಿಯ ಶಮನಕ್ಕೆ ಸಹಕಾರಿಯಾಗಿದೆ.
2: ಮತ್ತೆ ಎನರ್ಜಿ ಉಳಿಸ್ಕೊಳ್ಳೋಕೆ ನೀರನ್ನ ಕುಡಿತಾ ಇರಬೇಕು
1: ಖಂಡಿತವಾಗಿ.
2: ಈ ಜ್ಯೂಸಸ್ ಎಲ್ಲ ಆಯ್ತಲ್ಲ, ನಾರ್ಮಲ್ ವಾಟರ್ ನೀವ್ ಯಾವ ನೀರ್ ಕುಡಿತೀರಿ ಆ ನೀರನ್ನ ಪದೇ ಪದೇ ನೆನಪಲ್ಲಿ ಕುಡಿತಾ ಇದ್ರೆ ಎನರ್ಜಿ
1: ಖಂಡಿತವಾಗಿ. ಬಾಯಾರಿಕೆ ಇಲ್ಲದಿದ್ರು ಸಹ ಸ್ವಲ್ಪ ಅರ್ಧ ಗಂಟೆಗೊಮ್ಮೆ ಆದ್ರೂ ಸ್ವಲ್ಪ ನೀರನ್ನ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಳಬೇಕು.
2: ಅಲ್ದಾ, ನಂಗೆ ನೀರ್ ಕುಡುವುದಿಲ್ಲ, ನಂಗೆ ಬ್ಯಾಡ ಅಂಬರೆಲ್ಲ ಈಗ ಬೇಕಂಬಾಗ ಆತ, ಅಷ್ಟು ಬಾಯಾರಿಕೆ ಆತಿರುತ್ತ. ಬಟ್ ಸ್ಟಿಲ್ ನಿಮ್ಮ ಬೆವರುನಲ್ಲಿ ನೀವು ಕುಡ್ದದ ನೀರು ಎಲ್ಲ ನೀರಿನ ಅಂಶ ಎಲ್ಲ ಹೋತ ಇಪ್ಪುದ್ರಿಂದ ಆದಷ್ಟು ಜಾಸ್ತಿ ನೀರು ಕುಡೀರಿ. ಡಾಕ್ಟ್ರೆ, ಈಗ ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ಗೆ ಸರ್ಕಾರ ಏನಾದ್ರು ಕ್ರಮ ಕೈಗೊಂಡಿತ?
1: ಖಂಡಿತವಾಗಿ. ಈ ಅತ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಿರುವ ಪ್ರದೇಶಗಳಾದ ಯಾದಗಿರಿ, ವಿಜಯಪುರ ಅಥವಾ ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಇಲ್ಲೆಲ್ಲ ಬಿಸಿಲು ಆಲ್ರೆಡಿ 40-41 ಡಿಗ್ರಿಗಿಂತನೂ ಹೆಚ್ಚಾಗಿದೆ ತಾಪಮಾನ. ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಸ್ಪೆಷಲ್ ವಾರ್ಡ್ ಫಾರ್ ಹೀಟ್ ಸ್ಟ್ರೋಕ್ಗೆ ಕಾಯ್ದಿರಿಸಲಾಗಿದೆ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಕಾರ್ನರ್ ಅಂತ ಕೂಡ ತೆರೆಯಲಾಗಿದೆ. ಸುಸ್ತು ಅಥವಾ ನಿತ್ರಾಣಗೊಂಡು ಬರುವ ರೋಗಿಗಳಿಗೆ ತಕ್ಷಣವೇ ORS ದ್ರಾವಣ ನೀಡಿ ಚಿಕಿತ್ಸೆ ಆರಂಭಿಸಲಿಕ್ಕೆ ಕೂಡ ಅದು ಸಹಕಾರಿಯಾಗುತ್ತೆ. ಅಂದ್ರೆ ಈ ಕೆಲವರು ಸುಸ್ತಂತ ಬರ್ತಾರೆ, ತಲೆ ತಿರುಗ್ತಾ ಇದೆ ಅಂತ ಬಂದ ಕೂಡ್ಲೇನೆ ORS ಅನ್ನುವಂಥದ್ದು ಕೊಟ್ಟು ಅವರನ್ನು ಒಂದ್ಸಲ ಸ್ಟೇಬಲ್ ಮಾಡುವಂಥದ್ದು, ನಂತರ ಅವರ ಸಾಮಾನ್ಯ ತಪಾಸಣೆಯನ್ನು ಕೈಗೊಂಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡುವಂಥದ್ದು. ಯಾಕಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ತಲೆ ತಿರುಗಿ ಬಿದ್ದು ಅನಾಹತ ಆಗೋದಕ್ಕಿಂತ ಸಮೀಪದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅದಕ್ಕೆ ಪರಿಹಾರ ಪಡೆದುಕೊಳ್ಳುವುದು ಒಳ್ಳೆಯದು. ಇದು ಆರೋಗ್ಯ ಇಲಾಖೆ ವತಿಯಿಂದ ಆಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಆಯುಷ್ ಇಲಾಖೆ ವತಿಯಿಂದ ಕೂಡ ಹೆಲ್ತ್ ಫ್ಲೈಯರ್ಸ್, IEC ಕಾರ್ಯಕ್ರಮಗಳನ್ನು ಈ ತರ ಆರಂಭಿಸಲಾಗಿದೆ. ಹೌದು
2: ಅಲ್ಲ, ನೀವ್ ಹೇಳತ್ತಿಗೆ ಇನ್ನೊಂದ್ ನೆನಪಾಯ್ತು ಮಾರ್ರೆ, ಈಗ ಟೀಚರ್ಸ್ ನೆಲ್ಲ ಸೆನ್ಸಸ್ ಈಗ ಹಾಕಿರಿ. ಈ ಬಿಸಿಲಂಗ್ ಅವ್ರ ಮನೆ ಹೊತ್ತಿ ಇಳಿಕ. ಸೊ ಎಲ್ಲ ಟೀಚರ್ಸ್ಗಳೇ ಕೆಮಿ ಕೊಟ್ಟು ಕೇಳಿ ನಮ್ದು ಒಂದೇ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಅಂತ ಕೇಳ್ರೆ, ಆದಷ್ಟು ನೀರ್ ಕುಡೀರಿ, ಮತ್ತೆ ನೀವು ಹಾಕೋ ಬಟ್ಟೆಗಳು ನಿಮ್ಮ ದೇಹವನ್ನ ಪೂರ್ತಿ ಕವರ್ ಮಾಡುವಂಗಿರ್ಲಿ. ಲೇಡೀಸ್ ಆದ್ರೆ ಸೀರೆ ಉಟ್ಕೊಂಡೆ ಹಾಪ್ಗೂ ಸಾಕು, ಬಟ್ ಅದ್ರ ಮೇಲೆ ಇನ್ನೊಂದು ಹಾಕೊಳ್ಳೋದು ಸಿಕ್ಕುತ್ತೆ, ಕೈಗೆ ಗ್ಲೌಸ್ ಸಿಕ್ಕುತ್ತೆ. ಹಿಂಗಿದ್ನಲ್ಲ ಆದಷ್ಟು ಬಳಸಿ, ಮತ್ತೆ ನೀರನ್ನ ಪದೇ ಪದೇ ಕುಡಿತಾ ಇರಿ.
1: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಕೂಡ ಇರಲಿ,
2: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಇಟ್ಕೊಂಡು ಹಾಗೆ ನೀವು ಮನೆ ಹೊತ್ತಿಡೋದನ್ನ ಒಂದೇ ಅರ್ಲಿ ಮಾರ್ನಿಂಗ್ ಒಂದು 10 ಒಳಗೆ, ಸಂಜೆ 4 ಮೇಲೆ ಈ ಟೈಮಲ್ಲಿ ಇಟ್ಕೊಂಡು ಉಳಿದ ಕೆಲಸಗಳನ್ನ ನೀವು ಮಧ್ಯದಲ್ಲಿ ಮಾಡಬಹುದು, ಒಳಗಡೆ ಕೂತ್ಕೊಂಡು ಮಾಡುವಂತದ್ದು ಆತರ ಏನಾದ್ರೂ ನೀವು ಬೈಫಕೇಶನ್ ಮಾಡ್ಕೊಂಡ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆ. ತುಂಬಾ ಕಷ್ಟ ಅವರಿಗೆ, ಎಷ್ಟೊಂದು ಮನೆ ಹೊತ್ತಿಳಿಕ ಅದು ಈಸಿ ಇಲ್ಲ. ಸೊ ಹಾಗಾಗಿ ಸೆನ್ಸಸ್ ಅವರು ಇದನ್ನೊಂದು ಮಾಡ್ರೆ ಬಾರಿ ಒಳ್ಳೇದಿತ್ತು, ಅಲ್ಲ ಡಾಕ್ಟರ್?
1: ಖಂಡಿತವಾಗಿ ಖಂಡಿತವಾಗಿ. ಹೌದು.
2: ಓಕೆ, ಸೊ ನಾವು ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್, ಬಿಸಿಲಾಘಾತ ಇದ್ರ ಬಗ್ಗೆ ಹೇಳುದೆಲ್ಲ ಹೇಳಿ ಆಯ್ತಾ ಈಗ?
1: ಹೌದು
2: ಅಲ್ದಾ, ಒಳ್ಳೆ ಮಾಹಿತಿಯನ್ನ ಕೊಟ್ಟರು ಡಾಕ್ಟರ್ ಶಿಲ್ಪಾ ಅವರು. ಅವರೇ ಹೇಳದ್ದ ಮೇಡಮ್, ನಾವು ಇದೊಂದು ಶೋ ಮಾಡುವ, ಯಾಕಂದ್ರೆ ಎಲ್ಲ ಕಡೆ ಆಘಾತ ಅಪಘಾತಗಳು ಎಲ್ಲ ಆತೈತ್ ಈ ಬಿಸಿಲಾಘಾತದಿಂದ ಅಂತ. ನಂಗೆ ಇದು ಬಹಳ ಅನುಭವ ಆಗಿದ್ರಿಂದ ಬನ್ನಿ ಮೇಡಮ್, ಫಸ್ಟ್ ಇದೊಂದು ಶೋ ಮಾಡೋಣ, ಜನರಿಗೆ ಇದೊಂದು ಮಾಹಿತಿ ಕೊಡುವ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಈ ಮುನ್ಸೂಚನೆ ತಕ್ಕಂದೇ ಮರ್ತೋಯ್ಬಿಡುತ್ತ, ಅದರಲ್ಲೂ ನೀವು ಕಾರ್ನೆಲ್ಲ ಬಿಸಿಲಂಗೆ ಇಡುವುದಾದ್ರೆ ಮೇಡಮ್ ಹೇಳಿದಂತಹ ಕೆಲವು ಎಚ್ಚರಿಕೆ ಇದೆಲ್ಲ ದಯವಿಟ್ಟು ಫಾಲೋ ಮಾಡಿ. ತುಂಬಾ ಇಂಪಾರ್ಟೆಂಟ್, ಸಣ್ಣ ಸಣ್ಣ ಎಚ್ಚರಿಕೆಗಳು ದೊಡ್ಡ ದೊಡ್ಡ ಸಹಾಯವನ್ನ ಮಾಡ್ತದೆ. ಸೊ ಡಾಕ್ಟರ್ ಶಿಲ್ಪಾ ಅವರು, ನಮ್ಮ ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿ, ಇವರಿಗೆ ಅನಂತ ಅನಂತ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಓಕೆ ಕೇಳುಗ್ರೆ, ಬಿಸಿಲಾಘಾತ ಹೊರಗಡೆ ಹೋಪತಿಗೆ ಒಂದು ಕ್ವಾಡಿ ಹಿಡ್ಕೊಂಡೆ ಹೋಯ್ನಿ, ಆದಷ್ಟು ಈ ಟೈಮಲ್ಲಿ ಹೊರ ಹೋಪದನ್ನ ಅವಾಯ್ಡ್ ಮಾಡಿ. ಕೆಲವು ಸಲ ಅನಿವಾರ್ಯ ಆತು, ಹೊಯ್ಕೆ ಆತ್ತ, ಆಗ ಎಂತೆಲ್ಲ ಮಾಡ್ಕು ಮುಂಜಾಗ್ರತೆ ನಾವು ಹೇಳಿತಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ, ಇದನ್ನ ದಯವಿಟ್ಟು ಫಾಲೋ ಮಾಡಿ. ಜಾಸ್ತಿ ನೀರು ಕುಡೀರಿ, ಮನೆಯಲ್ಲೇ ಮಾಡಿರುವ ಜ್ಯೂಸನ್ನು ಕುಡೀರಿ. ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸು, ಇಲ್ಲ ಹೆಸರು ಜ್ಯೂಸು, ಇಲ್ಲ ತಂಪಿನ ಬೀಜ ಜ್ಯೂಸು. ಸೊ ಇಂಥವನ್ನೇ ಮಾಡಿ, ಮಕ್ಕಳು ಬೇಡ ಅಂತೋ ಆದ್ರೂ ಅವರಿಗೆ ಬೈದಾರೋಡಿಲ್ಲ, ದಯವಿಟ್ಟು ಈ ಜ್ಯೂಸ್ ಅನ್ನ ಕುಡಿಸಿ. ಅವರು ಉಳಿದ ಈ ಸಾಫ್ಟ್ ಡ್ರಿಂಕ್ಸ್ ಗಳಿಗೆ ಎಂದಾಗ ಆದಷ್ಟು ಅವಾಯ್ಡ್ ಮಾಡೋ ಕಾರಣ ಹಂಗೆ ಫ್ರಿಡ್ಜ್ ಅಲ್ಲಿ ಇಪ್ಪದೆಲ್ಲ ಈ ಹೊತ್ತಿಗೆ ಲೈಕ್ ಅನ್ಸುತ್ತ, ಅದ್ರ ಆರೋಗ್ಯಕ್ಕೆ ಅದು ಆಕ್ಚುಲಿ ಒಳ್ಳೇದಿರಲ್ಲ. ಸ್ವಲ್ಪ ಯೋಚನೆ ಮಾಡಿ ಇಂಥವುಗಳನ್ನ ಬಳಸಿ. ಬಟ್ಟೆಗಳು ಏನಂತ ನೀವೇ ಡಿಸೈಡ್ ಮಾಡಿ. ಹಾಗೆ ನೀರು ಕೂಡ ಕಡಿಮೆ ಆತಿತ್ತು, ಹೊತ್ಸಲ ಸ್ನಾನ ಮಾಡೋದಂದ್ರು ನೀರಿನ ಕೊರತೆ ಕೂಡ ತುಂಬಾ ಜನಕ್ಕಿದೆ. ಹಾಗಾಗಿ ಇಂಥವುಗಳಿಂದ ನಮ್ಮ ದೇಹವನ್ನ ನಾವು ತಂಪಾಗಿಟ್ಕಂತು ಅಂದ್ರೆ, ಸೊ ಆಗ ಇಂಥ ಉಳಿದವುಗಳನ್ನ ನಾವು ಅವಾಯ್ಡ್ ಮಾಡೋಕತ್ತ. ಸೊ ಈ ಕಾರ್ಯಕ್ರಮ ನಿಮ್ಗೆ ಖಂಡಿತವಾಗಿ ಉಪಯೋಗವಾಗಿದೆ, ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಕಂತ ನಾವು ಈ ಕಾರ್ಯಕ್ರಮ ಮುಗಿಸಿ ಹೊರಡ್ತಾ ಇತ್ತು. ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನೀವು ಕೇಂತಿಪದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕಾ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ ನೀವು ರೆಡಿಯಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ ಭಕ್ತಿಗೀತೆ.
3: ಎಂತ ಶ್ರೀಮಂತ ನಂತಾನೋ, ಎಂತ

ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ಒಟ್ಟುಗೂಡಲು ನಾಡಿನ ದುಡಿಮೆಗೆ ನಮಗೆ ಯಾರು ಈಡು, ನಮಗೆ ಯಾರು ಈಡು. ನೆತ್ತಿಯಲ್ಲಿ ಗಿರಿಛತ್ರಿಯ ನೆತ್ತಿದ ಶಕ್ತಿಗಿದೋ

0: சமனாம். கோட்டி கோட்டி கண் கோட்டி கோட்டி கை தாளி நின்று, கோட்டி கோட்டி கண் கோட்டி கோட்டி கை தாளி நின்று, சாட்டி இல்லத கருப்பாத தாயகிதோ நமனா, சக்திகிதோ நமனா, சக்திகிதோ நமனா, சக்திகிதோ நமனா.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪುರವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಸಣ್ಣ ಕತೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಕಾದಂಬರಿ ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ ಬಂದೆ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುಡಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರು ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಗೆಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕಥೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿ ಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲಿರುಳು ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ,

0: ಅವನಿಗನಿಸಲಿಲ್ಲ. ಆದರೆ ಮುಗ್ಧರತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು. ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ ಪ್ರತಿಫಲಕ್ಕೆ ಕೈಯೊಡ್ಡದೆ, ಎಲ್ಲಾದರೂ ಉಂಟೆ, ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನ್ನು ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ, ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ, ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನೇರಿಸಿದರೆ ಆತ ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆ ಮೇಲೇರಿಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆಯ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು, ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು, ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ, ಆದರೆ ಇವತ್ತು ಲಕ್ಷಾಲಕ್ಷ ಬೆಲೆ ಬಾಳುವ ಈ ಕುದುರೆ ಮೇಲೇರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಡರಿತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರೆಗೆ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನೇರಿಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ, ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶಯದಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು, ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸನು ನನಗೆ ಏನು ಕೊಟ್ಟರೂ ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು, ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದುಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚೆ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು, ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ನೀತಿಯಾಗಿದೆ. ಬೇಗಸರಾದರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು, ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತ್ಯಾಸೆ ಪಡೆದೇ ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
1: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸನಿದಿಯಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ, ಸೋಜುಗಾದ ಸೋಜು ಮಲ್ಲಿಗೆ.

0: ಸೋಜುಗಾದ ಸೂಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ವಿತಾ ಇವರಿಂದ.
1: ಇಲ್ಲಿ ನಿಂತರೆ ಹಿರಣ್ಯಕಶಪು, ಇಲ್ಲಿ ನಿಂತರೆ ಪ್ರಹ್ಲಾದ, ಇಲ್ಲಿ ನಿಂತರೆ ನರಸಿಂಹ, ಇಲ್ಲಿ ನಿಂತರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಆ ಹರಿ ನಮ್ಮ ಕೊಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ ನಿಲ್ಲಿಸು, ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ, ಯಾಕೆ ಅಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೇ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲ ಅಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಹರಿ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೆ ಇದ್ದಾನೆ, ಇಲ್ಲಿರುವನೆ ಇದ್ದಾನೆ, ಈ ಕಂಬದಲ್ಲಿರುವನೆ ಇದ್ದಾನೆ, ನನ್ನಲ್ಲಿರುವನೆ ಇದ್ದಾನೆ, ನಿನ್ನಲ್ಲಿರುವನೆ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸಿಯೇ ಬಿಡೋಣ. ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ, ದೇವತೆಗಳಿಂದಾಗಲಿ, ವಿಷ ಜಂತುಗಳಿಂದಾಗಲಿ, ಪ್ರಾಣಿಗಳಿಂದಾಗಲಿ, ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ, ಪ್ರಾಣಿಯೂ ಅಲ್ಲದ ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದಿರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ, ತಲ್ಲೂರು ಕೋಟಿಬಾಗಿಲು ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನೋಡಿ ಅಂಕಲ್, ನನಗೆ ಬೇರೆ ಒಂದು ಲವ್ ಉಂಟು. ನನಗೆ ಯಾರು ಯಾವ ಹುಡುಗ ಹುಡುಗು ಅಗತ್ಯ ಇಲ್ಲ, ಆಯ್ತಾ? ಇಕಳಿ ತಗೊಳ್ಳಿ.
4: ಎಂತ ಜೋರು ಮಾರೇ, ಇವಳು ಇವಳಲ್ಲಿ ಲವ್ ಮಾಡಿ ಮದುವೆ ಆದವ ಸತ್ತವ ಅಂತ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 17 74 74 ಅಥವಾ 9686 8962 74.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರುವ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

0: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.
1: ಮೂಡು

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಕೂಡಲೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಬ್ರೋ, ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಳ್ಳಿ ಅಂತ.
2: ಟೆನ್ಷನ್ ಯಾಕ್ ಬ್ರೋ, ಕುಂದಾಪುರದ ಭಂಡಾರ್ ಕಾಸ್ ಕಾಲೇಜ್ ಇದೆ ಅಲ್ಲ.
3: ಹೌದು, ಬನ್ನಿ ಕುಂದಾಪುರದ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರ್ಕರ್ಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್.
4: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು

0: ಬ್ರೋ ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
1: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರ್ಕಾಸ್ ಕಾಲೇಜ್ ಇದೆ ಅಲ್ಲ.
2: ಹೌದು, ಬನ್ನಿ ಕುಂದಾಪುರದ ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜ್ ಅಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ. ಬನ್ನಿ ಭಂಡಾರ್ಕರ್ಸ್ ಕಾಲೇಜಿಗೆ, ಅಡ್ಮಿಷನ್ಸ್ ಓಪನ್.